ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ ಅಥವಾ 765 ಕಿಲೋಹರ್ಟ್ಸ್, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ರವಿವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿವಾಹನ ಶಕೆ 1948 ವೈಶಾಖ ಮಾಸದ 27ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 17ನೇ ತಾರೀಕು. ಈಗ ಸಮಯ 5:58:55. ನಮ್ಮ ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ ಹಾಗೂ ಮಧುಮತಿ ಮಾಡುವ ನಮಸ್ಕಾರಗಳು.

0: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ
1: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
2: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15
3: ಪ್ರಣ

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಇದೀಗ ಕೇಳಿ ಶಕುಂತಲಾ ಹಿರೇಮಠ್ ಅವರಿಂದ ಚಿಂತನ.
4: ನಂಬಿಕೆ ಎಂಬುದು ಅತ್ಯುತ್ತಮವಾದ ಸಕಾರಾತ್ಮಕ ಪದ. ಈ ಸಕಾರಾತ್ಮಕ ಯೋಚನೆಗಳು ಸಂತೋಷದ ಮೂಲ. ನಂಬಿಕೆ ಎಂದರೆ ಒಂದು ಹೇಳಿಕೆ ಅಥವಾ ಪರಿಸ್ಥಿತಿಯ ಬಗ್ಗೆ ಮಾನಸಿಕ ಒಪ್ಪಿಗೆ ತೋರುವ ಪ್ರವೃತ್ತಿ. ನಂಬುನಿ ದೈವವನು, ನಂಬು ಸ್ವಯಂಭುವನು, ಬಿಂಬವೋ ಕಂಬವೋ ನಂಬಿಕೆಯಿಂದ ಇಂಬುಗೊಳ್ಳುವುದು ಜೀವ. ಜೀವನ ಉಜ್ಜೀವನ ಎರಡೂ ಮಾರ್ಗಗಳಿಗೂ ನಂಬಿಕೆ ಎಂಬ ಅಡಿಪಾಯ ಮುಖ್ಯವಾದ ವಿಚಾರ. ಜನಪದರ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಈ ನಂಬಿಕೆಗಳು ಜನತೆಯ ಆಂತರಿಕ ಮನೋಭಾವ ಹಾಗೂ ಮೂಲ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪರಿಚಯಿಸುವ ಪ್ರಮುಖ ಸಾಧನಗಳಾಗಿವೆ. ನಂಬಿಕೆ ಎನ್ನುವುದು ಇಬ್ಬರ ನಡುವೆ ಇರಬೇಕಾದ ಉತ್ತಮವಾದ ಬಾಂಧವ್ಯ. ಅದರಿಂದ ಬದುಕಿನಲ್ಲಿ ಸಂತೋಷ ವೃದ್ಧಿಯಾಗುತ್ತದೆ. ವೈಯಕ್ತಿಕ ನಂಬಿಕೆಗಳು, ಧಾರ್ಮಿಕ ನಂಬಿಕೆಗಳು, ಸಾಂಸ್ಕೃತಿಕ ನಂಬಿಕೆಗಳು ಸಂಸ್ಕಾರದಿಂದ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಬೇರೆಯಾಗುವುದು. ಒಂದು ಹಳ್ಳಿಯಲ್ಲಿ ಅವಿಭಕ್ತ ಕುಟುಂಬ, ಪರಸ್ಪರ ಹೊಂದಾಣಿಕೆ, ಅನ್ಯೋನ್ಯತೆ ತುಂಬಿತ್ತು. ಆ ಮನೆಯ ಕಿರಿಯ ಸೋದರ ಉನ್ನತ ವ್ಯಾಸಂಗ ಪಡೆದುದರಿಂದ ನಗರದಲ್ಲಿ ಅವನಿಗೆ ಬ್ಯಾಂಕಿನಲ್ಲಿ ನೌಕರಿ ಸಿಕ್ತು. ತನ್ನ ನೌಕರಿ ಇರುವ ನಗರದಲ್ಲಿ ನೆಲೆಸುವುದು ಅನಿವಾರ್ಯವಾಗಿತ್ತು. ಹೊಸದಾಗಿ ಮನೆಗೆ ಬಂದ ಮುಗ್ಧ ಸೊಸೆಗೆ ಅತ್ತೆ ಬುದ್ಧಿವಾದ ಹೇಳುತ್ತಾ, ನಗರಕ್ಕೆ ಹೋಗಿ ನಮ್ಮ ಮನೆ ಪದ್ಧತಿ ಸಂಪ್ರದಾಯ ಆಚಾರ ವಿಚಾರ ಮರೆಯಬೇಡ್ರಿ, ಇಲ್ಲಿ ಇರುವಂತೆ ಅಲ್ಲಿಯೂ ನಮ್ಮ ಮನೆ ಪದ್ಧತಿಗಳನ್ನು ಅನುಸರಿಸಬೇಕೆಂದು ಬುದ್ಧಿವಾದ ಹೇಳಿದ್ಲು. ಸೊಸೆ ಅತ್ತೆ ಹೇಳಿದ ಎಲ್ಲ ವಿಚಾರಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದಳು. ಒಮ್ಮೆ ಆಕೆ ಪತಿ ನಗರದಲ್ಲಿ ತನ್ನ ಸ್ನೇಹಿತರನ್ನು ಮನೆಗೆ ಔತಣಕ್ಕೆ ಆಮಂತ್ರಿಸುತ್ತಾನೆ. ಊಟಕ್ಕೆ ಎಲ್ಲ ಸಿದ್ಧತೆ ಆಯಿತು. ಎಲೆ ಹಾಕಿ ಎಲ್ಲ ಪದಾರ್ಥಗಳನ್ನು ಬಡಿಸಿ ಆ ಕಡೆ ಈ ಕಡೆ ಓಡಾಡುತ್ತಿರುವ ಪತ್ನಿಯನ್ನು ಕಂಡು ಆಕೆ ಪತಿಗೆ ಸ್ವಲ್ಪ ಕಸಿವಿಸಿ ಎನಿಸಿದರೂ ತೋರ್ಪಡಿಸಿಕೊಡಲಿಲ್ಲ. ಬಂದ ಅತಿಥಿಗಳೊಬ್ಬರು ಕೇಳಿಯೇ ಬಿಟ್ಟರು, ಮತ್ತೆ ಯಾರಾದರೂ ಬರಬೇಕಿದೆಯೇ ಎಂದಾಗ, ಏನಿಲ್ಲ ಒಂದು ಬೆಕ್ಕು ಬರಬೇಕು ಅಷ್ಟೇ ಎಂಬ ಉತ್ತರ ಕೇಳಿ ಎಲ್ಲರಿಗೂ ಆಶ್ಚರ್ಯ. ಊಟದ ನಂತರ ವಿಚಾರಿಸನು ಎಂದು ಸುಮ್ಮನಾದರು. ಅಷ್ಟರಲ್ಲಿ ಪಕ್ಕದ ಮನೆಯವರು ಬೆಕ್ಕು ತಂದು ಕೊಟ್ಟರು. ಅದನ್ನು ಒಂದು ಬಿದಿರು ಬಿಟ್ಟಿಯಲ್ಲಿ ಮುಚ್ಚಿ ನಂತರ ಊಟ ಬಡಿಸಲು ಆರಂಭಿಸಿದಳು ಆ ಮುಗ್ಧೆ. ಎಲ್ಲ ಸ್ನೇಹಿತರು ನಂತರ ನಿಧಾನವಾಗಿ ಬೆಕ್ಕಿನ ಬಗ್ಗೆ ಪ್ರಶ್ನಿಸಿದಾಗ ಸೊಸೆ ಹೇಳಿದ್ದು ಹೀಗೆ, ಇದು ನಮ್ಮ ಮನೆ ಪದ್ಧತಿ, ಬೆಕ್ಕು ಇರಲಿಲ್ಲ, ಆದ್ದರಿಂದ ಪಕ್ಕದ ಮನೆಯವರ ಹತ್ತಿರ ಈ ಬಿದಿರು ಬುಟ್ಟಿ ಹಾಗೂ ಬೆಕ್ಕು ತಂದು ಮುಚ್ಚಬೇಕಾಯಿತು. ಅದಕ್ಕೆ ಊಟ ಬಡಿಸುವುದು ತಡವಾಯಿತು, ಕ್ಷಮೆ ಇರಲಿ ಎಂದು ವಿಷಾದ ವ್ಯಕ್ತಪಡಿಸಿದಾಗ ಆಕೆ ಪತಿ, ಅಯ್ಯೋ ಹುಚ್ಚಿ, ಅದು ಹಳ್ಳಿ, ವ್ಯವಸಾಯದ ಮನೆ, ಮನೆ ತುಂಬ ಕಾಳು ಕಡಿ, ಇಲಿಗಳ ಕಾಟ, ಇಲಿ ಹಿಡಿಯಲು ಬೆಕ್ಕಿನ ಅಗತ್ಯತೆ,

0: ಹೊರಗಿನವರು ಬಂದಾಗ ಬೆಕ್ಕು ತೊಂದರೆ ಕೊಡಬಾರ್ದೆಂದು ಬೆಕ್ಕನ್ನು ಬುಟ್ಟಿಯಲ್ಲಿ ಮುಚ್ಚುತ್ತಿದ್ದರು. ಇಲ್ಲಿ ಕಾಳಿಲ್ಲ, ಇಲಿಯಿಲ್ಲ, ಬೆಕ್ಕು ಯಾಕೆ ಬೇಕಾಗಿತ್ತು ಪೆದ್ದಿ ಎಂದಾಗ ಕಿರುಸೊಸೆಗೆ ಸತ್ಯ ಅರಿವಾಯಿತು. ಹೀಗೆ ಇಂಥ ನಂಬಿಕೆಗಳನ್ನು ಕಣ್ಣಿದ್ದೂ ಕುರುಡರ ಹಾಗೆ ಆಚರಿಸದೆ ವಿವೇಚಿಸಬೇಕೆಂದು ತಿಳಿದಳು. ಹೀಗೆ ನಂಬಿಕೆಗಳು ಜನತೆಯ ಆಂತರಿಕ ಮನೋಭಾವ ಹಾಗೂ ಮೂಲ ಸಂಸ್ಕೃತಿ ಸಂಪ್ರದಾಯಗಳನ್ನು ಪರಿಚಯಿಸುವ ಪ್ರಮುಖ ಸಾಧನಗಳಾಗಿವೆ. ಅವುಗಳನ್ನು ಪ್ರಾಯೋಗಿಕವಾಗಿ ಅನುಸರಿಸುವಾಗ ಸರಿ ತಪ್ಪು ಲಾಭ ಹಾನಿಗಳ ಬಗ್ಗೆ ಎಚ್ಚರಿಕೆ ಅವಶ್ಯ ಎಂಬುದನ್ನು ಮರೆಯಬಾರದು. ಒಳ್ಳೆಯವರನ್ನು ನಂಬಬೇಕು, ನಂಬಿದವರಿಗೆ ಮೋಸ ಮಾಡಬಾರದು ಎಂಬುದನ್ನು ಅರಿತು ಬಾಳಿದಾಗ ಬದುಕಿನಲ್ಲಿ ಸಂತೋಷ ಉಕ್ಕುತ್ತದೆ. ಸ್ವಸ್ಥ ಸಮಾಜದ ರಚನೆಗೆ ನಂಬಿಕೆಯೇ ಅಡಿಪಾಯ. ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆ ಬೇಡ.
1: ಇದುವರೆಗೆ ಶಕುಂತಲಾ ಹಿರೇಮಠ್ ಅವರಿಂದ ಚಿಂತನ ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆಗಳು.
1: ನಮಸ್ಕಾರ ರೈತ ಬಾಂಧವರೇ. ಗೊಬ್ಬರದ ನಿರ್ವಹಣೆ, ಸಾವಯವ ಗೊಬ್ಬರ ಎಕರೆಗೆ 10 ಟನ್ ಬೋದು ಒಡೆಯುವ ಪೂರ್ವದಲ್ಲಿ ಸಾಲಿನ ಮಧ್ಯೆ ಕೊಡಬೇಕು. ರಾಸಾಯನಿಕ ಗೊಬ್ಬರ ಸಾರಜನಕ 126 ಕಿಲೋಗ್ರಾಂ, ರಂಜಕ 30 ಕಿಲೋಗ್ರಾಂ ಮತ್ತು ಪೊಟ್ಯಾಶ್ 75 ಕಿಲೋಗ್ರಾಂ. ರಾಸಾಯನಿಕ ಗೊಬ್ಬರ ಒದಗಿಸುವ ಸಮಯ ಬೋದು ಒಡೆಯುವಾಗ, ಬೋದು ಒಡೆದ 30 ದಿವಸಕ್ಕೆ, ಬೋದು ಒಡೆದ 60 ದಿವಸಕ್ಕೆ ಬೋದಿನ 2 ಮಗ್ಗಲಿಗೆ ರಸಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು ಅಥವಾ ಕೂಳೆ ಪಕ್ಕದಲ್ಲಿ 10-12 ಸೆಂಟಿಮೀಟರ್ ಆಳವಾದ ರಂಧ್ರದಲ್ಲಿ ರಸಗೊಬ್ಬರ ಹಾಕಿ ಮುಚ್ಚಬೇಕು. ಸತುವು ಮತ್ತು ಕಬ್ಬಿನ ಲಘು ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ಪೆರಸಲ್ಫೈಟ್ 0.25% ದ್ರಾವಣ ಜೊತೆಗೆ 0.5% ಸತುವಿನ ಸಲ್ಫೇಟ್ ದ್ರಾವಣ ಜೊತೆಗೆ 1% ಯೂರಿಯಾ ದ್ರಾವಣವನ್ನು ಮಿಶ್ರಣ ಮಾಡಿ 10 ದಿನಗಳ ಅಂತರದಲ್ಲಿ 5-6 ಸಲ ಸಿಂಪರಣೆ ಮಾಡಬೇಕು. ಇಲ್ಲವಾದಲ್ಲಿ ಕಬ್ಬಿಣದ ಸಲ್ಫೇಟ್ 10 ಕಿಲೋಗ್ರಾಂ ಜೊತೆಗೆ ಸತುವಿನ ಸಲ್ಫೇಟ್ 10 ಕಿಲೋಗ್ರಾಂ ಮತ್ತು 20 ಕಿಲೋಗ್ರಾಂ ಸಾವಯವ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಪ್ರತಿ ಎಕರೆಗೆ ಮಣ್ಣಿನಲ್ಲಿ ಸೇರಿಸಬೇಕು. ಇನ್ನು ಕಳೆ ನಿಯಂತ್ರಣ. ರವದಿ ಹೊದಿಕೆ ಇರುವಲ್ಲಿ ಕಳೆಯ ಪ್ರಮಾಣ ಕಡಿಮೆ ಇರುತ್ತದೆ. ಕಳೆ ಬೀಜ ಮೊಳಕೆ ಒಡೆಯುವ ಪೂರ್ವದಲ್ಲಿ ಎಕರೆಗೆ 400 ಗ್ರಾಂ ಅಟ್ರಾಜಿನ್ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಅರೆಮಲೆನಾಡು ಪ್ರದೇಶದಲ್ಲಿ ಮಳೆಯಾಶ್ರಿತ ಕಬ್ಬು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ನಾಟಿ ಮಾಡಲು ಸಂರಕ್ಷಿತ ನೀರಿನ ಆಕರಗಳಿರುವಲ್ಲಿ ಖುಷ್ಕಿಯಲ್ಲಿ ಕಬ್ಬಿನ ಬೆಳೆ ಬೆಳೆಯಲಾಗ್ತಾ ಇದ್ದು COC 671, COO 94012, SNK 044, CO 88028, CO 86032 ತಳಿಗಳು ನಾಟಿ ಮಾಡಲು ಸೂಕ್ತವಾಗಿವೆ. 60-75 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ನಾಟಿ ಮಾಡಬೇಕು. ಪ್ರತಿ ಎಕರೆಗೆ 60 ಕಿಲೋಗ್ರಾಂ ಸಾರಜನಕ, 56 ಕಿಲೋಗ್ರಾಂ ರಂಜಕ ಮತ್ತು 40 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸುವ ರಸಗೊಬ್ಬರಗಳನ್ನು ಕೊಡಬೇಕು. ಇನ್ನು ಸೂಕ್ತ ಸಮಯದಲ್ಲಿ ಶಿಫಾರಸು ಮಾಡಿದ ಕಬ್ಬಿನ ತಳಿ ನಾಟಿ ಮಾಡುವುದು, 8-10 ತಿಂಗಳ ರೋಗರಹಿತ ಬೀಜದ ತುಂಡುಗಳನ್ನು ಆಯ್ಕೆ ಮಾಡುವುದು, ಸೂಕ್ತ ಸಮಯದಲ್ಲಿ ಮಣ್ಣು ಏರಿಸುವುದು, ಈ ಕ್ರಮಗಳನ್ನು ಅನುಸರಿಸುವುದರಿಂದ ಬೇಸಾಯ ಕ್ರಮದಲ್ಲಿ ಖರ್ಚು ಇಲ್ಲದೆ ನಿರ್ವಹಣೆ ಮಾಡಬಹುದು. ಇನ್ನು ಗೋವಿನ ಜೋಳ ನೀರಾವರಿ. ವರ್ಷದ ಎಲ್ಲಾ ಕಾಲದಲ್ಲಿಯೂ ಬೆಳೆಯಬಹುದು. ಬೇಸಿಗೆಯ ಬೆಳೆಯಾಗಿ ನೀರಾವರಿ ಗೋವಿನ ಜೋಳವನ್ನು ಬಿತ್ತುವುದು ಉತ್ತಮ. ಉಷ್ಣಾಂಶ 40-50 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ಇದ್ದ ಪ್ರದೇಶಗಳಿಗೆ ಈ ಬೆಳೆ ಸೂಕ್ತವಲ್ಲ. ಹೆಚ್ಚು ಉಷ್ಣಾಂಶವಿದ್ದಲ್ಲಿ ಪರಾಗಸ್ಪರ್ಶ ಕಾರ್ಯ ಸರಿಯಾಗಿ ಆಗದೆ ತೆನೆಗಳಲ್ಲಿ ಕಾಳುಗಳು ಸಮರ್ಪಕವಾಗಿ ಕಟ್ಟದೆ ಇಳುವರಿ ಕಡಿಮೆಯಾಗ್ತದೆ. ಬಿತ್ತನೆಗೆ ಪ್ರತಿ ಎಕರೆಗೆ 9.0-11.0 ಕಿಲೋಗ್ರಾಂನಂತೆ ದೃಢೀಕರಿಸಿದ ಬೀಜವನ್ನು 60 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ ಅಂತರದಲ್ಲಿ ಮತ್ತು 20 ಸೆಂಟಿಮೀಟರ್ ಸಸಿಯಿಂದ ಸಸಿಗೆ ಅಂತರವನ್ನು ಇಟ್ಟು ಬಿತ್ತನೆ ಮಾಡಬೇಕು.
0: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ಈ ಬೆಳಿಗ್ಗೆ 7:15 ಮತ್ತು ರಾತ್ರಿ 9:15 ಪ್ರಾಯೋಜಿತ ಕಾರ್ಯಕ್ರಮ ನಯನದೀಪ. ಪ್ರಾಯೋಜಕರು ಡಾಕ್ಟರ್ ಎಂಎಂ ಜೋಶಿ ಐ ಹಾಸ್ಪಿಟಲ್ ಧಾರವಾಡ. ವಿಷಯ ಡ್ರೈನೆಸ್. ಭಾಗವಹಿಸುವವರು ಡಾಕ್ಟರ್ ರಶ್ಮಿ ಕುದುರಿ. 8:30 ಮಾಧುರಿ ಓಕ್ ಅವರ ಗಾಯನ ಕೇಳುವಿರಿ. 9:15 ಅರ್ಪಣಾ ಭಕ್ತಿ ಸಂಗೀತದ ಕಾರ್ಯಕ್ರಮ. ಸುಗಮ ಸಂಗೀತ ಚೈತ್ರ ಎಂ ಬೆಟಗೇರಿ ಅವರಿಂದ 9:05. 9:30 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. 10:00 ಬಾಳಬುತ್ತಿ ನಿವೃತ್ತ ಪ್ರಾಧ್ಯಾಪಕರು ಅಂಕಣಕಾರರಾದ ಸುರೇಶ್ ಗುದಗನವರ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ಎಕ್ಕಾ ಹಂಚು, ರಚನೆ ಬಸವರಾಜ್ ಗಣಪ್ಪನವರ್ ಹಾಗೂ ನಿರ್ಮಾಣ ಪ್ರಭಾ ಶಿರೂರ್. 10:30 ಗಿಳಿವಿಂಡು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಸ್ವರನಾದ ಸಂಗೀತ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111. ಮನ್ ಕಿ ಬಾತ್ ಕಾರ್ಯಕ್ರಮದ ಕೇಳುಗರ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಧಾರವಾಡ. ಸುನೀತಿ ಪಥ ಕಥಾ ನಾಟಕ ಸರಣಿ ಸುನೀತಿ ಪಥ. ಮೂಲ ಕಥೆ ಜಗನ್ನಾಥ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಪ್ರಸ್ತುತಿ ಸುರೇಖ ಸುರೇಶ್.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥಾನಾಟಕ ಸತ್ಕಾರ್ಯ.
3: ಪದ್ಮಾ, ಪದ್ಮಾ, ಏ ಪದ್ಮಾ, ಏನ್ ಮಾಡಕತ್ತೀಯ ಪದ್ಮಾ?
4: ಹಾ ಹಾ, ಬಂದೆ ಬಂದೆ. ಅಲ್ಲ, ಏನಿವತ್ತ ಆಸ್ಪತ್ರೆಯಿಂದ ಎಷ್ಟು ಲಗು ಬಂದ್ರಲ್ಲ, ರೋಗಿಗಳ ಸಂಖ್ಯೆ ಕಡಿಮೆ ಇತ್ತೇನು?
3: ಅಲ್ಲ ಮರೈತಿ, ನಿನ್ ಗೊತ್ತೈತಲ್ಲ ನಮ್ ದವಾಖಾನ್ಯಾಗ ರೋಗಿಗಳು ಯಾವಾಗ ಕಡಿಮೆ ಇರ್ತಾರ, ದಿನಾ ಇರುವಂಗ ಇದ್ರು. ನಾನ ಬೇಗ ಬೇಗ ಪರೀಕ್ಷೆ ಮಾಡಿ ಇವತ್ತ ಜಲ್ದಿ ಮನೆಗೆ ಬಂದಿ ನೋಡು.
4: ಅಲ್ಲ, ಯಾಕೆ ಇಷ್ಟು ಅವಸರ ಮಾಡಿದ್ರಿ? ಅಲ್ಲ, ಮತ್ ಯಾರು ರೋಗಿಗಳು ಬಂದ್ರೆ ಹೆಂಗ ಅಂತ?
3: ಜಲ್ದಿ ಬಂದ್ರ ಒಂದ್ ಕಿರಿಕಿರಿ, ಲೇಟ್ ಆಗಿ ಬಂದ್ರ ಒಂದ್ ಕಿರಿ, ಬರೀ ಹಿಂದ ಆತಲ್ಲ ನಿಂದ. ಅಲ್ಲ, ಯಾರು ರೋಗಿಗಳು ಇಲ್ಲ ಅಂತ ಖಾತ್ರಿ ಆದ್ಮೇಲೆ ಮನೆಗ್ ಬಂದಿನಾ ಮಾರೈತಿ? ಅಲ್ಲ ಅಲ್ಲ ಪದ್ಮಾ, ಇವತ್ ಯಾವಾರ ಹೇಳು?
4: ಇವತ್ ಶನಿವಾರ. ಅಲ್ಲ, ನಿಮ್ ಆಸ್ಪತ್ರೆ ಕೆಲಸದೊಳಗ ವಾರ ಸಹಿತ ನಿಮ್ಗ್ ಗೊತ್ತಾಗಂಗಿಲ್ಲ ಬಿಡ್ರಿ.
3: ನೆನಪ್ ಮಾಡ್ಕೊಂಡ ಬಂದಿನ. ಅಲ್ಲ, ನಾ ಹಂಗ್ ಕೇಳಿದ್ರಾಗ ಅರ್ಥ ಐತಿ?
4: ಏನ್ರಪ್ಪ ಅದು ಅರ್ಥ? ಸ್ವಲ್ಪ ಬಿಡಿಸಿರ ಹೇಳ್ರಿ.
3: ಇವತ್ತು ಶನಿವಾರ ಅಂದ್ರೆ ನಾಳೆ ಯಾವಾರ?
4: ಅದ ಹೇಳಿದ್ನಲ್ಲ, ವಾರ ನೆನಪ ಐತಿಲ್ಲ ಅಂತ ಹೇಳಿ.
3: ರವಿವಾರ ಹೌದಿಲ್ಲ?
4: ರವಿವಾರ ಮತ್ತೇನು?
3: ನಮ್ ದವಾಖಾನೆ ಅಂತೂ ನಾಳೆ ಹೆಂಗು ರಸ. ಆಕಾಶನ್ನ ಕರ್ಕೊಂಡು ಇಬ್ರು ಲಾಂಗ್ ಡ್ರೈವ್ ಹೋಗೋಣಂತ ಕಾರ್ನಾಗ.
4: ಅಯ್ಯ ಹೌದಲ್ರಿ. ಅಲ್ಲ, ಮೊನ್ನೆ ಹೇಳಿದ್ರಿ, ನನಗ ಮರ್ತ್ ಹೋಗ್ಬಿಟ್ಟಿತ್ ನೋಡು.
3: ಅಲ್ಲ, ನಾಳೆ ಮುಂಜಾನೆ ಜಲ್ದಿ ನಮ್ ಪ್ರವಾಸ ಶುರು ಮಾಡ್ಬೇಕು. ಮುಂಜಾನೆ ಜಲ್ದಿ ಜಲ್ದಿ ತಯಾರಾಗ್ಬೇಕು. ಮತ್ತೆ ಆಕಾಶ ಅವ್ ಮಾರ ಜಲ್ದಿ ಹೇಳವಲ್ಲ ಬಿಡವಲ್ಲ.
4: ಅಲ್ಲ, ನಾಳೆ ಹೆಂಗು ರವಿವಾರಲ್ಲ, ಅವಂಗೂ ರಜಾ ಇರ್ತದ ತಗೋರಿ.
3: ಅಲ್ಲ, ಅದಕ್ಕ ಮತ್ತೆ ರಜಾ ಐತೆ, ಕಾರ್ನೊಳಗ ಪ್ರವಾಸಕ್ಕೆ ಹೋಗೋಣಂತ. ನೀವ್ ಎಷ್ಟು ಜಲ್ದಿ ತಯಾರಾಗ್ತೀರ ಅಷ್ಟು ಚಲೋ ನೋಡು.
4: ಲಗುನ ಊಟ ಮಾಡಿ ಮಲ್ಕೊಂಡ್ರೆ ಲಗು ಎದ್ದು ತಯಾರಾಗೋಣ ಅಂತ ಆತಿಲ್ಲೋ.
3: ಆಯ್ತಾಯ್ತು, ಗುಡ್ ನೈಟ್, ಗುಡ್ ನೈಟ್.

0: ಪದ್ಮಾ ಜಲ್ದಿ ಹೋಗ್ಬೇಕು, ಬಡ ಬಡ ರೆಡಿ ಆಗ್ರ. ಎಲ್ಲಿದ್ರಿ?
1: ಎಲ್ಲ ತಯಾರಾಗಿದ್ರಿ, ಟಿಫಿನ್ ಡಬ್ಬಿನೂ ತಯಾರಾಗದ.
0: ಹೌದಾ? ಹಾ, ಆಕಾಶ್ ಜಲ್ದಿ ಬಂದ್ ಕುಂತಾರಲ್ಲ ಕಾರ್ನಾಗ.
1: ಬಂದ್ ಕುಂತಾನ ನೋಡ್ರಿ.
0: ತಡಿ, ನಾನ ಕಾರ್ ಶುರು ಮಾಡ್ತೀನಿ.
1: ಆಯ್ತು ಆಯ್ತು.

0: ಸಾಕಷ್ಟು ಜಾಗ ನೋಡಿದಲ್ಲ ಪದ್ಮ, ಏನು ಟೂರ್ ಎಷ್ಟು ಮಸ್ತ್ ಆತಲ್ಲ.
1: ಭಾರಿ ಖುಷಿ ಆತ್ ನೋಡ್ರಿ, ನಮ್ಗೂನು ಬಹಳ ದಿವಸ ಆಗಿತ್ತ ಪ್ರವಾಸ ಮಾಡ್ಲಾರ್ದ. ಏನ್ ದಿನನಿತ್ಯದ ಜೀವನ ಬಿಟ್ಟು ಈಗ ಒಂಥರ ಚೇಂಜ್ ಆತ, ಎಲ್ಲ ಬಹಳ ಫ್ರೆಶ್ ಆದ್ವಿ ನೋಡ.
0: ಅಲ್ಲ ಬಹಳ ಡ್ರೈವ್ ಮಾಡಿ ಮಾಡಿ ನಾನು ಸುಸ್ತಾಗಿನಿ.
1: ಅಲ್ಲ ಸೂರ್ಯ ಮುಳುಗ್ದ ಇನ್ನೇನ್ ಮತ್ ಕತ್ಲಾಗ್ತೈತಿ, ಲಗುನ ಮನಿ ಸೇರೋಣಂತ. ಈಗ ಇಲ್ಲಿ ಬಿಟ್ರಿ ಇನ್ನು 3 ತಾಸ ನಾವು ಮನಿ ಮುಟ್ಟಕ್ಕ ಹೋಗೋಣ ನಡ್ರಿ.
0: ಏನಿದು ಒಮ್ಮೆ ಕಾರ್ ನಿಂತ ಹೋತಲ್ಲ, ಏನಾತ ಇದು?
1: ಯಾಕ್ರಿ ಕಾರ ಶುರು ಆಗ್ವಲ್ದಲ್ಲ?
0: ಹ್ಮ್ ನೋಡ ನೋಡ
1: ಅಲ್ಲಿ ನೋಡ್ರಿ, ಅಲ್ಲಿ ಹೋಗಿ ಬರತ್ತಿತ್ ನೋಡ್ರಿ, ಏನಾತನ ಇದು? ಅಲ್ಲ ಸೂರ್ಯ ಬೇರೆ ಮುಳುಗಾಕ್ ಹತ್ತಾನ, ಕತ್ಲ ಆಗಕ್ ಬಂತು. ಅಲ್ಲ ಅರಣ್ಯದೊಳಗ್ ಹೋಗ್ಬೇಕು ಬೇರೆ, ನನಗಂತೂ ಅಂಜಿಕೆ ಆಕೈತ್ರಪ್ಪ.
0: ಅಲ್ಲ ನೋಡ ನೋಡ್ತೀಯಲ್ಲ ಪದ್ಮ, ನಾನ್ ಎಷ್ಟು ಪ್ರಯತ್ನ ಮಾಡಕತ್ತೀನಿ, ಏಟ್ ಶುರು ಮಾಡಕ್ ಪ್ರಯತ್ನ ಮಾಡಿದ್ರು ಆಗ ಬಂತು, ಶುರು ಆಗಂಗ್ ಕಾಣಬಂದ್ ಕಾಣತ್ತೀನಿ.
1: ಅಯ್ಯೋ ಅಯ್ಯೋ
0: ಅವಸರದಾಗ ಮೊಬೈಲ್ ಸಹಿತ ಮನೆಗೆ ಬಿಟ್ಟು ಬಂದಿವಿ, ಯಾರು ಹೇಳ್ಬೇಕು ಯಾರ ಮಾತಾಡ್ಬೇಕು ಏನು ಏನ್
1: ಮಾಡೋದಲ್ರಿ ಇನ್ ಹೆಂಗ್ರಿ ಮುಂದ?
0: ಎಂತ ಅಸಹಾಯಕ ಸ್ಥಿತಿ ಇದೆ, ನಾವ್ ಏನ್ ಮಾಡೋದಂತ ವಿಚಾರ ಮಾಡಕತ್ತೆ ನಾನು.
1: ನೋಡ್ರಿ ನೋಡುನ್ ತಡ್ರಿ, ಯಾರ ಬರ್ತಾರೇನ ಇತ್ಲಾಗ?
0: ಧೈರ್ಯ ಕಳ್ಕೊಬ ಮರೈತಿ, ದೇವ್ರಂತೂ ಇದ್ದ ಇದಾನಲ್ಲ. ದೇವ್ರ
1: ಅಲ್ಲಿ ನೋಡ್ರಿ, ಇದಲ್ಲಿ ಯಾರೋ ಟೂ ವೀಲರ್ ಮೇಲೆ ಬರತ್ತಾರ ನೋಡ್ರಿ ಇಲ್ಲಿ.
0: ದೇವ್ರ ಬಂದಂಗ ಬಂದ್ರು. ಹಲೋ ಹಲೋ ಹಲೋ, ಒಂದ್ ಸ್ವಲ್ಪ ನಿಲ್ರಿಪ್ಪ.
2: ಯಾರ್ರಿ ನೀವು ಈ ಅರಣ್ಯದ ಮಧ್ಯದಾಗ ಕತ್ಲಾಗ ನಿಂತ್ಕೊಂಡು ಇಲ್ಲಿ ಏನ್ ಮಾಡಕತ್ತೀರಿ? ಸುತ್ತಮುತ್ತ ಎಷ್ಟು ವನ್ಯ ಪ್ರಾಣಿಗಳದವು, ನಿಮ್ಗೇನ್ ಹೆದರಿಕೆ ಹಾಕೈತೋ ಇಲ್ಲ?
0: ಬರ್ರಿ ಮರ, ದೇವ್ರ ನೋಡದಂಗ ಆತ್ ನೋಡ್ರಿ ನಿಮ್ಗೆ.
1: ನಾವು ಪ್ರವಾಸಕ್ ಬಂದಿದ್ವಿ ಇಲ್ಲಿ ಸುತ್ತಮುತ್ತ ಎಲ್ಲಾ ಸ್ಥಳಗಳನ್ನ ನೋಡಿ ಊರಿಗೆ ಹೊಂಟಿದ್ವಿ ನೋಡ್ರಿ, ಕಾರಿನ ತೊಂದ್ರೆ ಆಗ್ಬಿಟ್ಟೈತಿ.
0: ದೇವ್ರ ಬಂದಂಗ ಬಂದ್ರು ಒಂಚೂರು, ನೀವ್ ಮೆಕ್ಯಾನಿಕ್ ಏನ್ರ ಅದ್ರೇನ್ರಿ, ಒಂಚೂರು ಗಾಡಿ ಏನಾರ ನೋಡ್ತೀರಿ? ಒಂಚೂರು
2: ಗಟ್ಲೆ ಆತು ನೋಡುನ್ ತಡ್ರಿ, ನೋಡುನ್ ತಡ್ರಿ. ಚಾಲು ಆತ್ ನೋಡ್ರಿ,
0: ಚಾಲು ಆತಲ್ಲ ಪದ್ಮ.
1: ಹೋಗ್ಬೇಕಂತ ಮೊದ್ಲ ವಿಚಾರ ಮಾಡಾತಿದ್ವಿ,
2: ಈಗಂತರೂ ಕಾರ್ ಸ್ಟಾರ್ಟ್ ಆಯ್ತು. ನೀವು ನನ್ ಹಿಂದ್ ಬರ್ರಿ, ನಮ್ ಗ್ಯಾರೇಜ್ ಐತಿ, ಪೂರ್ತಿ ರಿಪೇರಿ ಮಾಡ್ಕೊಡ್ತೀನಿ ಅಂತ.
1: ಹೌದಾ, ಬಹಳ ಚಲೋ ಆತ್ ನೋಡ್ರಿ,
0: ಬಂಗಾರ ಅಂತ ಕೆಲಸ ನೋಡ್ರಿ. ನಡ್ರಿ ಅವ್ರಿಂದ ಹೋಗ್ಬಿಡೋಣ.

0: ನೋಡ್ರಿ, ಈಗ ನಿಮ್ಮ ಕಾರ್ ಅಂತರೂ ಸಂಪೂರ್ಣ ರಿಪೇರಿ ಆಗೈತೆ, ಇನ್ನು ಮೇಲೆ ನೀವು ಯಾವ ತೊಂದರೆ ಇಲ್ಲದೆ ಕಾರ್ನಾಗ ಹೋಗ್ಬಹುದು.
1: ಭಾಳ ಭಾಳ ಉಪಕಾರ ಆಯ್ತಪ್ಪ. ಅಲ್ಲ ಅಲ್ಲ, ನಮ್ಮನ್ನ ಈಗ ಅಪಾಯದಿಂದ ಪಾರ್ ಮಾಡಿದ್ರಿ, ನಾವು ಅಡವಾಗಿ ನಿಂತು ಬಿಟ್ಟಿದ್ವಿ, ಏನ್ ಮಾಡೋದು ಅಂತ ಹೇಳಿ. ಅಲ್ಲ, ಈ ನಿಮ್ಮ ಪರೋಪಕಾರ ಗುಣ ಐತಲ್ಲ, ಮೆಸ್ತಕ್ಕ ನೋಡ್ರಪ್ಪ, ತಗೋರಪ್ಪ ಪ್ಲೀಸ್. ಈ ರಿಪೇರ್ ಮಾಡಿದ್ದಕ್ಕೆ ನಿಮ್ಮ ಮಜೂರಿ ತಗೋರಿ, ಪ್ಲೀಸ್ ತಗೋರಿ.
0: ಕ್ಷಮಿಸಿ, ನಾವು ಈ ಸಂಕಷ್ಟದಲ್ಲಿ ಸಿಲುಕಿದವರಿಂದ ದುಡ್ಡನ್ನ ತಗೊಳ್ಳೋದಿಲ್ಲ.
1: ನೋಡ ಪದ್ಮ,
2: ಅಂದ್ರೆ ನೀವು ನಮಗ ಸಹಾಯ ಮಾಡಿದ್ರಿ, ರಿಪೇರಿ ಮಾಡಿದ್ರಿ, ಅದ್ರ ದುಡ್ಡನ್ನ ತಗೊಳ್ರಿ.
0: ಅದು ಸರಿ, ಆದ್ರೆ ಸಂಕಷ್ಟದಲ್ಲಿ ಸಹಾಯ ಮಾಡಿದಾಗ ನಾನು ಯಾವತ್ತೂ ದುಡ್ಡು ತಗೊಂಡಿಲ್ಲ, ಇವತ್ತು ತಗೊಳ್ಳೋದಿಲ್ಲ.
1: ಎಂಥ ಒಂದು ಗುಣ ರೀಪ ನಿಮ್ದು. ಅಲ್ಲ, ನಿಮಗ ದೇವ್ರು ಒಳ್ಳೇದ್ ಮಾಡ್ರಿ.
0: ಇರ್ಲಿ,
1: ಥ್ಯಾಂಕ್ ಯು, ಥ್ಯಾಂಕ್ ಯು,
2: ಧನ್ಯವಾದಗಳ್ರಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಹೋಗಿ ಬರ್ರಿ ಆರಾಮಾಗಿ.
3: ಒಬ್ರು ಪೇಷಂಟ್ಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಬಹಳ ಪೆಟ್ಟು ಬಿದ್ದೈತ್ರಿ, ಬಹಳ ರಕ್ತಸ್ರಾವ ಆಗ.

0: ಕತೈತಿ ಸರ್, ನೀವ್ ಇರ್ಲಿಲ್ಲ, ಅಡ್ಮಿಟ್ ಮಾಡ್ಕೊಂಡೇವಿ ಸರ್, ನೀವು ಲಗೂನ ಬಂದ್ ನೋಡ್ ಬರ್ರಿ ಸರ್.
1: ನೋಡ್ರಿ ನರ್ಸ್, ಅಲ್ಲ ಈಗ ರಕ್ತ ಬಾಳ ಹೋದಂಗ ಕಾಣತ್ತ, ಜೀವ ಉಳಿಸೋದ್ ಬಾಳ ಮುಖ್ಯದ, ರಕ್ತ ಪರೀಕ್ಷೆ ಎಲ್ಲ ಬೇಗ ಮು�ಿಸ್ಬಿಡ್ರಿ.
0: ಹಾ ಸರ್, ನಾನು ಬಿಪಿ ಎಲ್ಲ ಚೆಕ್ ಮಾಡೇನಿ, ಬಿಪಿ ದೇನ್ ಪ್ರಾಬ್ಲಮ್ ಇಲ್ಲ, ಶುಗರ್ನು ಸಾಮಾನ್ಯ ಐತಿ, ಡ್ರಿಪ್ ಹಚ್ಚಲ್ಲ ಸರ್ ಈಗ.
1: ಮತ್ತೆ ಹಚ್ಚಬೇಕು, ಏನಾರ ಔಷಧ ಬಿತ್ತಂದ್ರ ನಾ ಜನರಲ್ ಟ್ಯಾಬ್ಲೆಟ್ಸ್ ಬರ್ದಿರ್ತೀನಿ, ಅವ್ನ್ ಕೊಡ್ತಾ ಇರ್ರಿ, ಅಲಕ್ಷ್ಯ ಮಾಡ್ಬೇಡ್ರಿ. ಅವರು ಆರೈಕೆ ವಹಿಸಿದ್ರಂದ್ರ ರಿಕವರಿ ಆಗ್ತಾರ ಅಂತ ಅನಿಸ್ತೈತಿ. ಜಾಗ್ರತೆ.
0: ಓಕೆ ಓಕೆ
1: ನರ್ಸ್, ಏನ್ ಇಂಪ್ರೂವ್ಮೆಂಟ್ ಐತನ ಕಂಡೀಷನ್?
0: ಅಡ್ಡಿ ಇಲ್ಲ ಸರ್, ನಾವು ಅವ್ರನ್ನ ಕಂಟಿನ್ಯೂ ಆಗಿ ಅಬ್ಸರ್ವೇಷನ್ ಇಟ್ಟೇವಿ, ಮತ್ತ ಅವರು ರೆಸ್ಪಾನ್ಸ್ ಕೂಡ ಅವ್ರದ್ದು ಒಳ್ಳೇದಿದೆ ರೀ ಸರ್.
1: ಹೌದಾ? ಬ್ಲಡ್ ಏನ್ ಹಾಕ್ಬೇಕನ್?
0: ಇಲ್ಲ ಸರ್, ಬ್ಲಡ್ ಅವಶ್ಯಕತೆ ಏನು ಬೀಳಂಗಿಲ್ಲ ಅನ್ಸತ್ತ.
1: ಹೌದಾ? ನೋಡು, ಬಹಳ ಬೇಗ ಅಡ್ಮಿಟ್ ಮಾಡ್ಕೊಂಡು ಜೋರ್ ಮಾಡಿದ್ದಕ್ಕೆ ಚಲೋ ಆದಂಗ ಆತ್ ಕಾಣತ್ತ.
0: ಹೌದು ಸರ್.
1: ಅಡ್ಡಿ ಇಲ್ಲ.

0: ಹಾ, ಮತ್ತೆ ಹಚ್ಚಬೇಕು. ಏನಾರ ಔಷಧ ಬಿತ್ತಂದ್ರೆ ನಾ ಜನರಲ್ ಟ್ಯಾಬ್ಲೆಟ್ಸ್ ಬರೆದಿರ್ತೀನಿ,
1: ಹಾಂ
0: ಅವ್ನು ಕೊಡ್ತಾ ಇರ್ರಿ,
1: ಹಾಂ
0: ಅಲಕ್ಷ್ಯ ಮಾಡಬೇಡ್ರಿ.
1: ಹಾಂ ಹಾಂ
0: ಅವರು
1: ಆಯಿತು
0: ಆರೈಕೆ
1: ಸರ್.
0: ವಹಿಸಿದ್ರಂದ್ರೆ ರಿಕವರಿ ಆಗ್ತಾರಂತ ಅನಿಸ್ತೈತಿ.
1: ಹ್ಞೂ ಓಕೆ ಸರ್
0: ಜಾಗ್ರತೆ.
1: ಓಕೆ ಓಕೆ
0: ನರ್ಸ್, ಏನು ಇಂಪ್ರೂವ್ಮೆಂಟ್ ಐತೇನು
1: ಹಾಂ
0: ಕಂಡೀಷನ್?
1: ಅಡ್ಡಿ ಇಲ್ಲ ಸರ್.
0: ಹೌದಾ?
1: ನಾವು ಅವ್ರನ್ನ ಕಂಟಿನ್ಯೂ ಆಗಿ ಅಬ್ಸರ್ವೇಷನ್ ಇಟ್ಟೇವಿ, ಮತ್ತು ಅವರು ರೆಸ್ಪಾನ್ಸ್ ಕೂಡ ಅವ್ರದ್ದು ಒಳ್ಳೇದಿದೆ ರೀ ಸರ್.
0: ಹೌದಾ? ಬ್ಲಡ್ ಏನ್ ಹಾಕ್ಬೇಕನ್ನು ಮತ್ತೆ?
1: ಇಲ್ಲ ಸರ್, ಬ್ಲಡ್ ಅವಶ್ಯಕತೆ ಏನೂ ಬೀಳಂಗಿಲ್ಲ ಅನ್ಸತ್ತೆ.
0: ಹೌದಾ?
1: ಹ್ಞೂ
0: ನೋಡು, ಈ ಬಹಳ ಬೇಗ ಅಡ್ಮಿಟ್ ಮಾಡ್ಕೊಂಡು ಜೋರ್ ಮಾಡಿದ್ದಕ್ಕ ಚಲೋ ಆದಂಗ ಆತ್ ಕಾಣುತ್ತೆ. ಹ
1: ಹಾಂ ಹೌದು
0: ಹಾ,
1: ಸರ್.
0: ಅಡ್ಡಿ ಇಲ್ಲ. ನರ್ಸ್,
1: ಹಾಂ ಸರ್.
0: ಅಪಘಾತ ಆಗಿತ್ತಲ್ಲ, ಅವರು ತರುಣ ಅಂತ ಹೇಳಿ
1: ಹಾಂ
0: ಅಡ್ಮಿಟ್ ಮಾಡಿ 10 ದಿವಸ ಆಗಿತ್ತಲ್ಲ.
1: ಹೌದು ಹೌದು
0: ಹಾ, ರಕ್ತಸ್ರಾವ
1: ಹೌದು
0: ಆಗಿತ್ತು ಎಲ್ಲ.
1: ಹೌದು,
0: ಹಾ
1: ತಲಿಗೆ ಭಾಳ ಪೆಟ್ಟಾಗಿತ್ತು ಅವರಿಗೆ.
0: ಹಾ, ಎಲ್ಲ ರಿಕವರ್ ಆದಂಗ ಕಾಣುತ್ತೆ ಈಗ. ಹೌದಾ?
1: ಆಗಿದಾರ್ ಸರ್, ಅಡ್ಡಿ ಇಲ್ಲ.
0: ಡಿಸ್ಚಾರ್ಜ್ ಮಾಡೋಣ.
1: ನೀವು ಒಂದ್ಸಲ ನೋಡ್ರಿ, ನೀವು ನೋಡಿ ಹೂ ಅಂದ್ರೆ ಡಿಸ್ಚಾರ್ಜ್ ಮಾಡೋಣಂತ.
0: ಅವ್ರು ಮಾತಾಡಿಸ್ಬಿಡು ಅಂತ ಹೇಳ್ರಿ.
1: ಬರ್ರಿ.
0: ಹಾ, ಎಲ್ಲಿದ್ದಾರೆ ನರ್ಸ್ ಅವರು?
1: ಅವರಿಗೆ ರೂಮಿಗೆ ಶಿಫ್ಟ್ ಮಾಡಿದೀವಿ ಸರ್.
0: ಹಾ ಹಾ, ಮಿಸ್ಟರ್ ತರುಣ್ ಆರಾಮಾಗಿರಿ? ಅಲ್ಲ, ದವಾಖಾನೆಗೆ ಬಂದು 15 ದಿವಸ ಆತ್ ನೀವು. ನಮ್ ನರ್ಸು ಬಹಳ ಅಗದಿ ಕರೆಕ್ಟ್ ಟೈಮ್ಗೆ ನಿಮಗೆ ಅಡ್ಮಿಟ್ ಮಾಡಿಕೊಂಡು ಈಗ ವೈದ್ಯಕೀಯ ಉಪಚಾರ ಎಲ್ಲ ಬಹಳ ಚಲೋ ಆಗ್ಯದ. ನೀವು ಗುಣ ಆಗಿರಿ, ಈಗ ಜೀವಕ್ಕೆ ಯಾವುದೇ ಭಯ ಇಲ್ಲ, ನೀವು ಆರಾಮಾಗಿ ಮನೆಗೆ ಹೋಗ್ಬೋದು.
2: ಡಾಕ್ಟರ್ ಸಾಹೇಬ್ರೆ, ನಿಮ್ ಉಪಕಾರ ನನಗೆ ಬಹಳ ಹತ್ರಪ್ಪ. ನಿಮ್ಮಿಂದ ನನ್ನ ಜೀವ ಉಳಿತು ನೋಡ್ರಿ.
0: ನಾವು ನಿಮಿತ್ತ ಮಾತ್ರ, ನಿಮ್ಮ ಆಯುಸ್ ಗಟ್ಟಿತ್ತು, ಆಮೇಲೆ ದೇವ್ರ ಆಶೀರ್ವಾದ ನಿಮ್ ಮೇಲೆ ಐತಿ.
2: ನೀವ ದೇವ್ರ ಬಂದಂಗ ಬಂದ್ರಿ, ತುಂಬಾ ಉಪಕಾರ ಆಯ್ತು ಸರ್. ಆದ್ರೆ ಆಸ್ಪತ್ರೆ ಬಿಲ್ ಎಷ್ಟು ಆಯ್ತು ಏನು ಅದು ನನ್ ಕೊಡಕ್ ಆಕೈತು ಇಲ್ಲೋ, ನನಗೆ ಹೆದರಿಕೆ ಆಕತ್ತೈತಿ ಸಾಹೇಬ್ರ.
0: ಹೌದಾ? ಅಲ್ಲ ಮಿಸ್ಟರ್ ತರುಣ್, ನನ್ನ ನೀವು ಸರಿ ನೋಡಿಲ್ ಕಾಣುತ್ತ?
2: ಇಲ್ರಿ ಸರ್.
0: ನಾ ಯಾರಂತ ಗುರ್ತು ಸಿಗ್ಲಿಲ್ಲ ನಿಮಗೆ?
2: ಇಲ್ಲ ಸರ್.
0: ನೋಡ್ರಿ ಸರಿಯಾಗಿ ನೋಡ್ರಿ, ಅವತ್ ಕತ್ಲಾಗಿತ್ತು ಬೇರೆ ಕಾಣುತ್ತ. ಹಾ ನೋಡ್ರಿ, ಅವತ್ತ ಅಡವಿ ಒಳಗಿಂದು ಹಂಗ ಒಂದು ಕ್ಲೂ ಕೊಡ್ತೀನಿ ನೋಡ್ರಿ. ಹಾ, ಯಾರಂತ ನೆನಪಾಕತ್ತೇನು?
2: ಇಲ್ಲ ಸರ್, ತಮ್ಮ ಗುರ್ತು ಸಿಗ್ಲಿಲ್ಲ, ತಾವು ಯಾರಂತ ಗೊತ್ತಾಗ್ಲಿಲ್ಲ ನನಗೆ.
0: ಮಿಸ್ಟರ್ ತರುಣ್
2: ಸರ್,
0: 4-5 ವರ್ಷ ಹಿಂದ ದಾರಿ ಒಳಗ ನಮ್ ಕಾರ್ ಕೆಟ್ ನಿಂತಿತ್ತು. ನೀವು ಸಹಾಯ ಮಾಡಿದ್ರಿ, ನಾನು ನನ್ನ ಹೆಂಡತಿ ಮಗ ಇದ್ವಿ, ಕಾರ್ ರಿಪೇರ್ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ರಿ. ಅದ ಡಾಕ್ಟರ್ ನಾನು.
2: ಅಯ್ಯೋ, ಈಗ ನೆನಪು ಬಂತ್ರಿ ಸಾಹೇಬ್ರ, ನಿಮ್ ಕಾರ್ ಕೆಟ್ಟಿತ್ತು, ಮುಂದ್ ಹೋಗಿ ಬರ್ತಿತ್ತು, ಅದನ್ನೆಲ್ಲ ಪೂರ್ತಿ ರಿಪೇರಿ ಮಾಡಿ ಕಳ್ಸಿದ್ ಈಗ ನೆನಪಾಯ್ತು.
0: ಮತ್ರಿ ಈಗ ನೀವು ಬಂದಿರಿಪ್ಪ, ಆಕ್ಸಿಡೆಂಟ್ ಆಯ್ತು, ನೀವು ದವಾಖಾನೆ ಸೇರಿರಿ, ಅವತ್ತ ಗುರ್ತು ಹಿಡಿದ್ ನಾನು. ಹಾ, ನಿಮ್ಗೆ ಔಷಧ ಕೊಟ್ಟು ನೀವು ಆರಾಮಾಗಂಗ್ ಮಾಡಿ ನೋಡ್ರಿ. ನನ್ ಹೆಂಡತಿ ಪದ್ಮಾ ಇಲ್ಲೇ ಅದಾರ. ಪದ್ಮಾ ನೋಡಿ, ಯಾರ್ ಬಂದಾರ ನೋಡಿಲ್ಲಿ.
3: ಓ ನಮಸ್ಕಾರ ತರುಣ್.
2: ನಮಸ್ಕಾರ ಮೇಡಮ್.
3: ಅಲ್ಲ, ಡಾಕ್ಟರ್ ಬಂದು ಹೇಳಿದ್ರು ತರುಣ್ ಆಕ್ಸಿಡೆಂಟ್ ಆಗ್ಯದ, ಅಡ್ಮಿಟ್ ಮಾಡೇವಿ, ಆರಾಮ್ ಆಗ್ಯಾರ ಈಗ ಅಂತ ಹೇಳಿದ್ರು.
0: ಬಿಲ್ ಎಷ್ಟಂತ ಕೇಳಕತ್ತಾರ ನೀವು ಹೇಳವ್ರಿ ಒಂದಿಟ್ಟು.
3: ಹಂಗ್ಯಾಕ ತರುಣ್? ಅಲ್ಲ, ನೀವು ಅವತ್ತು ಅಷ್ಟು ಕತ್ತಲದೊಳಗ ನಿಮ್ ಗ್ಯಾರೇಜಿಗೆ ನಮ್ ಕಾರನ್ ತಗೊಂಡು ಹೋಗಿ ರಿಪೇರಿ ಮಾಡಿ ನಮ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿ ಒಂದ್ ನಯಾ ಪೈಸಾನೂ ತಗೊಳ್ಳಿಲ್ಲ ನೀವು. ಅದಕ್ಕೆ
0: ಅಡಿಯೊಳಗ ಇದ್ರಿ ಡಾಕ್ಟ್ರೇ, ನಾನು ಬಂದು ಚಲೋ ಆತು, ನಿಮ್ಮ ಸಂಕಷ್ಟದಲ್ಲಿ ಇದ್ರೆ ನಿಮ್ಮಿಂದ ನಾ ಒಂದ್ ಪೈಸಾ ತಗೊಳ್ಳೋದಲ್ಲ ಅಂತ ಹೇಳಿದ್ರಿ.
3: ಮತ್ತೆ ಈಗ ನಾವು ಬಿಲ್ ತಗೊಳ್ಳೋದಿಲ್ಲಪ್ಪ
0: ತರುಣ್. ನೀವು ಹೇಳಿಲ್ಲ ಯಾವಾಗ್ಲೂ ಒಳ್ಳೆ ಕೆಲಸ ಮಾಡ್ಬೇಕು, ಯಾವ್ದೇ ಫಲಪಕ್ಷಿ ಇಲ್ಲದ ಅಂತೇಳಿ. ನಿಮ್ಮ ಅವತ್ತಿನ ಮಾತು ನನಗೆ ಇನ್ನೂ ನೆನಪದಾವು. ನಮ್ಮ ಮೇಲ್ನೇ ವಿಧಾನಲ್ಲ ದೇವ್ರು, ಎಲ್ಲ ಲೆಕ್ಕ ಇಟ್ಟಿರ್ತಾನ, ಒಳ್ಳೆಯವ್ರನ್ನ ಖಂಡಿತ ರಕ್ಷಣೆ ಮಾಡ್ತಾನ. ಧರ್ಮೋ ರಕ್ಷಿತಿ ರಕ್ಷಿತ ಅಂತೇಳಿ ಅವತ್ತೇನು ಒಂದ್ ಮಾತು ಹೇಳಿದ್ರಲ್ಲ, ಆಹಾ, ಅದನ್ನ ಯಾವಾಗ್ಲೂ ನೆನ್ಪಟ್ಟಿವಿ ನಾವು.
2: ಅಲ್ಲ ಡಾಕ್ಟ್ರೆ, ನೀವು ಪೂರ್ತಿಯಾಗಿ ನನ್ನ ಬಿಲ್ಲು ಮನ್ನಾ ಮಾಡ್ಬೇಡ್ರಿ, ನನ್ನ ತೆಗ್ ಸ್ವಲ್ಪ ದುಡ್ಡು ಐತಿ, ಅದನ್ನಾರು ತಗೊಳ್ರಿ.
0: ಅಲ್ರಿ, ಅವತ್ನ ಕಾರ್ ರಿಪೇರ್ ಮಾಡ್ಬೇಕಾದ್ರೆ ಏನ್ ಹೇಳಿದ್ರಿ, ಮತ್ ನೆನ್ಪ್ ಮಾಡ್ಬೇಕ ನಿಮಗ? ಅಲ್ಲ, ನನ್ನ ಕಷ್ಟದೊಳಗೆ ಇರ್ತಾರಲ್ಲ, ಅವ್ರ ಕಡೆಯಿಂದ ಹಣ ತಗೋಬಾರ್ದು ಅಂತ ತಿಕೊಂಡು ನೀವೇನ ಆ ಮಾತು ಹೇಳಿದ್ರಿ, ರೊಕ್ಕ ಎಷ್ಟೇ ಇರೋದಕ್ಕ ನೀವು ಒಂದ್ ಪೈಸಾ ತಗೊಳಿಲ್ಲ ಅವತ್ತ, ಅದು ನಮ್ಮ ಮೇಲೆ ಬಹಳ ಪ್ರಭಾವ ಬೀರದ. ಬಿಲ್ ಎಷ್ಟಾಗೋದಕ್ರಿ, ನಾ ನಿಮ್ದೇನು ತಗೊಳ್ಳೋದಿಲ್ಲ.
2: ತಾವು ದೊಡ್ಡವರು, ದೇವ್ರಂತವ್ರು ಸರ್. ನನಗೆ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ನಿಮ್ಮ ಸಹಾಯ ಸದಾ ನಾನು ಮರೆಯೋದಿಲ್ಲ, ನೆನಪಿನಾಗಿರುತ್ತೆ. ನಾನಿನ್ನು ಹೋಗಿ ಬರ್ತೀನಿ ಡಾಕ್ಟರ್.
0: ತರುಣರೇ, ಪದ್ಮಾ ಟಿಫಿನ್ ಮಾಡಿಟ್ಟಾರ, ಮನೆಗೆ ಬಂದು ಟಿಫಿನ್ ಸ್ವೀಕರಿಸಿ ಆರಾಮಾಗಿ ಹೋಗ್ರಿ, ಆರೋಗ್ಯದ ಕಡೆ ಲಕ್ಷ್ಯ ಇರ್ಲಿ, ದೇವರು ನಿಮ್ಗೆ ಒಳ್ಳೇದು ಮಾಡ್ಲಿ. ಏನಂತಿ ಪದ್ಮಾ?
3: ಬರೀ ತರುಣ್.
2: ಆಗ್ಲಿ ಮೇಡಮ್.
4: ಇದುವರೆಗೆ ಸತ್ಕಾರ್ಯ ಕಥಾನಾಟಕ ಕೇಳಿದಿರಿ. ಭಾಗವಹಿಸಿದವರು ಶರಣಬಸವ ಚೋಳಿನ್, ಹೇಮಂತ್ ರಾಮಡಗಿ, ಸುರೇಖಾ ಸುರೇಶ್ ಹಾಗೂ ರಾಖಿ ಹಾನ್ಗಲ್.
5: ಕಥಾನಾಟಕ ಸರಣಿ ಸುನೀತಿ ಪಥ ಪ್ರಸಾರವಾಯಿತು.

0: ಮೂಲ ಕಥೆ ಜಗನ್ನಾಥ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ.
1: ನಿರ್ಮಾಣ ಚಂದ್ರಶೇಖರ್ ತೆಂಬದ್ಮನಿ.
0: ಪ್ರಸ್ತುತಿ ಸುರೇಖಾ ಸುರೇಶ್.

0: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಬೇಸಿಗೆ ಕಾಲದಲ್ಲಿ ರೆಫ್ರಿಜರೇಟರ್ ಬಳಕೆ, ಈ ಬಗ್ಗೆ ಮಾತನಾಡುತ್ತಾರೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಎಸ್ ಪೂಜಾರ್.
1: ಬೇಸಿಗೆ ಕಾಲದಲ್ಲಿ ವಾತಾವರಣ ತಾಪಮಾನವು ಹೆಚ್ಚಾಗಿರುವುದರಿಂದ ಆಹಾರ ಪದಾರ್ಥಗಳು ಬೇಗ ಕೆಡುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಹಾಲು, ಹಣ್ಣು, ತರಕಾರಿ, ಬೇಯಿಸಿದ ಆಹಾರ ಮತ್ತು ಮಾಂಸ ಪದಾರ್ಥಗಳಲ್ಲಿ ಬ್ಯಾಕ್ಟೀರಿಯಾಗಳು ವೇಗವಾಗಿ ಬೆಳೆಯುತ್ತವೆ. ಇದರಿಂದ ಆಹಾರ ವಿಷಬಾಧೆ, ಹೊಟ್ಟೆ ನೋವು, ಜ್ವರ ಮುಂತಾದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಫ್ರಿಜ್ ಬಳಕೆ ಅತ್ಯಂತ ಅಗತ್ಯವಾಗುತ್ತದೆ. ಅದನ್ನು ಸರಿಯಾದ ವಿಧಾನದಲ್ಲಿ ಬಳಸಿದರೆ ಮಾತ್ರ ಅದರ ಪೂರ್ಣ ಪ್ರಯೋಜನ ಪಡೆಯಲು ಸಾಧ್ಯ. ಫ್ರಿಜ್ ಬಳಕೆಯ ಮಹತ್ವ ಏನೆಂದರೆ, ಇದು ಆಹಾರದ ತಾಜಾತನವನ್ನು ಉಳಿಸಲು ಮತ್ತು ಬ್ಯಾಕ್ಟೀರಿಯಾ ಬೆಳವಣಿಗೆಗಳನ್ನು ನಿಧಾನಗೊಳಿಸಲು ಸಹಾಯಕವಾಗುತ್ತದೆ. ಕಡಿಮೆ ತಾಪಮಾನದಲ್ಲಿ ಆಹಾರವನ್ನು ಇಟ್ಟರೆ ಅದರ ರಾಸಾಯನಿಕ ಕ್ರಿಯೆಗಳು ನಿಧಾನಗೊಳ್ಳುತ್ತವೆ ಮತ್ತು ಅವಧಿ ಹೆಚ್ಚಾಗುತ್ತದೆ. ಈ ಮೂಲಕ ಕುಟುಂಬದ ಆರೋಗ್ಯ ಕಾಪಾಡಲು ಸಹಕಾರಿಯಾಗುತ್ತದೆ. ಸರಿಯಾದ ಬಳಕೆಯ ವಿಧಾನಗಳನ್ನು ಅನುಸರಿಸಿದರೆ ಉತ್ತಮ ಆರೋಗ್ಯ, ವಿದ್ಯುತ್ ಉಳಿತಾಯ ಮತ್ತು ಸುರಕ್ಷಿತ ಆಹಾರವನ್ನು ಇಟ್ಟುಕೊಳ್ಳಬಹುದು. ಮೊದಲನೆಯದಾಗಿ, ಬಿಸಿ ಆಹಾರವನ್ನು ತಕ್ಷಣ ಫ್ರಿಜ್ಗೆ ಇಟ್ಟರೆ ಒಳಗಿನ ತಾಪಮಾನ ಏರಿಕೆಯಾಗುತ್ತದೆ. ಇದರಿಂದ ಇತರ ಆಹಾರಗಳ ಗುಣಮಟ್ಟಕ್ಕೂ ಹಾನಿಯಾಗುತ್ತದೆ. ಆದ್ದರಿಂದ ಆಹಾರವನ್ನು ಕೋಣೆಯ ತಾಪಮಾನಕ್ಕೆ ತಣ್ಣಗಾಗಲು ಬಿಡಿ, ನಂತರ ಮುಚ್ಚಿದ ಪಾತ್ರೆಯಲ್ಲಿ ಇಡಿ. ಎರಡನೆಯದಾಗಿ, ಫ್ರಿಜ್ ಬಾಗಿಲು ಬಳಕೆಯಲ್ಲಿ ಜಾಗೃತರಾಗಿರಬೇಕು. ಅಗತ್ಯವಿಲ್ಲದೆ ಬಾಗಿಲು ತೆರೆದಿಟ್ಟರೆ ತಂಪು ಗಾಳಿ ಹೊರಗೆ ಹೋಗುತ್ತದೆ ಮತ್ತು ವಿದ್ಯುತ್ ವ್ಯರ್ಥವಾಗುತ್ತದೆ. ಮೂರನೆಯದಾಗಿ, ಆಹಾರ ಸಂಗ್ರಹಣೆಯಾದ ಸರಿಯಾದ ವಿಧಾನ ಅನುಸರಿಸಬೇಕು. ಆಹಾರ ಪದಾರ್ಥಗಳನ್ನು ಸ್ವಚ್ಛ ಮತ್ತು ಮುಚ್ಚಿದ ಪಾತ್ರೆಗಳಲ್ಲಿ ಇಡಬೇಕು. ಹೀಗೆ ಮಾಡಿದರೆ ವಾಸನೆ ಮಿಶ್ರಣವಾಗುವುದಿಲ್ಲ ಮತ್ತು ಬ್ಯಾಕ್ಟೀರಿಯಾ ಹರಡುವಿಕೆ ಕಡಿಮೆಯಾಗುತ್ತದೆ. ಬೇಯಿಸಿದ ಮತ್ತು ಕಚ್ಚಾ ಆಹಾರವನ್ನು ಪ್ರತ್ಯೇಕವಾಗಿ ಇಡುವುದು ಮುಖ್ಯ. ನಾಲ್ಕನೆಯದಾಗಿ, ಫ್ರಿಡ್ಜ್ ಅನ್ನು ಹೆಚ್ಚು ತುಂಬಬಾರದು. ತುಂಬಾ ತುಂಬಿದರೆ ತಂಪು ಸಮನಾಗಿ ಹರಡುವುದಿಲ್ಲ. ಇದರಿಂದ ಕೆಲವು ಆಹಾರ ಪದಾರ್ಥಗಳು ಸರಿಯಾಗಿ ಸಂರಕ್ಷಣೆ ಆಗುವುದಿಲ್ಲ. ಐದನೆಯದಾಗಿ, ಹಣ್ಣು ಮತ್ತು ತರಕಾರಿಗಳ ಸಂಗ್ರಹಣೆ ಪ್ರತ್ಯೇಕವಾಗಿ ಇರಬೇಕು. ಫ್ರಿಡ್ಜ್ನಲ್ಲಿ ನೀಡಿರುವ ಪ್ರತ್ಯೇಕ ಡ್ರೈಯರ್ಗಳಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಇಡುವುದು ಉತ್ತಮ. ಕೆಲವು ಹಣ್ಣುಗಳನ್ನು ಹೊರಗೆ ಇಟ್ಟರೆ ಉತ್ತಮವಾಗಿರುತ್ತದೆ. ಉದಾಹರಣೆಗೆ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು. ಆರನೆಯದಾಗಿ, ಫ್ರಿಡ್ಜ್ನ ಒಳಗಿನ ತಾಪಮಾನವನ್ನು 3°C -5°C ನಡುವೆ ಇಡುವುದು ಸೂಕ್ತ. ಫ್ರಿಡ್ಜರ್ನ ವಿಭಾಗವು -18°C ಇರಬೇಕು. ಈ ತಾಪಮಾನದಲ್ಲಿ ಆಹಾರ ಸುರಕ್ಷಿತವಾಗಿ ಹೆಚ್ಚು ದಿನ ಉಳಿಯುತ್ತದೆ. ತಾಪಮಾನವನ್ನು ನಿಯಮಿತವಾಗಿ ಪರಿಶೀಲಿಸುವುದು ಉತ್ತಮ. ಏಳನೆಯದಾಗಿ, ಫ್ರಿಡ್ಜ್ ಅನ್ನು ಗೋಡೆಯಿಂದ ಕನಿಷ್ಠ 1 ಇಂಚಿನಿಂದ 2 ಇಂಚಿನವರೆಗೆ ದೂರ ಇಡಬೇಕು. ಬಾಗಿಲಿನ ರಬ್ಬರ್ ಸೀಲಿಂಗ್ ಸರಿಯಾಗಿದೆಯೋ ಎಂದು ಪರಿಶೀಲಿಸುತ್ತಿರಬೇಕು. ಎಂಟನೆಯದಾಗಿ, ಫ್ರಿಡ್ಜ್ ಅನ್ನು ಸ್ವಚ್ಛತೆ ಮತ್ತು ಹೈಜೀನ್ ಆಗಿ ಇಡಬೇಕು. ಒಂಬತ್ತನೆಯದಾಗಿ, ವಿದ್ಯುತ್ ಕಡಿಮೆಯಾಗಿದ್ದಾಗ ಫ್ರಿಡ್ಜ್ ಬಾಗಿಲು ತೆರೆಯಬಾರದು. ಬಾಗಿಲು ಮುಚ್ಚಿದರೆ ತಂಪು ಹೆಚ್ಚು ಸಮಯ ಉಳಿಯುತ್ತದೆ. ವಿದ್ಯುತ್ ಬಂದ ನಂತರ ತಾಪಮಾನ ಸ್ಥಿತಿಯನ್ನು ಪರಿಶೀಲಿಸಬೇಕು. ಹತ್ತನೆಯದಾಗಿ, ಸರಿಯಾದ ರೀತಿಯಲ್ಲಿ ಫ್ರಿಡ್ಜ್ ಬಳಕೆ ಮಾಡಿದರೆ ಆಹಾರ ವಿಷಬಾಧೆ ತಪ್ಪಿಸಬಹುದು. ಸ್ವಚ್ಛ ಮತ್ತು ಸುರಕ್ಷಿತ ಆಹಾರ ಸೇವನೆಯಿಂದ ಕುಟುಂಬದ ಆರೋಗ್ಯ ಉತ್ತಮವಾಗಿರುತ್ತದೆ. ಹನ್ನೊಂದನೆಯದಾಗಿ, ಬೇಸಿಗೆ ಕಾಲದಲ್ಲಿ ಆಹಾರ ಶೇಖರಣೆ ಸಲುವಾಗಿ ಹೆಚ್ಚಿನ ಜಾಗ್ರತೆಯನ್ನು ಹೊಂದಿರಬೇಕು. ಒಟ್ಟಾರೆ ಫ್ರಿಡ್ಜ್ ನಮ್ಮ ದೈನಂದಿನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಸಾಧನವಾಗಿದೆ. ಆದರೆ ಅದರ ಸರಿಯಾದ ಬಳಕೆ ತಿಳಿದಿದ್ದರೆ ಮಾತ್ರ ಸಂಪೂರ್ಣ ಪ್ರಯೋಜನ ಪಡೆಯಬಹುದು. ಉತ್ತಮ ಆರೋಗ್ಯ, ವಿದ್ಯುತ್ ಉಳಿತಾಯ ಮತ್ತು ಸುರಕ್ಷಿತ ಆಹಾರ.
0: ಬೇಸಿಗೆ ಕಾಲದಲ್ಲಿ ರೆಫ್ರಿಜರೇಟರ್ ಬಳಕೆ, ಈ ಬಗ್ಗೆ ಮಾತನಾಡಿದವರು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಎಸ್ ಪೂಜಾರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ರೆಫ್ರಿಜರೇಟರ್ ಗೋಡೆಯಿಂದ ಕನಿಷ್ಠ ಎಷ್ಟು ದೂರದಲ್ಲಿ ಇರಬೇಕು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611

0: 1 3 6 1 6 3 7 9611 3 6 1 6 3 7
1: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

0: ಆಕಾಶವಾಣಿ ಧಾರವಾಡ 7:05 ಪ್ರದೇಶ ಸಮಾಚಾರ ಕೇಳುವಿರಿ. ನಮ್ಮ ನಿಲಯದಿಂದ 7:15 ನಯನದೀಪ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಡಾಕ್ಟರ್ ಎಂಎಂ ಜೋಶಿ ಐ ಹಾಸ್ಪಿಟಲ್ ಧಾರವಾಡ. ವಿಷಯ ಡ್ರೈ ಐಸ್. ಭಾಗವಹಿಸುವವರು ಡಾಕ್ಟರ್ ರಶ್ಮಿ ಕುದುರಿ. ಪ್ರಸ್ತುತಿ ಮಾಯಾರಾಮನ್. ಆಕಾಶವಾಣಿ ಧಾರವಾಡ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಪಂಚದೇಶಾನಾಂ ಯಾತ್ರಾಯಾಃ ದ್ವಿತೀಯೇ ದಿನೇ ಹ್ಯಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಅನೇಕೇಷು ಕಾರ್ಯಕ್ರಮೇಷು ಸಹಭಾಗಂ ಅಕರೋತ್. ಅತ್ರ ಸಾಮುದಾಯಿಕ ಸಂಪರ್ಕಃ, ಡಚ್ ರಾಜಪರಿವಾರೇಣ ಸಹ ಮೇಲನಂ ಚ ಅನ್ಯತಮೇ ಆಸ್ತಾಂ. ಹೀಗ ನಗರೆ ಭಾರತೀಯ ಸಮುದಾಯಂ ಸಂಬೋಧಯನ್ ಶ್ರೀ ಮೋದಿ ಪ್ರವರ್ತಮಾನಂ ದಶಕಂ ಆಪದ್ ದಶಕತ್ವೇನ ವರ್ಣಿತವಾನ್, ಯದ್ಧಿ ಬಹುವಿಧೈಃ ಸಂಕಟೈಃ ಗ್ರಸ್ತಮಸ್ತಿ. ಪ್ರಧಾನಮಂತ್ರಿ ಅವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೋ ವೈಶ್ವಿಕ ಸಮಾಹ್ವಾನಾನಿ ಸಮ್ಮುಖೀಕರ್ತುಂ ವಿಶ್ವಸ್ತಾಯಾಃ ಪಾರದರ್ಶಿನ್ಯಾಃ ಚ ಭವಿಷ್ಯಾಪೂರ್ತಿ ವ್ಯವಸ್ಥಾಯಾಃ ನಿರ್ಮಾಣಾರ್ಥಂ ಸಂಭೂಯ ಕಾರ್ಯರತೌ ಸ್ತಃ. ಸಹ ಅವದತ್ ಯತ್ ವಿಶ್ವಂ ಸರ್ವಾದೌ ಕೋವಿಡ್ 19 ಮಹಾಮಾರೀಂ ತದನಂತರಂ ಚ ಯುದ್ಧಂ ಸಮ್ಮುಖೀಕೃತವತ್. ಸಾಂಪ್ರತಂ ಏತತ್ ಊರ್ಜಾ ಸಂಕಟ ಸಮಂ ವಿಕಟ ಸಮಾಹ್ವಾನಂ ಸಮ್ಮುಖೀಕರೋತಿ. ಸಹ ಸಾವಹಿತಂ ಅಕರೋತ್ ಯತ್ ಏತೇಷಾಂ ಸಮಾಹ್ವಾನಾನಾಂ ದ್ರುತಗತ್ಯಾ ಯದಿ ನಿರಾಕರಣಂ ನ ಭವತಿ ಚೇತ್ ವೈಶ್ವಿಕ ವಿಕಾಸ ಲಾಭಃ ಪ್ರಬಾಧಿತಃ ಭವಿಷ್ಯತಿ. ಜನಸಂಖ್ಯಾಯಾಃ ವಿಶಾಲಃ ಭಾಗಃ ಚ ನಿರ್ಧನತಾಗ್ರಸ್ತಃ ಭವಿಷ್ಯತಿ. ಆರ್ಥಿಕ ಸ್ಥಿತಿ ವ್ಯವಸ್ಥಾಯಾಃ ಸುದೃಢೀಕರಣಾಯ ವೈಶ್ವಿಕಾನ್ ಪ್ರಯಾಸಾನ್ ಪ್ರಕಾಶಯನ್ ಪ್ರಧಾನಮಂತ್ರಿ ಅವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೋ ಸಂಯುಕ್ತರೂಪೇಣ ಸುದೃಢಾ ಪೂರ್ತಿ ಶೃಂಖಲಾಯಾಃ ನಿರ್ಮಾಣಾಯ ಕಟಿಬದ್ಧೌ ಸ್ತಃ. ಧ್ಯಾನಾಸ್ಪದಮಸ್ತಿ ಯತ್ ಏಷಾ ಯಾತ್ರಾ ದ್ವಿಪಕ್ಷೀಯ ಸಂಬಂಧೇಭ್ಯಃ ಅಧಿಕಾ ಮಹತ್ವಪೂರ್ಣ ವರ್ತತ. ನೆದರ್ಲ್ಯಾಂಡ್ಸ್ ದೇಶಸ್ಯ ಯಾತ್ರಾಯಾಃ ಅನಂತರಂ ಪ್ರಧಾನಮಂತ್ರಿ ಅದ್ಯ ಸ್ವಯಾತ್ರಾಯಾಃ ತೃತೀಯ ಚರಣೆ ಸ್ವೀಡನ್ ದೇಶಸ್ಯ ಯಾತ್ರಾಂ ಕರಿಷ್ಯತಿ. ಸಹ ಅದ್ಯ ಗೋಥೆನ್ಬರ್ಗ್ ನಗರಂ ಸಂಪ್ರಾಪ್ನೋತಿ. ಸ್ವೀಡನ್ ದೇಶಸ್ಯ ಏಕದಿವಸೀಯ ಯಾತ್ರಾ ನವದಿಲ್ಲಿ ಸ್ಟಾಕ್ಹೋಮಯೋಃ ವರ್ಧಮಾನ ಪಾರಸ್ಪರಿಕ ಸಂಬಂಧೇಷು ಐತಿಹಾಸಿಕಃ ಪದಕ್ರಮಃ ಅಸ್ತಿ. ಶ್ರೀಮೋದಿ ಸ್ವೀಡನ್ ಸಮಕಕ್ಷೇಣ ಉಲ್ಫ್ ಕ್ರಿಸ್ಟರ್ಸನೇನ ಸಹ ದ್ವಿಪಕ್ಷೀಯ ಸಂಬಂಧಪರಕಂ ಸಂಭಾಷಣಂ ಕರಿಷ್ಯತಿ. ಸಿಬಿಎಸ್ಇ ಇತ್ತನೇನ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ನವಮ ಕಕ್ಷಾಯಾ ಛಾತ್ರೇಭ್ಯ ಭಾಷಾತ್ರಯಸ್ಯ ಅಧ್ಯಯನ ಜುಲೈ ಮಾಸಸ್ಯ ಪ್ರಥಮ ದಿವಸಾತ್ ಅನಿವಾರ್ಯಂ ಕೃತಂ. ಪರಿಷದ ವಿಜ್ಞಪ್ತೌ ಉಕ್ತಂ ಯತ್ ವಿಂಶತ್ಯಧಿಕ ದ್ವಿಸಹಸ್ರತಮಾಬ್ದಿಯಾಯಾಃ ರಾಷ್ಟ್ರೀಯ ಶಿಕ್ಷಾನೀತೇಃ ತ್ರಯೋವಿಂಶತ್ಯಧಿಕ ದ್ವಿಸಹಸ್ರತಮಾಬ್ದಿಯಸ್ಯ ರಾಷ್ಟ್ರೀಯ ವಿದ್ಯಾಲಯ ಶಿಕ್ಷಾ ಪಾಠ್ಯಕ್ರಮಸ್ಯ ಅನುಸಾರಿ ಏತಾಸು ತಿಸ್ರಿಷು ಭಾಷಾಸು ನ್ಯೂನಾತಿನ್ಯೂನಂ ಭಾಷಾದ್ವಯಂ ಭಾರತೀಯ ಮೂಲಕಂ ಭವೇತ್. ಭಾರತೀಯರ್ತು ವಿಭಾಗೇನ ಅದ್ಯ ಅಂಡಮಾನ ನಿಕೋಬಾರ ದ್ವೀಪ ಸಮೂಹಾಯ ಪಶ್ಚಿಮ ಬಂಗಾಳೆ ಹಿಮಾಲಯಸ್ಯ ಅಧೋವರ್ತಿ ಕ್ಷೇತ್ರೇಭ್ಯ ಸಿಕ್ಕಿಂಯ ಚ ಅತಿವೃಷ್ಟಿಪರ ನಾರಂಗವಾರಣಕೀ ಸಂಚೇತನಾ ಪ್ರಸಾರಿತ. ಕೇರಳಂ ಮಾಹೆ ಲಕ್ಷದ್ವೀಪ ದಕ್ಷಿಣಾಭ್ಯಂತರೀಣ ಕರ್ನಾಟಕ ತಮಿಳುನಾಡು ಪುದುಚೇರಿ ಕರಾಯಿಕಲೇಷು ಉತ್ತರ ಪೂರ್ವೀಯ ಕ್ಷೇತ್ರಸ್ಯ ಕತಿಪಯ ಭಾಗೇಷು ಚ ಸಮಾನ ಏವ ಸ್ಥಿತಿ ಭವಿಷ್ಯತಿ ಇತ್ಯಪಿ ವಿಭಾಗೇನ ಸೂಚಿತಂ. ಪ್ರಿಯಾ ಶ್ರೋತಾರಃ, ಸಂಸ್ಕೃತ ಜಗತ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ

ಆಕಾಶವಾಣಿ ಧಾರವಾಡ. ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ. ನಮ್ಮ ನಿಲಯದಿಂದ 7:05 ಕ್ಕೆ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করবেন।

0: हिंदी भाषा के कार्यक्रम को सुनो।
1: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
2: रागम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ, ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ್ರ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ ಸಮಿತಿ ಸದಸ್ಯರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ, ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 2/3 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
1: ಒನ್ ನೇಷನ್ ಒನ್ ಇಲೆಕ್ಷನ್ ಕೆ ಲಿಯೆ ಕಮಿಟಿ ಜೊ ಹೇ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರ್ ಔರ್ ಅಹಮದಾಬಾದ್ ಕೆ ದೌರೆ ಪೇ ಆಯಿ ಹುಯಿ ಹೈ ಔರ್ ಸಾರೆ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೆ ಯೆ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನ ಸಭಾ ಕಾ ಚುನಾವ್ ಪೂರೆ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೆ ನಹೀ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ ಜೋ ಭೀ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೆ ಬಾದ್ ಮೇ ಚುನಾವ್ ಆಯೋಗ ನೇ ಭೀ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ ಯೆ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯ ಜಾನೆ ಚಾಹಿಯೆ. ಲಾ ಕಮಿಷನ್ ಆಫ್ ಇಂಡಿಯಾ ನೇ ಭೀ ಅಪ್ನಿ 2-3 ರಿಪೋರ್ಟ್ ಮೇ ಯೆ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೆ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ. ಉಸ್ಕೆ ಅಲಾವಾ ನೀತಿ ಆಯೋಗ ನೇ ಭೀ ಅಪ್ನೆ ಪೇಪರ್ ಮೇ ಕಾ. ಔರ್ ಯಹಿ ನಹಿ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಜಿಸ್ಕೆ ಚೇರ್ಮನ್ ನಚ್ಯಾಪನ್ ಥೇ ವೋ ಕಾಂಗ್ರೆಸ್ ಕೆ ಸಾಂಸದ್ ಥೇ ರಾಜ್ಯಸಭಾ ಕೆ, ಉನ್ಹೋನೇ ಭೀ ಅಪ್ನಿ ರಿಪೋರ್ಟ್ ಮೇ ಯೆ ಕಾ ಕಿ ದೇಶ ಮೇ ಏಕ್ ಸಾಥ್ ಚುನಾವ್ ಕರಾಯಾ ಜಾನೆ ಚಾಹಿಯೆ. ಔರ್ ವೋ ರಿಪೋರ್ಟ್ ಯುನಿನಮಸ್ ಥೀ ಸಾರೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಸಭಿ ಸಾಂಸದೋ ನೇ ಯೆ ಬಾತ್ ಕಹಿ.
0: ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ. 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ

0: ಅವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ. 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013ನ್ನು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013ಕ್ಕೆ ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ. 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
1: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶೀಬಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ರೆ ಅಂತ ಒಂದು ಕ್ಷೇತ್ರದಲ್ಲಿ ಈ ಒಂದು ಆಂತರಿಕ ದೂರ ಸಮಿತಿಯನ್ನು ರಚಿಸುವುದು ಕಡ್ಡಾಯವಾಗಿರುತ್ತದೆ. ಎಲ್ಲ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶೀಬಾಕ್ಸ್ ಎನ್ನುವಂತ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನ ನಾವು ಇಡಬೇಕಾಗುತ್ತೆ, ಶೀಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶೀಬಾಕ್ಸ್ ಅನ್ನ ನಾವು ಇಟ್ಟಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ 1500ಕ್ಕೂ ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶೀಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400ಷ್ಟು ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
5: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನು ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
0: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್ ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ

0: ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣೆಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20ಕ್ಕೆ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ನಾಳೆ 18-25ರವರೆಗೆ ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಧಾರವಾಡ.
2: ಕಣ್ಣುಗಳು ನಯನ
3: ನಯನ ದೀಪ.
1: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
4: ನಯನ ದೀಪ. ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ. ನೋವು ರಹಿತ ಲೇಸರ್ ಶಸ್ತ್ರಚಿಕಿತ್ಸೆ,
4: ಇಂಜೆಕ್ಷನ್ ಇಲ್ಲದ ಹೊಲಿಗೆ ರಹಿತ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಸೌಲಭ್ಯ,
3: ರೆಟಿನಾ ತೊಂದರೆಗೆ ಸಂಬಂಧಿಸಿದ ಸೇವೆಗಳು,
4: ಕಣ್ಣಿನ ಪೊರೆ ಗ್ಲೂಕೋಮಾ ಶಸ್ತ್ರಚಿಕಿತ್ಸೆ,
3: ಮಕ್ಕಳ ಕಣ್ಣಿನ ತೊಂದರೆಗಳು ಹಾಗೂ ಮೆಳ್ಳುಗಣ್ಣಿನ ಚಿಕಿತ್ಸೆ,
4: ಲಾಸಿಕ್ ಕ್ಲಿಯರ್ ಐ ಸರ್ಜರಿ,
3: ವೈಯಕ್ತೀಕರಿಸಿದ ಕಸ್ಟಮೈಸ್ಡ್ ಕೃತಕ ಕಣ್ಣಿನ ಜೋಡಣೆ
4: ಮುಂತಾದ ಎಲ್ಲಾ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಲಭ್ಯ.
3: ಖಾಸಗಿ ಆರೋಗ್ಯ ವಿಮಾ ಕಂಪನಿಗಳ ನಗದುರಹಿತ ಸೌಲಭ್ಯ,
4: NABH ನಿಂದ ಮಾನ್ಯತೆ ಪಡೆದ ಆಸ್ಪತ್ರೆ.
3: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
4: ಸೋಮೇಶ್ವರ ಹೈಟ್ಸ್, ಹಳೆ DSP ಸರ್ಕಲ್,
3: ಹಳ್ಳಿಯಾಳ ರಸ್ತೆ, ಧಾರವಾಡ. ದೂರವಾಣಿ ಸಂಖ್ಯೆ
4: 0836279111,
3: 279222. ನಮಸ್ಕಾರ ಶ್ರೋತೃಗಳೇ. ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ ಅನ್ನೋ ಮಾತದ ಜೀವನದ ಬೆಳಕು ಸ್ಥಿರವಾಗಿ ನಿಲ್ಲಲಿಕ್ಕೆ ನಯನ ಅನ್ನೋ ದೀಪಗಳೇ ಮುಖ್ಯ ಆಗ್ತವ. ಹಂಗಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ಸದಾ ಗಮನ ವಹಿಸ್ರಿ ಅನ್ನೋ ಕಿವಿ ಮಾತಿನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಧಾರವಾಡದ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯವರು ನಯನ ದೀಪ ಕಾರ್ಯಕ್ರಮದೊಂದಿಗೆ. ಲಕ್ಷ ಇಟ್ಟು ಕೇಳ್ರಿ, ಕಣ್ಣಿನ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳ್ರಿ.
5: ಕಣ್ಣು ಒಣಗುವುದು, ಡ್ರೈ ಐಸ್, ಈ ಕುರಿತು ಕಾರ್ನಿಯಾ ತಜ್ಞೆ ಡಾಕ್ಟರ್ ರಶ್ಮಿ ಕುದುರಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಮಾಯಾ ರಾಮನ್.
3: ನಮಸ್ಕಾರ ಶ್ರೋತೃಗಳೇ. ಧಾರವಾಡದ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ಕಾರ್ನಿಯಾ ತಜ್ಞೆಯಾಗಿರುವ ಡಾಕ್ಟರ್ ರಶ್ಮಿ ಕುದುರಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್.
6: ನಮಸ್ಕಾರ
3: ಡಾಕ್ಟರ್. ನಾವೆಲ್ಲ ಈಗ ಡಿಜಿಟಲ್ ಯುಗದೊಳಗಿದ್ದೀವಿ. ಒಂದಿಲ್ಲ ಒಂದು ಕಾರಣಕ್ಕಾಗಿ ಅಭ್ಯಾಸ ಮಾಡಬೇಕಂತನೋ, ಕೆಲಸ ಮಾಡಬೇಕಂತನೋ, ಮನರಂಜನೆ ಪಡಿಬೇಕು ಅಂತನೋ ನಾವೆಲ್ಲರೂ ಲ್ಯಾಪ್ಟಾಪು, ಮೊಬೈಲು, ಕಂಪ್ಯೂಟರು ಇದರೊಳಗೆ ಮುಖ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀವಿ. ಸ್ಕ್ರೀನ್ ಟೈಮ್ ಇಷ್ಟ ಇರಬೇಕು ಇಷ್ಟ ಇರಬೇಕು ಅಂತ ವೈದ್ಯರು ಹೇಳಿದಾಗೂ ಕೂಡ ನಮಗೆ ಅದರ ಬಗ್ಗೆ ಗಮನ ಇರಂಗಿಲ್ಲ. ಅದರಿಂದಾಗಿ ಅನೇಕ ಕಣ್ಣಿನ ತೊಂದರೆಗಳು, ಅದರೊಳಗೆ ಡ್ರೈ ಐ ಅಂತ ಕೂಡ ಕೇಳಿ ಬರ್ತದೆ. ಡ್ರೈ ಐ, ಕಣ್ಣು ಒಣಗೋದು ಅಂದ್ರೆ ಏನು ಡಾಕ್ಟರ್?
6: ನೀವು ಹೇಳದಂತೆ ಈ ಡಿಜಿಟಲ್ ಯುಗದಲ್ಲಿ ಈ ಡ್ರೈ ಐ ತುಂಬಾ ಕಾಣಿಸ್ಕೊಳ್ತಾ ಇದೆ. ಸ್ಕ್ರೀನ್ ಟೈಮ್ ಹೆಚ್ಚಿರೋದ್ರಿಂದ ಡ್ರೈ ಐ ಆಗ್ತಾ ಇದೆ. ಈ ಡ್ರೈ ಐ ಅಂದ್ರೆ ಕಣ್ಣಿನಲ್ಲಿರುವಂತಹ ಕಣ್ಣೀರಿನ ಅಂಶ

0: ಕಡಿಮೆ ಆಗ್ತದೆ. ಬೇಸಿಕಲಿ ಟಿಯರ್ಸು ಕಡಿಮೆ ಆಗೋದ್ರಿಂದ ಡ್ರೈ ಐ ಉಂಟಾಗ್ತದೆ.
1: ಇದರ ಲಕ್ಷಣಗಳು ಏನು ಡಾಕ್ಟರ್?
0: ಯೂಶುವಲಿ ಪೇಷಂಟ್ಸು ಬರ್ನಿಂಗ್ ಸೆನ್ಸೇಷನ್ ಅಂತ ಬರ್ತಾರೆ, ಪ್ರಿಕ್ಕಿಂಗ್ ಸೆನ್ಸೇಷನ್, ಮತ್ತೆ ಏನೋ ಕಣ್ಣಲ್ಲಿ ಮರಳು ಓಡಾಡ್ತಾ ಇದೆ ಆ ಥರ ಕಂಪ್ಲೇಂಟ್ಸ್ ಇರುತ್ತೆ, ಮತ್ತೆ ಫಾರಿನ್ ಬಾಡಿ ಸೆನ್ಸೇಷನ್,
1: ಏನೋ
0: ವಾಟ್ರಿಂಗ್ ಏನೋ ಆ ಥರ ಹೇಳ್ತಾರೆ. ಕೆಂಪು ಕಣ್ಣು ಪದೇ ಪದೇ ಕೆಂಪಾಗೋದು, ಕಣ್ಣಲ್ಲಿ ನೀರು ಬರುವುದು ಕೂಡ ಡ್ರೈ ಐ ಒಂದು ಲಕ್ಷಣ.
1: ಕಣ್ಣು ಒಣಗುವುದು ಅಂತಾನು ಹೇಳ್ತೀವಿ, ಅದರ ಜೊತೆಗೆ
0: ವಾಟರಿಂಗ್
1: ಕಡೆ ಕಣ್ಣಾಗ ನೀರ್ ಬರ್ತದ.
0: ಈ ಕಣ್ಣೀರ್ ಏನ್ ಬರ್ತದೆ, ಇಟ್ ಇಸ್ ರಿಫ್ಲೆಕ್ಸ್ ಟಿಯರಿಂಗ್, ಟಿಯರ್ಸ್ ಇವು ಅದೇ ಇರಿಟೇಷನ್ ಆಗಿ ಬರುವಂತಹ ಕಣ್ಣೀರು. ಈಗ ಕಣ್ಣೀರಿನ ಉತ್ಪತ್ತಿ ಡ್ರೈ ಐಲಿ ಕಡಿಮೆ ಆಗಿರ್ಬೋದು, ಅಥವಾ ಉತ್ಪತ್ತಿ ಆಗಿರುವಂತಹ ಕಣ್ಣೀರು ಹೆಲ್ದಿ ಆಗಿರಲಿಲ್ಲ ಅಂದ್ರೂ ಕೂಡ ಡ್ರೈ ಐ ಉಂಟಾಗ್ಬೋದು. ಮತ್ತೆ ಬಹಳ ಸಿವಿಯರ್ ಇತ್ತು ಡ್ರೈ ಐ ಅಂತಂದ್ರೆ ಪೇಷಂಟಿಗೆ ಲೈಟ್ ಕೂಡ ನೋಡೋಕ್ಕಾಗೋದಿಲ್ಲ, ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಸೊ ಆ ತರ ಸಿಂಪ್ಟಮ್ ಕೂಡ ಇರುತ್ತೆ. ಬಹಳ ಸಿವಿಯರ್ ಇತ್ತಂದ್ರೆ ವಿಷನ್ ಕೂಡ ಕ್ಲಿಯರ್ ಇರ್ಲಿಕ್ಕಿಲ್ಲ,
1: ದೃಷ್ಟಿಯೊಳಗೂ ಕೂಡ
0: ಏರುಪೇರು ಇರ್ತದೆ.
1: ಈ ಕಣ್ಣು ಒಣಗುವಿಕೆ ಇದು ಆಗ್ಲಿಕ್ಕೆ ಮುಖ್ಯ ಕಾರಣ ಯಾವುದು ಅಂತೀರಿ ಡಾಕ್ಟರ್?
0: ಯೂಶ್ವಲಿ ಈ ಕಣ್ಣೀರಿನಲ್ಲಿ ಅಂದ್ರೆ ಟಿಯರ್ ಫಿಲ್ಮ್ ಅಂತ ಹೇಳ್ತೀವಿ, ಆ ಟಿಯರ್ ಫಿಲ್ಮ್ ನಲ್ಲಿ ಮೂರು ಲೇಯರ್ ಇರುತ್ತೆ. ಮೂರು ಲೇಯರ್ನು ಕಣ್ಣಿನ ಸುತ್ತ ಇರೋ ಬೇರೆ ಬೇರೆ ಗ್ಲಾಂಡ್ಸ್ ಇಂದ ಉತ್ಪತ್ತಿ ಆಗಿರುತ್ತೆ. ಮೂರು ಲೇಯರ್ ಯಾವುವು ಅಂದ್ರೆ, ಫಸ್ಟ್ ಲೇಯರ್ ಬಂದ್ಬಿಟ್ಟು ಅಂದ್ರೆ ಒಳಭಾಗದಲ್ಲಿರೋದು ಮ್ಯೂಸಿನ್ ಲೇಯರ್ ಅಂತ ಹೇಳ್ತೀವಿ, ಮಧ್ಯ ಭಾಗದಲ್ಲಿರೋದು ಅಕ್ವೇಸ್ ಲೇಯರ್, ಅದ್ರ ಹೊರಭಾಗದಲ್ಲಿರೋದು ಲಿಪಿಡ್ ಲೇಯರ್. ಪೂರ್ತಿ ಒಳಗಡೆ ಇರುವಂತದ್ದು ಮ್ಯೂಸಿನ್ ಲೇಯರು, ಈ ಬಿಳಿ ಕಣ್ಣಿನ ಬಿಳಿ ಭಾಗ ಕಂಜಂಕ್ಟೈವಾ ಅಂತ ಹೇಳ್ತೀವಿ, ಅದರಲ್ಲಿರೋ ಗಾಬ್ಲೆಟ್ ಸೆಲ್ಸ್ ಇಂದ ಪ್ರೊಡ್ಯೂಸ್ ಆಗ್ತಿರುತ್ತೆ. ಅಕ್ವೇಸ್ ಲೇಯರು ಗ್ಲಾಕ್ರಿಮಲ್ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗ್ತಿರುತ್ತೆ. ಹೊರಭಾಗದಲ್ಲಿರುವಂತಹ ಲಿಪಿಡ್ ಲೇಯರು ಕಣ್ಣಿನ ಸುತ್ತ ಇರುವಂತಹ ಮಿಬೋಮಿಯನ್ ಗ್ಲ್ಯಾಂಡ್ಸ್ ಇಂದ ಉತ್ಪತ್ತಿ ಆಗ್ತಿರ್ತದೆ. ಅಕ್ವೇಸ್ ಲೇಯರ್ ಕಡಿಮೆ ಇದ್ದಾಗ ಅಕ್ವೇಸ್ ಡೆಫಿಷಿಯಂಟ್ ಡ್ರೈ ಐಸ್ ಅಂತ ಹೇಳ್ತೀವಿ. ಈ ಅಕ್ವೇಸ್ ಡೆಫಿಷಿಯಂಟ್ ಡ್ರೈ ಐ ಆಗ್ಲಿಕ್ಕೆ ಕಾರಣಗಳೇನೆಂದ್ರೆ, ಈ ದೇಹದಲ್ಲಿ ಕೆಲವು ಸಲ ಸಮಸ್ಯೆಗಳಿರ್ತದೆ, ಸಿಸ್ಟಮಿಕ್ ಡಿಸೀಸಸ್ ಲೈಕ್ ರುಮಟಾಯ್ಡ್ ಆರ್ಥರೈಟಿಸ್, ಎನಿ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಲೈಕ್ ಜಾಗ್ರನ್ ಸಿಂಡ್ರೋಮ್ ಇಂದ, ಸ್ಕ್ಲೇರೋಡರ್ಮಾ, ಇವೆಲ್ಲ ಕಾಯಿಲೆ ಇರೋರಲ್ಲಿ ಡ್ರೈ ಐಸ್ ತುಂಬಾ ಕಾಮನ್ ಇರುತ್ತೆ. ಈ ಊರಲ್ಲಿ ಅಕ್ವೇಸ್ ಡೆಫಿಷಿಯನ್ಸಿ ಡ್ರೈ ಐ ಆಗುತ್ತೆ. ಆಮೇಲೆ ಈಗ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ತಗೊಳ್ತಿರ್ತಾರೆ, ಪೆರಿಮೆನೋಪಾಸಲ್ ಮೆನೋಪಾಸಲ್ ಏಜ್ ಗ್ರೂಪ್ ಅಲ್ಲಿ, ಅವರಲ್ಲೂ ಕೂಡ ಡ್ರೈ ಐ ತುಂಬಾ ಕಾಮನ್. ಬಿ ಪಿಗೆ ಟ್ಯಾಬ್ಲೆಟ್ಸ್, ಕೆಲವೊಂದು ಬಿ ಪಿ ಟ್ಯಾಬ್ಲೆಟ್ಸ್ ಇಂದ ಕೂಡ ಡ್ರೈ ಐ ಆಗುತ್ತೆ, ಮತ್ತೆ ಎಂಟಿ ಹಿಸ್ಟಮಿನಿಕ್ ತಗೊಳ್ತಿರ್ತಾರೆ ಟ್ಯಾಬ್ಲೆಟ್ಸ್, ಅದರಿಂದ ಕೂಡ ಡ್ರೈ ಐ ಆಗುತ್ತೆ. ಇನ್ನೊಂದು ಭಾಗ ಬಂದ್ಬಿಟ್ಟು ಎವಾಪರೇಟಿವ್ ಡ್ರೈ ಐ ಅಂತ ಹೇಳ್ತೀವಿ. ಇನ್ನ ಹೇಳಿದೆ ಕೊನೆ ಲೇಯರ್ ಇರುತ್ತೆ ಲಿಪಿಡ್ ಲೇಯರ್ ಅಂತ. ಈ ಲಿಪಿಡ್ ಲೇಯರ್ ಏನ್ ಮಾಡ್ತದ ಅಂದ್ರೆ, ಒಳಗಿನ ಎರಡು ಲೇಯರ್ನ ಆವೇ ಆಗಿ ಹೋಗೋದನ್ನ ತಡೆಗಟ್ಟುತ್ತದೆ. ಸೊ ಇಫ್ ಆ ಲಿಪಿಡ್ ಲೇಯರ್ ಹೆಲ್ದಿ ಆಗಿತ್ತು ಅಂದ್ರೆ ಒಳಗಿನ ಲೇಯರ್ಸ್ ಎಲ್ಲ ಆವೇ ಆಗೋದಿಲ್ಲ, ಹೆಲ್ದಿ ಆಗಿ ಉಳಿತದೆ ಟಿಯರ್ ಫಿಲ್ಮ್. ಸೊ ಇದು ಮಿಬೋಮಿಯನ್ ಗ್ಲ್ಯಾಂಡ್ಸ್ ಇಂದ ಬರ್ತದೆ. ಆ ಮಿಬೋಮಿಯನ್ ಗ್ಲ್ಯಾಂಡ್ ಅಲ್ಲಿ ಏನಾದ್ರೂ ಡಿಫೆಕ್ಟ್ ಇದ್ರೆ, ಮಿಬೋಮಿಯನ್ ಗ್ಲ್ಯಾಂಡ್ ಡಿಸೀಸ್ ಅಥವಾ ಡಿಸ್ಫಂಕ್ಷನ್ ಆದ್ರೆ ಈ ಲಿಪಿಡ್ ಲೇಯರ್ ಕಡಿಮೆ ಆಗಿ ಡ್ರೈ ಐ ಆಗುತ್ತೆ. ರೆಪ್ಪೆಯ ಸೋಂಕು ಮತ್ತೆ ಮಿಬೋಮಿಯನ್ ಗ್ಲ್ಯಾಂಡ್ಸೇ ಡಿಸೀಸ್ಡ್ ಆಗಿರ್ಬೋದು, ಅದ್ರ ಸ್ಟ್ರಕ್ಚರೇ ಡಿಸೀಸ್ ತರ ಅಂದ್ರೆ ಕರೆಕ್ಟ್ ಇರ್ಲಿಕ್ಕಿಲ್ಲ, ಅದರಿಂದ ಸಿಕ್ರೀಷನ್ಸ್ ಏನ್ ಬರ್ತಿರ್ತಾವಲ್ಲ ಅದು ಒಳಗೆ ಬ್ಲಾಕ್ ಆಗಿ ಅಲ್ಲೇ ಗಟ್ಟಿ ಆಗೋದು, ಆ ತರ ಆದ್ರೂ ಕೂಡ ಇವಾಪರೇಟಿವ್ ಡ್ರೈ ಐ ಆಗ್ತದೆ.
1: ಆಮೇಲೆ ಕಾರಣಗಳ ಅವಂತಿರಿ.
0: ಹೌದು, ಈಗ ಇವನ್ ಎನ್ವೈರನ್ಮೆಂಟಲ್ ಚೇಂಜಸ್ ಇಂದ ಕೂಡ ಒಣ ಹವೆಯಲ್ಲಿ ಕೆಲಸ ಮಾಡೋರಿಗೆ ಬಹಳ ಡ್ರೈ ಐ ಆಗ್ತದೆ. ತುಂಬಾ ಎಸಿಯಲ್ಲಿ ಯಾರು ಎಕ್ಸ್ಪೋಸ್ಡ್ ಇರ್ತಾರ, ಡೈರೆಕ್ಟ್ ಎಸಿಗೆ ಎಕ್ಸ್ಪೋಜರ್ ಇದ್ರೂ ಆಗ್ತದೆ ಡ್ರೈ ಐ. ಅಂಡ್ ಆಸ್ ವಿ ಸೆಡ್ ಬಿಫೋರ್, ಸ್ಕ್ರೀನ್ ಟೈಮ್ ಹೆಚ್ಚಾದ್ರಂತೂ ಹಾಗೆ ಆಗ್ತದೆ.
1: ಬಹುಶಃ ಈಗ ಅನೇಕ ಕಚೇರಿಗಳೊಳಗ, ಸಾಫ್ಟ್ವೇರ್ ಕಂಪನಿ ಆಗಿರಬಹುದು, ಬೇರೆ ಬೇರೆ ಕಚೇರಿ ಆಗಿರಬಹುದು, ಎಲ್ಲಾ ಕಡೆ ಎಸಿ ಇದ್ದೇ ಇರ್ತದೆ, ಹಂಗಾಗಿ ನಮ್ಮ ಕಣ್ಣುಗಳು ಈ ಎಸಿಗೆ ಎಕ್ಸ್ಪೋಸ್ ಆಗೇ ಆಗ್ತಾವ ಡಾಕ್ಟರ್.
0: ಮತ್ತೆ ಬಹಳ ಸ್ಕ್ರೀನ್ ಟೈಮ್ ಯಾರು ಕಂಟಿನ್ಯೂಸ್ ಆಗಿ ನೋಡ್ತಿರ್ತಾರ, ಆ ಟೈಮಲ್ಲಿ ಬ್ಲಿಂಕಿಂಗ್ ರೇಟ್ ಕಡಿಮೆ ಆಗ್ತದೆ. ಬ್ಲಿಂಕಿಂಗ್ ಕಡಿಮೆ ಆದಾಗ ಡ್ರೈ ಆಟೋಮೆಟಿಕ್ಲಿ ಡ್ರೈ
1: ಆಗ್ತದೆ. ಹಂಗಂದ್ರೆ ಈ ಡ್ರೈ ಐ ಅನ್ನೋದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳವ ಡಾಕ್ಟರ್?
0: ನಾ ಈಗ ಮೊದಲು ಹೇಳದಂತೆ ಹಲವಾರು ಕಾರಣಗಳಿದಾವೆ ಇದಕ್ಕೆ. ಯಾವ ಕಾರಣದಿಂದ ಬರ್ತದೆ ಅಂತ ಕಣ್ಣು ಹಿಡಿದು ಆ ಕಾರಣನ ಫಸ್ಟ್ ಟ್ರೀಟ್ ಮಾಡಬೇಕು. ಏನೇ ಸಿಸ್ಟಮಿಕ್ ಡಿಸೀಸ್ ಇತ್ತು ಅಂತಂದ್ರೆ ಸಿಸ್ಟಮಿಕ್ ಡಿಸೀಸ್ನ ಟ್ರೀಟ್ ಮಾಡಬೇಕು. ಕೆಲವೊಮ್ಮೆ ಏನಾಗ್ತದೆ, ಡೈರೆಕ್ಟ್ ಫಸ್ಟ್ ನಮ್ಮ ಹತ್ರನೇ ಬರ್ತಾರೆ ಈ ತರ ಎಲ್ಲ ಲಕ್ಷಣಗಳು ಇಟ್ಕೊಂಡು, ಅವಾಗ ನಾವು ಕೆಲವು ಬ್ಲಡ್ ಟೆಸ್ಟ್ ಕಳಿಸ್ತೀವಿ, ಆ ಟೆಸ್ಟ್ ಮೂಲಕನೂ ನಮಗೆ ಈ ಸಿಸ್ಟಮಿಕ್ ಡಿಸೀಸ್ ಇದೆ ಅಂತ ಗೊತ್ತಾಗ್ತದೆ. ಸೊ ಆ ತರ ಏನಾದ್ರು ಸಿಸ್ಟಮಿಕ್ ಡಿಸೀಸ್ ಇದ್ದಾಗ ಫಸ್ಟ್ ನಾವು ಅದನ್ನ ಟ್ರೀಟ್ ಮಾಡಬೇಕು. ಅದನ್ನ ಟ್ರೀಟ್ ಮಾಡಿ ಆಮೇಲೆ ನಂತರ ಕಣ್ಣಿನ ಟ್ರೀಟ್ಮೆಂಟ್ಗೆ ಬಂದಾಗ ಲುಬ್ರಿಕೇಟಿಂಗ್ ಐ ಡ್ರಾಪ್ಸ್ ಕೊಡ್ತೀವಿ, ಜೆಲ್ ಕೊಡ್ತೀವಿ, ಮತ್ತೆ ಇನ್ಫ್ಲಮೇಷನ್ ಅಂದ್ರೆ ಸ್ವಲ್ಪ ಎಲ್ಲ ಕೆಂಪಾಗೋದು ಬಾವೆಲ್ಲ ಇದ್ದ ಅದಕ್ಕೆ ಸ್ಟೀರಾಯ್ಡ್ಸ್ ಕೊಟ್ಟು ಅದನ್ನ ಕಡಿಮೆ ಮಾಡ್ತೀವಿ, ಐ ಡ್ರಾಪ್ಸ್ ಇಂದಾನೆ ಕಡಿಮೆ ಮಾಡೋದು. ನಾ ಮೊದ್ಲು ಹೇಳ್ದಂಗೆ ಈಗೆಲ್ಲ ಡಿಜಿಟಲ್ ಯುಗ, ಸ್ಕ್ರೀನ್ ಟೈಮ್ ಹೆಚ್ಚಿರ್ತದೆ, ಮತ್ತೆ ಎ ಸಿ ಎಲ್ಲ ಎಕ್ಸ್ಪೋಜರ್ ಆಗ್ತಾರ. ಸೊ ಆ ತರ ಇದ್ದಲ್ಲಿ ವಿ ಹ್ಯಾವ್ ಟು ಟೆಲ್ ದೆಮ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಮೈಲ್ಡ್ ಟು ಮಾಡರೇಟ್ ಡ್ರೈ ಐಸ್ ಇತ್ತಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ಕೂಡ ಅದನ್ನ ಕಂಟ್ರೋಲ್ ಮಾಡಬಹುದು.
1: ನಮ್ಮ ಜೀವನ ಶೈಲಿಯನ್ನ ಬದಲು ಮಾಡ್ಕೊಳ್ಳೋದ್ರಿಂದ ಕೂಡ ಕಾಯಿಲೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು.

0: ಮತ್ತೆ ಆಹಾರ ಸೇವನೆಯ ಬಗ್ಗೆ ಕೂಡ ಹೇಳ್ತೀರಾ ಡಾಕ್ಟರ್ ತಾವು?
1: ಹೌದು, ಈಗ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಟಿಯರ್ ಸೆಕ್ರೇಷನ್ಸ್ ಅಂಡ್ ಹೆಲ್ದಿ ಟಿಯರ್ ಫಿಲ್ಮ್. ಈ ಆಂಟಿ ಆಕ್ಸಿಡೆಂಟ್ ರಿಚ್ ಇರುವಂತಹ ಫುಡ್ ಅಂದ್ರೆ ಫ್ಲ್ಯಾಕ್ಸ್ ಸೀಡ್ಸ್, ಮಸ್ಟರ್ಡ್ ಆಯಿಲ್, ವಾಲ್ನಟ್ಸ್, ಆಮೇಲೆ ವೈಟಮಿನ್ ಎ ರಿಚ್ ಫುಡ್ ಲೈಕ್ ಕ್ಯಾರೆಟ್, ಪಪ್ಪಾಯ, ಎನಿಥಿಂಗ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್. ಇಫ್ ದೇ ಆರ್ ಫಿಶ್ ಈಟರ್ಸ್ ದೇ ಕ್ಯಾನ್ ಇವನ್ ಟೇಕ್ ಫಿಶ್. ಇವು ಹೆಚ್ಚು ಪ್ರಮಾಣದಲ್ಲಿ ತಗೊಂಡಾಗ ಡ್ರೈ ಆಯಿನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ.
0: ಸಾಮಾಜಿಕ ಜಾಲತಾಣಗಳನ್ನು ವೀಕ್ಷಿಸೋದೇ ಆಗಿರಬಹುದು, ಅಥವಾ ನಾವು ಕೆಲಸ ಮಾಡುವಾಗ ಒಂದೇ ಸಮನೆ ಈ ಲ್ಯಾಪ್ಟಾಪ್ಗಳನ್ನು ನೋಡ್ಕೊತ ಕೂಡೋದಾಗಿರಬಹುದು, ಕಂಪ್ಯೂಟರ್ಗಳ ಮೇಲೆ ನಾವೆಲ್ಲ ಕೆಲಸಗಳನ್ನು ಮಾಡ್ತೀವಿ, ಆವಾಗ ಒಂದೇ ಸಮನೆ ಕೆಲಸ ಮಾಡ್ತಿರ್ತೀವಿ ನಾವು, ಈ ತರ ಹಿಂಗೆ ಆಗಬೇಕು ಅಂತೇಳಿ, ಆ ಬಗ್ಗೆ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ಕೊಡ್ತೀರಿ ಡಾಕ್ಟರ್?
1: ಈಗ ಫಸ್ಟ್ ಆಫ್ ಆಲ್ ಗ್ಯಾಜೆಟ್ಸ್ ಅನ್ನ ಎಷ್ಟು ಅವಶ್ಯ ಇರ್ತದೆ ಅಷ್ಟೇ ಯೂಸ್ ಮಾಡಬೇಕು ಒಂದು, ಬಟ್ ಸಮಟೈಮ್ಸ್ ಇಟ್ ವಿಲ್ ಬಿ ಅನ್ಅವಾಯ್ಡೇಬಲ್. ಸೊ ಸ್ಕ್ರೀನ್ ಟೈಮ್ ಹೆಚ್ಚಿರುತ್ತದೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ ಅವರಿಗೆ ಲೈಕ್ ಐ ವರ್ಕ್ ಟಿಲ್ 10 hours ಅಂತೆಲ್ಲ ಹೇಳ್ತಾರೆ. ಸೊ ಅಂಥವರಿಗೆ ಏನು ಹೇಳ್ತೀವಿ ನಾವು ಅಂದರೆ ಎವ್ರಿ 20 minutes ಟೇಕ್ ಬ್ರೇಕ್ ಫಾರ್ 20 seconds, ಯು ಹ್ಯಾವ್ ಟು ಬ್ಲಿಂಕ್ ದ ಐಸ್ ಆ್ಯಂಡ್ ಎನಿ 20 feet ಫಾರ್ ಅವೇ ಆಬ್ಜೆಕ್ಟ್ನ ನೋಡಬೇಕು, ಸೊ ದಟ್ ಸ್ಟ್ರೆಸ್ ಕಮ್ಸ್ ಡೌನ್, ಆಮೇಲೆ ಈ ಡ್ರೈ ಐ ಆಗೋದು ಕಡಿಮೆ ಆಗ್ತದೆ.
0: ಈ 20-20 ಅನ್ನೋದು
1: 20-20 ರೂಲ್
0: ಹೇಳ್ತೀವಿ,
1: ಈ ರೂಲ್ನ ಫಾಲೋ ಮಾಡ್ಲಿಕ್ಕೆ ಹೇಳ್ತೀವಿ.
0: ಆದ್ರೂ ಕೂಡ ಈ ನಮ್ಮ ಸಾಮಾಜಿಕ ಜಾಲತಾಣಗಳನ್ನ ಮನರಂಜನೆಯ ಸಲುವಾಗಿ ರೀಲ್ಸ್ ಆಗಿರ್ಬೋದು, ಮೀಮ್ಸ್ ಆಗಿರ್ಬೋದು, ಅವನ್ನ ನೋಡಿ ಮಾಡುವಂತ ಯುವ ಜನರಿಗೆ ಏನ್ ಕಿವಿ ಮಾತು ಹೇಳ್ತೀರಿ?
1: ಆಗ್ಲೇ ಹೇಳಿದಂತೆ ಎಷ್ಟು ಅವಶ್ಯ ಇರ್ತದೆ ಅಷ್ಟೇ ಯೂಸ್ ಮಾಡಬೇಕು, ಆ್ಯಂಡ್ ಇಫ್ ಎಟ್ ಆಲ್ ರಿಕ್ವೈರ್ಡ್ ಇತ್ತು, ನೆಸೆಸರಿ ಇತ್ತು ಅಂತಂದರೆ ಯು ಹ್ಯಾವ್ ಟು ಫಾಲೋ ದ 20-20-20 ರೂಲ್.
0: ಅಂದರೆ ಅನಿವಾರ್ಯ ಇದ್ದಾಗ ಅಷ್ಟೇ ಜಾಸ್ತಿ ಸ್ಕ್ರೀನ್ ಟೈಮ್ ಇರಲಿ, ಇಲ್ಲ ಅಂತಂದರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋದೇ ಒಳ್ಳೆಯದು ಅಂತೀರಿ?
1: ಹೌದು ಹೌದು.
0: ಆಮೇಲೆ ಇದಕ್ಕೆ ವಯಸ್ಸಿನ ಮಿತಿ ಏನಾದ್ರು ಅದನ್ನ ಈ ತರ ಡ್ರೈ ಐ ಆಗೋದಕ್ಕೆ ಡಾಕ್ಟರ್?
1: ಅದೇ ಈ ಯುಗದಲ್ಲಂತೂ ಇವನ್ ಸಣ್ಣ ಮಕ್ಕಳಲ್ಲೂ ಡ್ರೈ ಐ ಆಗ್ಬೋದು, ಸೊ ಇದಕ್ಕೇನು ವಯಸ್ಸಿನ ಮಿತಿ ಅಂತೇನಿಲ್ಲ. ಬಟ್ ಇದನ್ನ ನಾವು ಹೆಣ್ಣು ಮಕ್ಕಳಲ್ಲಿ ಪೆರಿ ಮೆನೋಪಾಸಲ್ ಅಂಡ್ ಮೆನೋಪಾಸಲ್ ಏಜ್ ಗ್ರೂಪ್ ಅಲ್ಲಿ ತುಂಬಾ ನೋಡ್ತೀವಿ. ಇಟ್ ಇಸ್ ಮೋಸ್ಟ್ ಕಾಮನ್ ಡ್ಯೂರಿಂಗ್ ದಟ್ ಏಜ್.
0: ಈಗ ಚಿಕಿತ್ಸಾ ಕ್ರಮಗಳನ್ನ ಹೇಳಿದ್ರಿ ಡಾಕ್ಟರ್ ತಾವು, ಅವನ್ನ ಮಾಡಿಸ್ಕೊಳ್ಳೋದ್ರಿಂದ ಡ್ರೈ ಐ ಅಥವಾ ಕಣ್ಣು ಒಣಗುವಿಕೆಯಿಂದ ಸಂಪೂರ್ಣವಾಗಿ ಹೊರಬರಬಹುದಾ?
1: ಸಂಪೂರ್ಣವಾಗಿ ಹೋಗ್ಲಾಡ್ಲಿಸ್ ಬರೋದಿಲ್ಲ, ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು, ಅಂದ್ರೆ ಡಿಸೀಸ್ ಫ್ರೀ ಅಂತ ಇಡಬಹುದು ಪೇಷಂಟ್ ನ, ಮತ್ತೆ ರಿಕರೆನ್ಸ್ ಆಗೋ ಚಾನ್ಸಸ್ ಇರ್ತದೆ. ಮೈಲ್ಡ್ ಟು ಮಾಡರೇಟ್ ಇದ್ದಾಗ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಕಡಿಮೆ ಆಗ್ತದೆ, ಬಟ್ ಈ ಸಿಸ್ಟಮಿಕ್ ಡಿಸೀಸಸ್ ಎಲ್ಲ ಇದ್ದಾಗ ಮತ್ತೆ ರಿಕರೆನ್ಸ್ ಆಗೋದು ಮತ್ತೆ ಟ್ರೀಟ್ಮೆಂಟ್ ಕೊಡೋದು ಇದು ಕಂಪ್ಲೀಟ್ ಆಗಿ ಹೋಗೋದಿಲ್ಲ.
0: ಈಗ ನೀವು ಹೇಳಿದ್ದು ಅದೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ದೇಹದ ಯಾವುದೋ ಒಂದು ಭಾಗದಾಗ ಏನಾದರೂ ರೋಗ ಇದ್ರೂ ಕೂಡ ಈ ತರದ ಕಣ್ಣು ಒಣ ಆಗುವಂತದ್ದು, ಈ ಡ್ರೈ ಐ ಆಗುವಂತದ್ದು ಇರ್ತದ ಅಂತ ಹೇಳಿ ನಮ್ಗೆ ಅದ್ರ ಕಲ್ಪನೆನೇ ಬರುವುದಿಲ್ಲ ಅಲ್ಲ, ನಾವು ಬರೀ ಕಣ್ಣಿನಿಂದ ಅಷ್ಟೇ ಯೋಚನೆ ಮಾಡ್ತೀವಿ. ಹಾಗಾಗಿ ಅವರು ತಜ್ಞ ವೈದ್ಯರನ್ನ ಭೇಟಿ ಮಾಡಿ ತೋರಿಸಿದಾಗನ ಗೊತ್ತಾಗ್ತದೆ ಡಾಕ್ಟರ್ ಅಲ್ಲ?
1: ಹೌದು, ಆ ತರ ಇದ್ದಾಗ ಭೇಟಿಯಾಗಿ ಅದಕ್ಕೆ ಏನ್ ಕಾರಣ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳೋದು ಬಹಳ ಮುಖ್ಯ. ಯಾಕಂದ್ರೆ ಕೆಲವೊಮ್ಮೆ ಸಿಸ್ಟಮಿಕ್ ಡಿಸೀಸ್ ಗೊತ್ತೇ ಆಗೋದಿಲ್ಲ, ಅದು ಬಹಳ ಮುಂದೆ ಅಡ್ವಾನ್ಸ್ ಸ್ಟೇಜ್ಗೆ ಹೋಗ್ಬಿಟ್ರೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ನೇತ್ರತಜ್ಞರನ್ನ ಭೇಟಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳೋದು ಒಳ್ಳೇದು.
0: ಸಾಮಾನ್ಯವಾಗಿ ಯಾವ ತರಹದ ದೇಹದ ಭಾಗಗಳಲ್ಲಿನ ತೊಂದರೆಯಿಂದಾಗಿ ಈ ತರ ಕಣ್ಣು ಒಣ ಆಗ್ತದೆ?
1: ಮೋಸ್ಟ್ ಕಾಮನ್ ಆಗಿ ಈ ಸಂಧಿವಾತ ಎಲ್ಲ ಬರುತ್ತೆ, ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಆ ಪೇಷಂಟ್ ಅಲ್ಲಿ ಕಂಡು ಬರುತ್ತೆ, ಮತ್ತೆ ಜಾಗ್ರನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ದ್ರವನು ಕಡಿಮೆ ಇರ್ತದೆ, ಬಾಯಲ್ಲಾಗಿರೋ ದ್ರವ ಆಗ್ಲಿ ಕಣ್ಣಿನಲ್ಲಾಗಿರೋ ದ್ರವ ಆಗ್ಲಿ ಅದೆಲ್ಲ ಕಡಿಮೆನೆ ಇರುತ್ತೆ. ಸ್ಕ್ಲಿರೋಡರ್ಮಾ ಪೇಷಂಟ್ಸ್ ಈ ತರ ಪೇಷಂಟ್ಸ್ ಅಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಸಿಸ್ಟಮಿಕ್ ಡಿಸೀಸ್ ಇದ್ದವರಲ್ಲಿ.
0: ಡಾಕ್ಟರ್, ಈಗ ನೀವು ಹೇಳ್ತಿದ್ರಿ 3 layers ಇರ್ತಾವ ಅಂತ, ಆಯಾ ಲೇಯರ್ಗಳಿಗೆ ಆದಂತಹ ತೊಂದರೆಯಿಂದ ನೀವು ಆಯಾ ರೀತಿಯ ಚಿಕಿತ್ಸೆಗಳನ್ನ ನೀಡ್ತೀರಿ ಅಂತ ಹೇಳಿದ್ರಿ, ಇದನ್ನ ಕಂಡು ಹಿಡಿಯೋದು ಹೆಂಗ?
1: ಅದೇ, ಈಗ ಡ್ರೈ ಐ ಬಹಳ ಕಾರಣದಿಂದ ಆಗ್ತದೆ ಅಂತ ಹೇಳಿದೆ. ಇದನ್ನ ಹೇಗೆ ಕಂಡು ಹಿಡಿಯೋದಂದ್ರೆ, ಒಂದು ನಾವು ಕ್ಲಿನಿಕಲಿ ಎಕ್ಸಾಮಿನೇಷನ್ ಮಾಡಿದಾಗೂ ಗೊತ್ತಾಗ್ತದೆ. ಕೆಲವು ಟೆಸ್ಟ್ ಇರ್ತಾವೆ, ಫ್ಲೋರೋಸೆನ್ಸ್ ಟ್ರೈನಿಂಗ್ ಅಂತ ಹೇಳಿ ಮಾಡ್ತೀವಿ, ಆಮೇಲೆ ಶರ್ಮರ್ಸ್ ಅಂದ್ರೆ ನೀರಿನ ಅಂಶ ಎಷ್ಟಿದೆ ಅಂತ ಆ ಒಂದು ಶರ್ಮರ್ ಟೆಸ್ಟ್ ಇಂದನು ಕಂಡುಹಿಡಿಬಹುದು. ಆಮೇಲೆ ಒಂದು ಹೊಸ ಉಪಕರಣದಿಂದ ಅಂದ್ರೆ ಹೊಸ ಟೆಕ್ನಾಲಜಿ ಅಂದ್ರೆ ಆಕ್ಯುಲರ್ ಸರ್ಫೇಸ್ ಅನಲೈಸರ್ ಅಂತ ಮಷಿನ್ ಇದೆ, ಅದರಲ್ಲಿ ನಾವು ಟೆಸ್ಟ್ ಮಾಡಿದಾಗ ಕಣ್ಣಿನ ಯಾವ ಲೇಯರ್ ನಲ್ಲಿ ಕೊರತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಈ ಗ್ಲ್ಯಾಂಡ್ಸ್ ಅಂತ ಹೇಳಿದೆ, ಕಣ್ಣಿನ ಸುತ್ತ ಮೆಬೋಮಿಯನ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ ಅಂತ, ಅದು ಹೇಗಿದೆ ಆ ಮೆಬೋಮಿಯನ್ ಗ್ಲ್ಯಾಂಡ್ಸ್ ಕಂಡೀಷನ್ ಎಲ್ಲ ನಾವು ಆ ಒಂದು ಉಪಕರಣದಿಂದ ಕಂಡುಹಿಡಿಬಹುದು. ಆ ತರ ಮೆಬೋಮಿಯನ್ ಗ್ಲ್ಯಾಂಡ್ ಡಿಸೀಸ್ ಇತ್ತು ಅದರಿಂದ ಆಗ್ತಿದೆ ಅಂತಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಮೆಬೋಮಿಯನ್ ಗ್ಲ್ಯಾಂಡ್ ಡಿಸೀಸ್ ಹೇಳಿದ್ನಲ್ಲ ಆಗಲ್ಲ, ಅದರಿಂದ ಎವಾಪರೇಟಿವ್ ಡಿಸಾರ್ಡರ್ ಆಗ್ತದೆ ಅಂತ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಯೂಶ್ವಲಿ ಅದ ಲುಬ್ರಿಕೇಟಿಂಗ್ ಐ ಡ್ರಾಪ್ಸೇ ಕೊಡ್ತೀವಿ, ಮತ್ತೆ ಹೆಚ್ಚಿತ್ತು ಕೆಂಪಾಗಿತ್ತು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಅದು ಜಾಸ್ತಿ ಇದ್ರೆ ಅದನ್ನ ಸ್ಟೀರಾಯ್ಡ್ ಕೊಟ್ಟರು ಕಂಟ್ರೋಲ್ ಮಾಡ್ತೀವಿ. ಬೇಸಿಕಲಿ ಏನಿದು ಯುವಾಪರೇಟಿವ್ ಡಿಸಾರ್ಡರ್ ಅಥವಾ ಮೆಬೋಮಿಯನ್

0: ಗ್ಲ್ಯಾಂಡ್ ಡಿಸ್ಫಂಕ್ಷನ್ನಲ್ಲಿ ಏನಾಗ್ತದಂದ್ರೆ ಇಲ್ಲಿ ಗ್ಲ್ಯಾಂಡ್ಸ್ ಇರ್ತದೆ, ಅದರಿಂದ ಏನು ಉತ್ಪತ್ತಿಯಾಗಿರುವಂತಹ ನೀರು ಅಲ್ಲೇ ಗಟ್ಟಿಯಾಗಿ, ಯೂಶ್ವಲಿ ಲಿಪಿಡ್ ಅದು, ಅದು ಅಲ್ಲೇ ಗಟ್ಟಿಯಾಗಿ ಅಲ್ಲೇ ಕೂತಿರ್ತದೆ. ಸೊ ಅದನ್ನು ನಾವು ಹಾಟ್ ವಾಟರ್ ಫೋಮೆಂಟೇಷನ್ ಅಂತ ಹೇಳ್ತೀವಿ. ಬಿಸಿ ನೀರಿನಲ್ಲಿ ಬಟ್ಟೆ ಇದ್ದು ಅಂತ ಶಾಖ ಕೊಟ್ಟಾಗ ಅದು ನೀರಾಗಿ ಹೊರಗೆ ಬರ್ತದೆ. ಸೊ ಅದೇ ಥರ ವಿ ಹ್ಯಾವ್ ಅ ನ್ಯೂ ಟೆಕ್ನಾಲಜಿ ನಾವು, ಮೇ ಬಿ ಫ್ಲೋ ಥೆರಪಿ ಅಂತ ಇದೆ. ಸೊ ಅದು ಪ್ರಾಪರ್ ಹೀಟನ್ನು ಕೊಟ್ಟು ಮಸಾಜ್ ಮಾಡ್ತದೆ. ಸೊ ಅದು ಒಂದು 3 ಸಿಟ್ಟಿಂಗ್ಸಲ್ಲಿ ಮಾಡ್ತೀವಿ ನಾವು. ಅದನ್ನು ಮಾಡೋದರಿಂದ ಲಿಪಿಡ್ ಲೇಯರ್ ಪ್ರಾಪರ್ ಆಗಿ ಫಾರ್ಮ್ ಆಗುತ್ತೆ. ಸೊ ಅದರಿಂದ ಡ್ರೈ ಐ ಸಿಂಪ್ಟಮ್ಸ್ ತುಂಬ ಕಡಿಮೆ ಆಗುತ್ತೆ.
1: ಇಷ್ಟೊತ್ತು ಈ ಡ್ರೈ ಐ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿ ಕೊಟ್ರಿ ಡಾಕ್ಟರ್ ರಶ್ಮಿ ಕುದ್ರಿ ಅವರೇ. ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ತಮಗ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಕಣ್ಣು ಒಣಗುವುದು, ಡ್ರೈ ಐಸ್, ಈ ಕುರಿತು ಕಾರ್ನಿಯಾ ತಜ್ಞೆ ಡಾಕ್ಟರ್ ರಶ್ಮಿ ಕುದ್ರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ನಯನ ದೀಪ
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ನೆರವು ನವೀನ್ ಮಹಾಲೆ.
3: ನಯನ ದೀಪ ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ,
3: ಒಂದೇ ಸೂರಿನಡಿ ಅನುಭವಿ ನೇತ್ರ ತಜ್ಞರಿಂದ
5: ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಒದಗಿಸುವ,
3: ಅತ್ಯಾಧುನಿಕ ಪರಿಕರಗಳ ಬಳಕೆಯಿಂದ ಯಶಸ್ವಿ ಚಿಕಿತ್ಸೆ ಒದಗಿಸುವ
5: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
3: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
5: ಹಳಿಯಾಳ ರಸ್ತೆ, ಧಾರವಾಡ.
3: 0836279111 2792222. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನಯನ ದೀಪ.
6: ಆಕಾಶವಾಣಿ ಧಾರವಾಡ, ಸಮಯ 7:30:45.
3: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
5: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
3: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
5: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
3: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
5: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
3: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
5: ಸಂಪರ್ಕಿಸಿ
3: 8277583580 8277583612.
7: ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
8: ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
7: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
9: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
10: अपने से ऊपर का जो स्टूडेंट है, हमसे ज्यादा होशियार है, उसको कहो 5-10 मिनट मेरे साथ बैठो, मुझे बताओ मैं ये सोच रहा हूँ ठीक है क्या, तुम करेक्ट करो.
9: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
11: ದಾವಣಗೆರೆ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
12: ಇದು ಸಮಯ, ಇದು ಬೆಳಗು, ಇದು ಭಾವ.
13: ಎಷ್ಟು ವಯಸ್ಸು ನಿನಗೆ?
14: 19 ಒಡೆಯ.
13: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
12: ಸಂದೇಶ
15: ಕೇಳ್ರಪ್ಪ, ಕೇಳ್ರಿ.
12: ಸಾವಧಾನ ಸಮಾಧಾನ.
16: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
12: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು.

0: ಭಾವ ಜಗತ್ತಿನ ಭೋರ್ಗರತ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ
0: ಆಕಾಶವಾಣಿ
2: ಆಕಾಶವಾಣಿ
0: ಆಕಾಶವಾಣಿ.
3: ಏಳು ಗಂಟೆ 35 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಯನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
4: ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ. ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ದ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲಿಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280 ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ಸ್ ಭೇಟಿಯ ಎರಡನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ಎಎಸ್ಎಂಎಲ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಎಂಒಯು ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ

0: ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ಎಎಸ್ಎಂಎಲ್ ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, 1967ರಲ್ಲಿ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೂಲ್ಯ ಲೋಹಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಿದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯ ಮೇಲೆ ಆಮದು ನಿರ್ಬಂಧಗಳನ್ನು ವಿಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು 6%-15% ಹೆಚ್ಚಿಸಿದೆ. ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕೋಲ್ಕತ್ತಾ ಫರಾಫಿನ್ ಆಲನ್ 93, ಅಂಕ್ರಿಷ್ ರಘುವಂಶಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನರೈನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು

ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೌಲಿ ಕಾರ್ನಾಂಡೋ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೇ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ

0: ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳು.
2: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ? ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ
6: 2026-27 ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
7: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
5: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
7: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
5: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
7: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
5: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
7: ದೂರವಾಣಿ ಸಂಖ್ಯೆ
6: 9481679092.
7: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
5: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿ ಗಾಳಿ ಮಾತು ಚಿತ್ರದ ಗೀತೆ.

ಗಾಯನದಲ್ಲಿ ರಾಗ್ ಮಿಯಾಕಿ ತೋಡಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ರಮೇಶ್ ಸಾವಂತ್ ಹಾಗೂ ಹಾರ್ಮೋನಿಯಂ ವಸಂತ್ ಕನಕಾಪುರ್. ಆಕಾಶವಾಣಿ ಧಾರವಾಡ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಇದು ಸಮಯ, ಇದು ಬೆಳಗು, ಇದು ಭಾವ.
4: ಎಷ್ಟು ವಯಸ್ಸು ನಿನಗೆ?
5: 19 ಒಡೆಯ.
4: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
3: ಸಂದೇಶ
6: ಕೇಳ್ರಪ್ಪೋ, ಕೇಳ್ರಿ.
3: ಸಾವಧಾನ, ಸಮಾಧಾನ.
7: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
3: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
8: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
3: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
8: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
3: ಆಕಾಶವಾಣಿ,
9: ಆಕಾಶವಾಣಿ,
3: ಆಕಾಶವಾಣಿ.
10: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
11: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
10: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೇಳಿ ಚೈತ್ರ ಎಂ ಬೆಟಗೇರಿ ಅವರು ಹಾಡಿರುವ ಸುಗಮ ಸಂಗೀತ. ಮೊದಲಿಗೆ ಕೇಳಿ ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿ ಅವರ ರಚನೆ.

ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ಮೊದಲಿಗೆ ಕೇಳಿ ಈಶ್ವರಪ್ಪ ಮಿಣ್ಚಿ ಅವರು ಹಾಡಿರುವ ನಿಜಗುಣ ಶಿವಯೋಗಿಗಳ ವಚನ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೇ ವಿಶೇಷ ಸಂದೇಶ.
6: ಜಿಂದಗಿ ಪರೀಕ್ಷಾ ಕೆ ಲಿಯೇ ನಹಿ ಹೈ, ಹಮಾರೆ ಜೀವನ್ ಕೋ ಬನಾನೆ ಕೆ ಲಿಯೇ ಶಿಕ್ಷಾ ಏಕ್ ಮಾಧ್ಯಮ ಹೈ.
5: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
7: हार्ट फिशर के बंदागा एक्सपीरियंस मेक्स ऑल द डिफरेंस. 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु जोतेगे तंदिदे. अड्वांस टेक्नोलॉजी मत्तु प्रूवन आउटकम्स, प्रिवेंटिव हार्ट चेकअप्स निंद मोस्ट कॉम्प्लेक्स कार्डियक कंडीशंस वरेगे ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
8: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
9: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
8: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕಾರ್ಯಕ್ರಮ ಹಲೋ ಅಭಿಲಾಷ, ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ
10: ಹಲೋ ಮೇಡಮ್.
0: ಹಲೋ ಹೇಳ್ರಿ, ಯಾರು ಮಾತಾಡೋದು?
10: ದೀಕ್ಷಾ ಮೇಡಮ್.
0: ದೀಕ್ಷಾ?
10: ಹಾಂ ಮೇಡಮ್.
0: ಹಾಂ ಹೇಳ್ರಿ, ಎಲ್ಲಿಂದ ಕಾಲ್ ಮಾಡ್ಲಿಕ್ಕೆ?
10: ಹುಬ್ಳಿ ಅಂತ ಮೇಡಮ್.
0: ಹೌದಾ? ಹಾಂ, ಏನ್ ಮಾಡ್ತೀರಿ ತಾವು? ಈ ಸರ 10th. ಓ, ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ?
10: ಇನ್ನು ಸ್ಟಾರ್ಟ್ ಆಗಿಲ್ಲ.
0: ಹಾಂ, ಈ ನಿಮ್ಗೆ ಯಾವ ಹಾಡಿಗೆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ಬೇಕು?
10: ಏನ್ ಹುಡುಗಿರೋ ಈ ಹಾಡ್ ಹಾಕಿ?

0: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
0: ನಾವು ಬೆಳಗಾವಿಯಿಂದ ವಿಜಯ್ ಕುಮಾರ್ ಬಸ್ಮಿ.
1: ಹಾ ಹೇಳ್ರಿ.
0: ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಡ್ತಿರೋದೇ, ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾವ್ರಿ. ಇವತ್ತು ನಮಗೆ ರೀ ಆ ಮೌರ್ಯ ಪಿಕ್ಚರ್ ಐತಲ್ರಿ,
1: ಮೌರ್ಯ ಪಿಕ್ಚರ್,
0: ಅದರಲ್ಲಿ ರೀ ಉಸಿರಾಗು ಹಸಿರಾಗು ಅಂತ ಐತಲ್ರಿ.
1: ಮೌರ್ಯ ಪಿಕ್ಚರ್ ನಾಗಿಂದು
0: ಉಸಿರಾಗು ಹಸಿರಾಗು ಅಂತ ಐತಲ್ರಿ.
1: ಆ ಗೀತೆಯನ್ನು ಪ್ರಸಾರ ಮಾಡಬೇಕಾ?
0: ಹೌದ್ರಿ ಮೇಡಮ್.
1: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.
0: ಈ ಹಾಡ್ರಿ ಮೇಡಮ್, ನಮ್ಮ ಫ್ರೆಂಡ್ ಆದಂತ ಬಾಗಲಕೋಟೆಯಿಂದ ಚಂದ್ರಕಾಂತ್ ಸಿಂತ್ರೆ ಅವ್ರಿಗೋಸ್ಕರ ಮತ್ತೆ ನಮಗೋಸ್ಕರ ಮೇಡಮ್.
1: ಆಯ್ತಾಯ್ತು.

0: अरे यार, तू अंत न उड़ो ना। हेलो
1: हेलो
0: हेलो, हेळि यार, ಮಾತಾಡು ತು।
1: ನಾವು ಬಾಗಲಕೋಟೆಯಿಂದ ಚಂದ್ರಕಾಂತ್ ಸುಂಕ್ರೆ ಅಂತ
0: ಹಾಂ ಹೇಳ್ರಿ, ಚಂದ್ರಕಾಂತ್ ಅವರ ಏನು ಮಾಡ್ತೀರಿ?
1: ಕಾರ್ಯಕ್ರಮ ಭಾಳ ಚಲೋ ಮೂಡಿ ಬರ್ತಾ ಇದೆ ಸರ್.
0: ಹಾಂ, ನೀವು ಎಲ್ಲ ಕಾರ್ಯಕ್ರಮ ಕೇಳ್ತೀರಿ?
1: ನಂದನ ಕಾರ್ಯಕ್ರಮ ಏನದಲ್ಲ ರೀ, ಭಾಳ ಭಾಳ ಚೆನ್ನಾಗಿ ಬರಾಕತ್ತಾರ ಈಗ.
0: ಹೌದಾ? ಹಾಂ, ತುಂಬ
1: ನೋಡ್ರಿ,
0: ದಿನದ ಮೇಲೆ ಕೇಳ್ತಾ ಇದ್ದೀರಿ.
1: ಹ್ಞೂ ರೀ, ನಾವು ನಮ್ಮ ಮನೆಯೊಳಗೆ ಟಿ ವಿನ ಇಲ್ರಿ ಅಕ್ಕ.
0: ಹಾಂ ಹಾಂ ಹಾಂ
1: ನಾವು ಬರೇ ರೇಡಿಯೋ ಅಂಗಡಿಯಾಗ ಆದ್ರೂ ಇದೆ, ಮನೆಯಾಗ ಆದ್ರೂ ಇದೆ.
0: ಹಾಂ ಹಾಂ
1: ಕರೆಂಟ್ ಹೋದ ಅಂದ್ರೆ ಮತ್ತೆ ನಾವು ಎಲ್ಲಿಂದ ಹಚ್ತೀರಿ?
0: ಹೌದಾ? ಹಾಂ, ಈಗ ತಮಗೆ ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕು?
1: ಇವತ್ತು ನೋಡ್ರಿ, ಗೀತಾ ಪಿಕ್ಚರ್ದೊಳಗೆ ಜೊತೆ ಜೊತೆಯಲ್ಲಿ ಅಂತ,
0: ಹಾಂ ಹಾಂ
1: ಅದು ರೆಕಾರ್ಡ್ ಭಾಳ ಚಲೋ ಅದ ರೀ.
0: ಹಾಂ,
1: ಅದನ್ನು ಹಾಕ್ರಿ.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.
1: ಹಾಂ, ಶುಭ ಮುಂಜಾನೆ. ಇದು ಬೆಳಗಾವಿ ಕುಂದಾನಗರದಿಂದ
0: ಹಾಂ
1: ವಿಜಯಕುಮಾರ್ ಬಸ್ಮಿ ಅವರು ಮಾತಾಡಿದ್ರಲ್ರಿ ಈಗ,
0: ಹೌದು
1: ಅವ್ರ ಸಲವಾಗಿ ಮತ್ತೆ ನಮ್ಗೆ ಸಲವಾಗಿ.
0: ಹೌದಾ? ಆಯ್ತು ಆಯ್ತು,
1: ಹಾಂ,
0: ಓಕೆ.
1: ನಮಸ್ತೆ ನಮಸ್ಕಾರ ರೀ.

0: ಗೀತಾ ಚಿತ್ರದ ಸುಮಧುರ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?

0: ಹೇಳ್ರಿ ಮಲಪ್ಪ ಅವ್ರೆ, ಯಾವ ಚಿತ್ರದ ಗೀತೆಯನ್ನು ಕೇಳಬೇಕು ತಮಗೆ?
1: ಅಂಬರೀಷ್ ರೀ ಪಿಕ್ಚರ್ ಇನ್ನು ಚಕ್ರವ್ಯೂಹ ಗೀತೆ ರೆಕಾರ್ಡ್ ಆಗ್ತದೆ.
0: ಚಕ್ರವ್ಯೂಹ ಪಿಕ್ಚರ್ ಅದು.
1: ಚಳಿ ಚಳಿ ತಾಳೆ ಚಳಿ ಐತಿ ನೋಡ್ರಿ.
0: ಚಳಿ ಇಲ್ಲಲ್ರಿ, ಬಿಸಿಲದ ಈಗ.
1: ಅದು ಬಿಸಿಲು ಐತ್ರಿ,
0: ಹಾಂ
1: ಅದ್ರದ್ದು ಇನ್ನು ಬಂತಲ್ರಿ, ಇನ್ನ ಮಳೆ ಶುರು ಆತಲ್ರಿ.
0: ಎಲ್ಲ ಇನ್ನೂ ಟೈಮ್ ಅದಲ್ಲ.
1: ಹ್ಞೂನ್ರಿ, ಇನ್ನೂ ಟೈಮ್ ಐತ್ರಿ.
0: ಹಾಂ ಆಯ್ತು ಆಯ್ತು. ಹಾಂ ಹಾಂ ಸರಿ ಆಯ್ತು. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ
1: ಹಲೋ ರೀ,
0: ಹಾಂ ಯಾರು ಮಾತಾಡೋದು?
1: ನಾವಿಲ್ಲಿ ರಾಜು ವಂಡ್ಕರ್ ಅಂತ ಹೇಳ್ರಿ, ಬೆಳಗ್ಗೆ ಉಳ್ಕೊಪ್ಪಿ.
0: ಹಾಂ ಹೇಳ್ರಿ ರಾಜು ಅವ್ರೆ.
1: ನಮ್ಗೆ ಟೋನಿ ಪಿಕ್ಚರ್ ಇಂದ ಒಂದು ಹಾಡು ಬೇಕು.
0: ಟೋನಿ ಪಿಕ್ಚರ್ ಅದ?
1: ಹೌದು.
0: ಹಾಂ ಯಾವ್ದು ಹಾಡು ಬೇಕಾಗಿತ್ತು?
1: ಅದ ನೀಲಿಯ ಬಾನಿಂದ.
0: ಹಾಂ ನೀವೇನು ಮಾಡ್ತಾ ಇದ್ದೀರಾ?
1: ನಾವು ಟೇಲ್ರಿಂಗ್ ಮಾಡ್ತೀವಿ.
0: ಹೌದಾ? ಓ, ಅಂದರೆ ಹಾಡು ಕೇಳ್ಕೊತಾ ಟೇಲ್ರಿಂಗ್ ಕೆಲಸ ಮಾಡ್ತೀರಿ?
1: ಹೌದ್ರಿ.
0: ಹೌದಾ, ಸರಿ ಆಯಿತು. ಹಂಗಿದ್ರೆ ಆಕಾಶವಾಣಿ ಎಲ್ಲ ಕಾರ್ಯಕ್ರಮ ಕೇಳ್ತೀರಿ?
1: ಎಲ್ಲ ಕೇಳ್ತಾರೆ ಮೇಡಮ್.
0: ತಮ್ಮ ಮೆಚ್ಚಿನ ಕಾರ್ಯಕ್ರಮ?
1: ಇದ ಎಲ್ಲ ಸರಿ. ಆಮೇಲೆ ಬೆಳಗ್ಗೆ ಭಕ್ತಿ ಗೀತೆ ಬರ್ತಾರೆ,
0: ಹಾಂ ಹಾಂ
1: ಎಲ್ಲ ಕಾರ್ಯಕ್ರಮ ಕೇಳ್ತಾರೆ.
0: ಹೌದಾ, ಸರಿ ಆಯಿತು. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳ್ರಿ.
1: ಆಯಿತು.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ,
0: ಹಲೋ, ಹೇಳಿ, ಯಾರು ಮಾತಾಡೋದು?
1: ನಮಸ್ಕಾರ ಮೇಡಮ್.
0: ನಮಸ್ಕಾರ.
1: ನಾವು ವಿಜಯಪುರ ಜಿಲ್ಲೆಯಿಂದ ಮುಳಾದ್ರಿ ಮುಡ್ಕಪ್ಪ ಮಾತಾಡೋದಪ್ಪ.
0: ಹಾಂ ಹೇಳ್ರಿ.
1: ಸಂಗೊಳ್ಳಿ ರಾಯಣ್ಣನೊಳಗಿಂದು ನನ್ನನ್ನೆಲ್ಲ ಕೊಬ್ಬರಿ ಬೆಲ್ಲ ಇತ್ತು ಮೇಡಮ್.
0: ಸಂಗೊಳ್ಳಿ ರಾಯಣ್ಣದಾಗಿಂದ.
1: ಹಾಂ, ಸಂಗೊಳ್ಳಿ ರಾಯಣ್ಣ ಮೇಡಮ್.
0: ಹಾಂ,
1: ಆ ಪಿತ್ರದ ನಲ್ಲನ್ನೆಲ್ಲ ಕೊಬ್ಬರಿ ಬೆಲ್ಲ ಇತ್ತು ಮೇಡಮ್.
0: ತಾವೇನು ಮಾಡ್ಕೊಂಡಿದ್ದೀರಿ?
1: ನಾವು ಟೋಟ್ಲಿ ಬ್ಲ್ಯಾಂಡ್ ಮೇಡಮ್. ಮನೇಲಿ ಇರ್ತೀವಿ ಮೇಡಮ್.
0: ಏನು ಮಾಡ್ತೀರಿ?
1: ನಾವು ಮನೇಲಿ ಇರ್ತೀವಿ ಮೇಡಮ್. ಬ್ಲ್ಯಾಂಡ್ ಇದೆ ಮೇಡಮ್.
0: ಹೌದಾ? ಹಾಂ ಹಾಂ.
1: ಹೌದು ಮೇಡಮ್.
0: ಹೌದಾ? ಹಾಂ ಹಾಂ. ಯಾವುದು ಕಾರ್ಯಕ್ರಮ ತಮಗೆ ಚೆನ್ನಾಗಿ ಅನಿಸ್ತದೆ? ಹಾಂ ಹೌದಾ. ಹಾಂ, ಮತ್ತೆ ಬೇರೆ ಯಾವ ಕಾರ್ಯಕ್ರಮ ಎಲ್ಲ ಕೇಳ್ತೀರಿ?
1: ಎಲ್ಲ ಅನನಂದನ ಮಾಡಿರಲಿ ಮೇಡಮ್. ಈಗ ಹೊಸದಾಗಿ
0: ಹಾಂ.
1: ಅದಕ್ಕೆ ಹೇಳ್ತೀನಿ ಮೇಡಮ್.
0: ಹ್ಞೂ,
1: ಅದು ಭಾಳ ಚೆನ್ನಾಗಿ ಮಾಡಿಬಿಡ್ತಾರೆ ಮೇಡಮ್.
0: ಹೌದಾ.
1: ಹೌದು ಮೇಡಮ್.
0: ಸಂಗೊಳ್ಳಿ ರಾಯಣ್ಣ ಬಿಟ್ಟರೆ ಮತ್ತೆ ಬೇರೆ ಯಾವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ಬೋದು ತಮಗಾಗಿ?
1: ಇದು ಇಲ್ಲ ಮೇಡಮ್, ನಿಮ್ಮಲ್ಲಿ ಲಭ್ಯ ಇಲ್ಲ ಮೇಡಮ್. ಅದು
0: ಇಲ್ಲ, ಅದನ್ನೇ ಕೇಳ್ತಾ ಇರೋದು. ಮತ್ತೆ ಬೇರೆ ಯಾವುದಾದ್ರೂ ನಿಮಗೆ ಇಷ್ಟ ಇರೋ ಗೀತೆ ಯಾವುದಾದ್ರೂ ಇದೆಯಾ ಅಂತ?
1: ಅದು ನಮಗೆ ಇದು ಹೃದಯ ಹಾಡಿತು ಕಣ್ಣಲ್ಲಿ ಜ್ಯೋತಿ ತಂದಾಣಿನ ಹಾಕಿ ಮೇಡಮ್.
0: ಹೃದಯ ಹಾಡಿತು ಒಳಗಿಂದ.
1: ಹಾಂ, ಕಣ್ಣಲ್ಲಿ ಜ್ಯೋತಿ ತಂದಾಣಿನ ಮೇಡಮ್.
0: ಹಾಂ,
1: ಅದು ಹಾಕಿ ಮೇಡಮ್.
0: ಹೃದಯ ಹಾಡಿತು ಒಳಗಿಂದು.
1: ಕಣ್ಣಲ್ಲಿ ಜ್ಯೋತಿ ತಂದಾಣಿನ ಹಾಕಿ
0: ಆಯ್ತಾಯ್ತು.
1: ಮೇಡಮ್.
0: ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.

0: ಇದುವರೆಗೆ ಹಲೋ ಅಭಿಲಾಷ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ತುಂಬ ಜನ ಕೇಳುಗರು ಕರೆ ಮಾಡ್ತಾ ಇದ್ದಾರೆ, ಆದರೆ ಸಮಯದ ಅಭಾವದಿಂದಾಗಿ ಎಲ್ಲರ ಕರೆಗಳನ್ನು ಸ್ವೀಕರಿಸಲು ಮಾಡಲಿಕ್ಕಾಗ್ತಾ ಇಲ್ಲ. ತಾಂತ್ರಿಕ ಸಹಾಯ ಮಾಡಿದವರು ಜಿತೇಂದ್ರ ಹಾಗೂ ದೀಪ. ಆಕಾಶವಾಣಿ ಧಾರವಾಡ.
1: ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಆಕಾಶವಾಣಿ ಧಾರವಾಡ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ.

0: ಕೇಳುಗರೆ, ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಇಂದು ನಿವೃತ್ತ ಉಪನ್ಯಾಸಕರು ಹಾಗೂ ಅಂಕಣಕಾರರಾದ ಸುರೇಶ್ ಗುದಗ್ನವರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.
1: ಕೇಳುಗರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಜೀವನೋಪಾಯಕ್ಕಾಗಿ ಹಲವಾರು ವೃತ್ತಿಗಳನ್ನ ಅನುಸರಿಸಿಕೊಂಡು ಹೋಗ್ತಾರೆ. ಕೆಲವರು ಅವರು ಓದಿದ್ದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡ್ರೆ, ಇನ್ನು ಕೆಲವರು ಓದಿದ್ದೇ ಬೇರೆ ಇರ್ತದೆ, ವೃತ್ತಿಯ ಆಯ್ಕೆನೆ ಬೇರೆ ಆಗಿರ್ತದೆ. ಅದರಲ್ಲೂ ಕೂಡ ಉಪನ್ಯಾಸಕ ವೃತ್ತಿಯಲ್ಲಿ ಇರೋರು ಅಂದ್ರ ಸಾಮಾನ್ಯವಾಗಿ ಒಂದ್ ಸ್ವಲ್ಪ ಡಿಸಿಪ್ಲಿನ್ಡ್, ಶಿಸ್ತಿನ ವ್ಯಕ್ತಿಗಳಾಗಿರ್ತಾರ. ಏನಂದ್ರೆ ಕಾಲೇಜ್ಗಳಿಗೆ ಹೋಗೋದು, ತಮ್ಮ ಪಾಠಗಳನ್ನ ಮಾಡೋದು, ತರಗತಿಯನ್ನ ಮುಗಿಸ್ಕೊಳ್ಳೋದು, ಮತ್ತೆ ಮನೆಗೆ ಹೋಗೋದು, ಈ ತರದ ಒಂದು ದಿನಚರಿಯಲ್ಲಿ ತೊಡಗಿಕೊಂಡಿರ್ತಾರೆ. ಆದ್ರೆ ಉಪನ್ಯಾಸಕ ವೃತ್ತಿಯಲ್ಲಿ ಇದ್ದುಕೊಂಡು ಕೂಡ ಒಂದು ಸಾಹಿತ್ಯ ಸೇವೆಯನ್ನ ಮಾಡೋದು, ಅದರಲ್ಲಿ ಕೂಡ ಅಂಕಣಕಾರರಾಗಿ ಕೆಲಸ ಮಾಡೋದು, ಸಮಾಜಕ್ಕೆ ಬೇಕಾಗುವಂತ ವ್ಯಕ್ತಿಗಳ ಬಗ್ಗೆ ಅವರ ಒಂದು ವ್ಯಕ್ತಿ ಚಿತ್ರಣವನ್ನ ಬರೆಯೋದು, ಈ ತರದ ಅಪರೂಪದ ಕೆಲಸ ಮಾಡುವಂತ ಕೆಲವೇ ಕೆಲವು ಜನರಲ್ಲಿ ಸುಪ್ರಸಿದ್ಧರಾದವರು ಸುರೇಶ್ ಗುದಗ್ನವರ್ ಅವರು. ವೃತ್ತಿಯಿಂದ ಸುರೇಶ್ ಗುದಗ್ನವರ್ ಅವರು ಉಪನ್ಯಾಸಕರು. ಅದರಲ್ಲೂ ಎಲ್ಲರಿಗೂ ಕಠಿಣ ಅನ್ನುವಂತ ಸಂಖ್ಯಾಶಾಸ್ತ್ರ, ಸ್ಟಾಟಿಸ್ಟಿಕ್ಸ್ ಅಂತೇನ್ ಹೇಳ್ತೀವಿ, ಇದರ ಉಪನ್ಯಾಸಕರಾಗಿ ಅವರು ಸೇವೆಯನ್ನ ಸಲ್ಲಿಸಿದವರು. ಜೊತೆ ಜೊತೆಗೆ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡುತ್ತಾ ಬಂದಾರ. ಹಲವಾರು ಪುಸ್ತಕಗಳ ಪ್ರಕಟಣೆಯನ್ನು ಕೂಡ ಮಾಡ್ಯಾರ. ವಿವಿಧ ರೀತಿಯಲ್ಲಿ ಆಸಕ್ತಿ ಅಭಿರುಚಿಗಳನ್ನ ಹೊಂದ್ಯಾರ. ನಮಸ್ಕಾರ ಸುರೇಶ್ ಅವರೇ.
2: ನಮಸ್ತೆ ಮೇಡಮ್.
1: ಸುರೇಶ್ ಗುದಗ್ನವರ್ ಇವರ ಬರೆದಂತಹ ವಿವಿಧ ವ್ಯಕ್ತಿಗಳ ಚಿತ್ರಣಗಳು, ಲೇಖನಗಳು, ವ್ಯಕ್ತಿ ಚಿತ್ರಗಳನ್ನ ಸಾಕಷ್ಟು ನಮ್ಮ ಕೇಳುಗರು ಪತ್ರಿಕೆಗಳಲ್ಲಿ ಓದ್ಯಾರ. ಆದ್ರ ನಿಮ್ಮ ಈ ಸಾಹಿತ್ಯ ಕೃಷಿಯ ಆಸಕ್ತಿ ಅಭಿರುಚಿಯ ಬಗ್ಗೆ ನಮ್ಮ ಕೇಳುಗರಿಗೆ ಜಾಸ್ತಿ ಗೊತ್ತಿಲ್ಲ. ಸುರೇಶ್ ಗುದಗ್ನವರವರೇ, ತಮ್ಮ ಬಾಲ್ಯ, ಓದು, ವಿದ್ಯಾಭ್ಯಾಸ ಮೂಲತಃ ತಾವು ಎಲ್ಲಿಯವರು, ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
2: ಮೂಲತಃ ನಾವು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮಡಿಸೋಪುರ, ಅದು ನಮ್ಮ ಅಜ್ಜ ಅಮ್ಮನವರು. ನಮ್ಮ ತಂದೆಯವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರಿಂದ ಅವರು ಮೇಲಿನ ವರ್ಗ ಆಗ್ತಾ ಇದ್ರು. ಹಾಗೆ ನಮ್ಮ ತಾಯಿಯ ಊರು ಚುಂಚನೂರಕ್ಕೆ ಬಂದು ಅವರು ಅಲ್ಲಿ ನೆಲೆಸಿದರು. ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ ಆಗಿ ನಿವೃತ್ತರಾಗಿದ್ದಾರೆ. ತಾಯಿ ಗೌರಮ್ಮ ಅಂತ, ಅವರು ಗೃಹಿಣಿ. ಅವರ ಸುಸಂಸ್ಕೃತ ಆರೈಕೆಯಲ್ಲಿ ನಾವು ಬೆಳೆದೆವು. ಮುಂದೆ ನಾನು ಹೈಸ್ಕೂಲ್ ಅನ್ನು, ಪ್ರಾಥಮಿಕ ಶಾಲೆಯನ್ನು ಚುಂಚನೂರಲ್ಲಿ ಮುಗಿಸಿ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ಸಮೀಪದ ಕಟಕೂರು ಗಂಗಾಧರ ಕುಮಾರ ಸ್ವಾಮೀಜಿ ಪ್ರೌಢಶಾಲೆ, ಅಲ್ಲಿ SSC ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿದೆ. ಆಗ ನಮಗೆಲ್ಲ ಅಲ್ಲಿ ಶಿಕ್ಷಕರು MG ಗುಂಜೇರಿ ಅಂತ, AK ತೌನಗಟ್ಟಿ ಅಂತ, BB ಕಡಿಬಿ ಸರ್ ಅವರು, ಅವರೆಲ್ಲ ನಮಗೆ ಚೆನ್ನಾಗಿ ಪಾಠ ಮಾಡಿ ನಮ್ಮನ್ನ ಚೆನ್ನಾಗಿ ಬೆಳೆಸಿದರು. ಮುಂದೆ PUC ಅದೇ ಊರಲ್ಲಿ ಕಟಕೂರದ SG ತೋಡಗಾರ್ ಜೂನಿಯರ್ ಕಾಲೇಜಲ್ಲಿ PUC ಸೈನ್ಸ್ ಮುಗಿಸಿದೆ. ನಾನು PUC ಸೈನ್ಸ್ ಮುಗಿಸಿದ ನಂತರ BA ಅಧ್ಯಯನಕ್ಕಾಗಿ ನಾನು ಇಲ್ಲಿ ಧಾರವಾಡದ ಕರ್ನಾಟಕ ಕಾಲೇಜಿಗೆ ಬಂದು ಸೇರಿದೆ. ಸಂಖ್ಯಾಶಾಸ್ತ್ರ ಮೇಜರ್ ಮಾಡಿದೆ, ಮೈನರ್ ಆಗಿ ಗಣಿತ ವಿಷಯ ತೆಗೆದುಕೊಂಡೆ. ಆ ಸಮಯದಲ್ಲಿ SS ಕಟ್ಟಿಯವರು ಡಾಕ್ಟರ್ ದೌರಾ ಬೇಂದ್ರೆಯವರನ್ನ ನಮಗೆ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿದ್ರು. ನಂತರ MA ಅಧ್ಯಯನವನ್ನ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡೆ ಸಂಖ್ಯಾಶಾಸ್ತ್ರ ವಿಷಯದಲ್ಲಿ. ನಂತರ 1984 ನಾನು MA ಪೂರ್ತಿಗೊಳಿಸಿದೆ. ನಂತರ ನಾನು ಉದ್ಯೋಗಕ್ಕಾಗಿ ರಾಮದುರ್ಗ ಬೆಂಬಲಿ ಕಾಲೇಜಿನಲ್ಲಿ ಸೇರಿಕೊಂಡೆ. 1984-89 ಮಾತ್ರ ನಾನು ಅಲ್ಲಿ ಸಂಖ್ಯಾಶಾಸ್ತ್ರ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿದೆ. ನಂತರ ಅಲ್ಲಿಂದ ನಾನು ಸಿಗ್ಗಾಂವ ಪದವಿ ಕಾಲೇಜಲ್ಲಿ ಒಂದು 3 ವರ್ಷ ನಾನು ಅಲ್ಲಿ ಪಾಠ ಮಾಡಿದೆ. ಅಲ್ಲಿ ಮುಗಿಸಿದ ನಂತರ ಮತ್ತೆ ಪುಣೆ ರಾಮದುರ್ಗಕ್ಕೆ 1992 ನಾನು ಮತ್ತೊಂದು ಕಾಲೇಜ್, ವಿಶ್ವಭಾರತಿ ಪದವಿ ಪೂರ್ವ ಕಾಲೇಜ್ ಅಂತ, ಅಲ್ಲಿ ಬಂದು ನಾನು PUC ಉಪನ್ಯಾಸಕನಾಗಿ ಅಲ್ಲಿ ಸೇರಿಕೊಂಡೆ.
1: ಈಗ ತಾವು ಇಷ್ಟು ವರ್ಷಗಳ ಕಾಲ ಸಂಖ್ಯಾಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡಿದಿರಿ. ಈ ಸಂಖ್ಯಾಶಾಸ್ತ್ರ, ಗಣಿತ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಕಲಿಯುವುದು, ಕಬ್ಬಿಣದ ಕಡಲೆ ಅಂತಾರೆ. ಹೆಚ್ಚು ಮಂದಿ ಈ ವಿಷಯಕ್ಕೆ ಹೆದರೇನೆ ಸೈನ್ಸ್ ಮಾಡುವುದಿಲ್ಲ. ತಮಗೆ ಹೇಗೆ ಅನಿಸ್ತಿತ್ತು ಇದು?
2: ಇಲ್ಲ, ಸಂಖ್ಯಾಶಾಸ್ತ್ರ ಡಿಫಿಕಲ್ಟ್ ಅಲ್ಲ, ಆದ್ರೆ ಜನರಲ್ಲಿ ಆ ರೀತಿ ಭಾವನೆ ಇದೆ. ಸಂಖ್ಯಾಶಾಸ್ತ್ರ ಮಾಡಬಹುದು, ಆರಾಮವಾಗಿ ಸ್ಕೋರ್ ಮಾಡಬಹುದು. ನನ್ನ ವಿದ್ಯಾರ್ಥಿಗಳು PUC 100ಕ್ಕೆ 100 ಮಾರ್ಕ್ಸ್ ನ 6 ವಿದ್ಯಾರ್ಥಿ ತೆಗೆದುಕೊಂಡಿದ್ದಾರೆ. ಹಾಗೆ ನನಗೆ PUC ಬೋರ್ಡ್ ಇಂದ ಅತ್ಯುತ್ತಮ ಶಿಕ್ಷಕ ಅಂತ ನನಗೆ ಒಂದು ಪ್ರಶಸ್ತಿ ಪತ್ರ ಬಂತು ಆ ಟೈಮ್.
1: ಅಂದ್ರೆ ಇದು ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೀರಿ
2: ಮೇಡಮ್? ನಿಸ್ಸಂದೇಹವಾಗಿ,
1: ಅಂದ್ರೆ ಅಕ್ಯೂರಸಿ ಇರ್ತದೆ ಅದರಲ್ಲಿ. ಇಷ್ಟಕ್ಕಿಷ್ಟೇ ಅಂತ ಬರೆದಾಗ ಅದಕ್ಕೆ ಅಂಕಗಳು ಸಿಕ್ಬಿಡ್ತಾವ. ಈಗ ಗುದಗ್ನವರು, ತಮಗೆ ಈ ಸಾಹಿತ್ಯದ ಬಗ್ಗೆ ಒಲವು ಪ್ರೀತಿ ಯಾವಾಗ ಶುರು ಆಯ್ತು?
2: ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಆಗಾಗ ಬರಿತಾ ಇದ್ದೆ. ಆದ್ರೆ ಕರ್ನಾಟಕ ಕಾಲೇಜಿನಲ್ಲಿ ಪದವಿ ಓದುತ್ತಿದ್ದಾಗ ಅಲ್ಲೇ ಒಂದು ವಾರ್ಷಿಕ

0: ಪ್ರತ್ಯೇಕ ಸಂಚಿಕೆ ಕಾಲೇಜಿನ ಮ್ಯಾಗಜಿನ್ಗೆ ನಾನು ಒಂದು ನಮ್ಮೂರಲ್ಲಿ ನಡೆದ ಒಂದು ಘಟನೆಯನ್ನೇ ಆಧರಿಸಿ ಬರೆದು ಕೊಟ್ಟಿದ್ದೆ, ಕೆಂಪಿ ಅಂತ. ಅದು ಆ ವಾರ್ಷಿಕ ಸಂಚಿಕೆಯಲ್ಲಿ ಪ್ರಕಟವಾಯಿತು. ಹೀಗಾಗಿ ನನಗೆ ತುಂಬಾ ಖುಷಿ ಆಯ್ತು. ನಾನು ಗ್ರಾಮೀಣ ಪ್ರದೇಶದಿಂದ ಬಂದವ, ಪ್ರಕಟವಾದಾಗ ನನಗೆ ಅತ್ಯಂತ ಖುಷಿ ಆಯ್ತು. ಹಾಗೆ ನಾನು ಅದನ್ನ ಮುಂದುವರಿಸಿದೆ ಸಾಹಿತ್ಯದ ಚಟುವಟಿಕೆಗಳ.
1: ಈಗ ಸಾಕಷ್ಟು ಪತ್ರಿಕೆಗಳಲ್ಲಿ ತಾವು ಅಂಕಣ ಬರಹಗಳನ್ನು ಬರೆದಿರಿ, ಆಮೇಲೆ ಆಗಾಗ ಲೇಖನಗಳನ್ನ ಬರೀತಾನೆ ಇರ್ತೀರಿ. ಈ ಅಂಕಣ ಬರಹಗಳನ್ನ ಬರೆಯುವುದು ಅಂದ್ರೆ ಒಂದ್ ಸ್ವಲ್ಪ ಕಷ್ಟದ ಕೆಲಸ, ಒಂದ್ ಕಮಿಟ್ಮೆಂಟ್ ಅನ್ನೋದು ಬಹಳ ಬೇಕಾಗ್ತದೆ. ಹೇಗೆ ಮಾಡ್ಕೊಳ್ತಾ ಬಂದ್ರಿ?
0: ಅದ ನಿವೃತ್ತಿ ನಂತರ ನಾನು ಪೂರ್ತಿ ತೊಡಗಿಸಿಕೊಂಡೆ. ನಿವೃತ್ತಿ ನಂತರ ನಾನು ಸಂಪೂರ್ಣ ಬರಹಗಾರನಾಗಿ ತೊಡಗಿಸಿಕೊಂಡೆ. ವೃತ್ತಿಯಲ್ಲಿದ್ದಾಗ ಆಗಾಗ ಬರಿತಾ ಇದ್ದೆ, ಆದ್ರೆ ಕಡಿಮೆ ಇತ್ತು. ವೃತ್ತ ಪತ್ರಿಕೆಯವರು ಇಲ್ಲ ನೀವು ಬರೆದು ಕಳಿಸ್ರಿ, ನಾವು ಪ್ರಕಟ ಮಾಡ್ತೀವಿ ಅಂದಾಗ ನನಗೆ ಮತ್ತೆ ಬರೆಯಲು ಒಂದು ಪ್ರೇರೇಪಣೆ ಸಿಕ್ತು. ಹೀಗಾಗಿ ನಾನು ಅದರಲ್ಲಿ ತೊಡಗಿಕೊಂಡೆ.
1: ತಾವು 2021 60 ಮಹಿಳಾ ಸಾಧಕಿಯರ ಸಾಧನೆಯನ್ನ ಪರಿಚಯಿಸುವಂತ ಒಂದು ಪುಸ್ತಕವನ್ನ ತಗೊಂಡ್ ಬಂದ್ರಿ. ಆಮೇಲೆ 53 ಜನ ಸಾಹಿತಿಗಳನ್ನ ಪರಿಚಯಿಸುವಂತ ಕನ್ನಡದ ದೀಪಗಳು ಅನ್ನೋ ಪುಸ್ತಕ ತಗೊಂಡ್ ಬಂದ್ರಿ. 60 ಜನ ಸಾಧಕರನ್ನ ಪರಿಚಯಿಸುವಂತ ಸುಪ್ತ ಸಾಧಕರು ಅನ್ನೋ ಪುಸ್ತಕ 2022 ತಗೊಂಡ್ ಬಂದ್ರಿ. ಅಂದ್ರೆ ಈ ಪುಸ್ತಕಗಳು ಇದರ ಒಂದು ಶೀರ್ಷಿಕೆ ಮತ್ತೆ ಕಂಟೆಂಟ್ ಅಂತ ಹೇಳ್ತೀವಿ, ಪುಸ್ತಕದ ಒಂದು ತಥ್ಯಾಂಶ, ಅದನ್ನೆಲ್ಲ ನೋಡಿದ್ರೆ ವಿಶಿಷ್ಟತೆಯನ್ನ ಹೊಂದಿದೆ. ಈಗ ಮಹಿಳಾ ಸಾಧಕಿಯರ ಬಗ್ಗೆ ಬರಿಬೇಕು ಅಂದ್ರೆ ಅದು ಸಣ್ಣ ಕೆಲಸ ಅಲ್ಲ. ಎಲ್ಲೆಲ್ಲಿ ಸಾಧಕಿಯರಿದ್ದಾರೆ ಅವ್ರನ್ನ ಹುಡುಕಬೇಕು, ಪತ್ತೆ ಮಾಡಬೇಕು, ಅವರಿರೋ ಜಗಕ್ಕೆ ಹೋಗ್ಬೇಕು, ಅವ್ರ ಕಡೆ ಭೇಟಿ ಮಾಡಿ ಬರೀಬೇಕು. ಇಂತ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಬೇಕಂತ ಯಾಕನಿಸ್ತು?
0: ನನಗೆ ಮೊದಲಿನಿಂದಲೂ ಮಹಿಳೆಯರ ಬಗ್ಗೆ ಒಂದು ವಿಶೇಷ ಗೌರವ. ಸಿಂಧೂರ್ ಅಂತ ಪುರವಣಿ ಪ್ರತಿ ವಾರ ಮಹಿಳೆಯರಿಗಾಗಿ ಒಂದು ಮೀಸಲಿಟ್ಟಿದ್ದಾರೆ. ಹಾಗೆ ಮಹಿಳಾ ಕಾಲ ಅಂತ ಇದೆ, ಮಹಿಳಾ ಪ್ರಗತಿ ಅಂತ ಇದೆ. ಹೀಗಾಗಿ ಅಲ್ಲಿ ಹೆಚ್ಚು ಲೇಖನ ಬರತೊಡಗಿದವರು ನನಗೆ. ಮತ್ತೆ ರಾಮದುರ್ಗದಲ್ಲಿ ಇದ್ದಾಗ ನಾನು ಒಂದು ಪತ್ರಿಕೆಗೆ ನಾನು ಲೇಖನ ಕಳಿಸಿದ್ದೆ. ಅವರು ಅತ್ಯಂತ ಬಡತನದ ಹೆಣ್ಣುಮಗಳು, ರೊಟ್ಟಿ ಬಡದೆ ಮಾರಿ ತನ್ನ ಜೀವನ ನಡೆಸಿದ್ರು. ಅಂತರ ಬಗ್ಗೆ ಬರೆದಾಗ ಅವರ ಜೀವನ ಮುಂದೆ ಸುಧಾರಣೆ ಪಡಿತು. ಈ ರೀತಿ ನಾನು ಹೀಗೆ ಹಲವಾರು ಮಹಿಳೆಯರ ಬಗ್ಗೆ ಲೇಖನಗಳನ್ನು ಬರೆದಿದ್ದೇನೆ. ಬರೆದ ಇತ್ತೀಚಿನ ಒಟ್ಟು ಕೃತಿಗಳಲ್ಲಿ 70% ಲೇಖನಗಳು ಮಹಿಳೆಯರ ಸಂಬಂಧಪಟ್ಟಿವೆ.
1: ಈಗ ಈ ಮಹಿಳಾ ಲೇಖನಗಳನ್ನ ಬರೆದಿದ್ದೀರಲ್ಲ, ವಿಶಿಷ್ಟ ಸಾಧನೆ ಮಾಡಿದಂತ ಮಹಿಳೆಯರು, ಅದರಲ್ಲಿ ತುಂಬಾ ಅಪರೂಪದ ಅನ್ಸುವಂತದ್ದು ಯಾವುದು?
0: ಸಾಕಷ್ಟಿವೆ ಮೇಡಮ್. ಒಂದು ನಾನು ಕೃಷಿ ಖುಷಿ ಅಂತ ಕೃತಿಯನ್ನು ಹೊರತಂದೆ. ಆ ಕೃಷಿ ಖುಷಿಯಲ್ಲಿ ಬಾಲ್ಕೋಟೆ ಹತ್ತಿರ ಒಂದ ಹೆಣ್ಣುಮಗಳು ಗದ್ದನಗೆರೆ ಕ್ರಾಸ್ ಹತ್ರ ಅವ್ರದ ಹೊಲ ಇದೆ, ಆಕೆ ಗಂಡ ತಿರ್ಕೊಂಡಿದ್ದಾನೆ. ಅವರ ಇದ್ದಲ್ಲಿ ಹೋಗಿ ಭೇಟಿಯಾಗಿ ಅವ್ರ ಬಗ್ಗೆ ಬರೆದಾಗ ಅವ್ರಿಗೆ ಮತ್ತ ಸರ್ಕಾರದಿಂದ ಒಂದು ಪ್ರಶಸ್ತಿ ಬಂತು. ಸರ್ಕಾರದ ಪ್ರಶಸ್ತಿ ಬಂದಾಗ ಅವ್ರು ಎಷ್ಟು ಖುಷಿ ಪಟ್ಟು ನನಗೆ ಬಂದು ಒಂದು ನಮಸ್ಕಾರ ಮಾಡಿ ಹೋದ್ರು. ನಮಸ್ಕಾರ ಮಾಡುದಂತ ಅದಲ್ಲ, ಎಲ್ಲೇ ಹೋದ್ರು ನನಗೆ ಗುರುತಿಸ್ತದೆ.
1: ನಿಜ. ಈಗ ಈ ಮಹಿಳಾ ಸಾಧಕಿಯರೊಳಗ ತಾವು ಒಬ್ಬ ಈ ಲಾರಿ ಡ್ರೈವರ್ ಮಹಿಳೆ ಬಗ್ಗೆ ಕೂಡ ಬರೆದಿದ್ರಿ. ಅಂದ್ರೆ ಇದೊಂದು ಅಸಾಮಾನ್ಯವಾದ ವೃತ್ತಿ, ಮಹಿಳೆ ಲಾರಿ ಡ್ರೈವ್ ಮಾಡ್ಕೊಂಡು ಹೋಗುದು ಅಂತಂದ್ರೆ, ಅದು ನಿಮಗೆ ಹೇಗೆ ಪ್ರೇರಣೆ ನೀಡಿತು?
0: ಮಹಿಳೆಯರು ಸಾಕಷ್ಟು ಪುರುಷರಿಗಿಂತ ಜಾಸ್ತಿ ಕೆಲಸ ಮಾಡೋರು ಹೆಣ್ಮಕ್ಳೆ, ನಾನು ಅತ್ಯಂತ ನಿಸ್ಸಂದೇಹವಾಗಿ ಹೇಳ್ತೇನೆ.
1: ಒಟ್ಟು ಎಷ್ಟು ಲೇಖನಗಳನ್ನ ಪ್ರಕಟ ಮಾಡಿದ್ರಿ, ಪುಸ್ತಕಗಳನ್ನ?
0: ಒಟ್ಟು 10 ಪುಸ್ತಕಗಳು.
1: ಯಾವ್ಯಾವ್ದು ಅಂತ ಹೇಳ್ತೀರಿ?
0: ಅನುಪಮ ಸಾಧಕರು 2021 ಪ್ರಕಟಗೊಂಡಿತು. ಕನ್ನಡ ದೀಪಗಳು 2022 ಪ್ರಕಟಗೊಂಡಿತು, ಅದು 286 ಪುಟಗಳು. ಕಾವ್ಯ ಸ್ಪಂದನ ಪಬ್ಲಿಕೇಶನ್ ಬೆಂಗಳೂರಿನಿಂದ ಪ್ರಕಟಗೊಂಡಿತು. ಇದರಲ್ಲಿ 53 ವ್ಯಕ್ತಿ ಚಿತ್ರಗಳಿವೆ. ಅದಕ್ಕೆ ಮುನ್ನುಡಿಯಾಗಿ ಹಿರಿಯ ಸಾಹಿತಿ ಎಲ್ ಶಾಸ್ತ್ರಿಯವರು ಬರೆದಿದ್ದಾರೆ, ಬೆನ್ನುಡಿಯನ್ನು ಡಾಕ್ಟರ್ ಪದ್ಮನಾಥ ದಂಡಾವತಿಯವರು ಬರೆದಿದ್ದಾರೆ. ಸುಪ್ತ ಸಾಧಕರು 2022, ಇದು 228 ಪುಟಗಳಿದೆ. ಸುಮಾ ಪ್ರಕಾಶನ ಬೆಂಗಳೂರು 60 ವ್ಯಕ್ತಿ ಚಿತ್ರಗಳಿವೆ. ಕೃಷಿ ಖುಷಿ 2022 156 ಪುಟಗಳು. ಕಾಲ ಪ್ರಕಾಶನ ಬೆಂಗಳೂರು MR ಗಿರಿರಾಜು ಅವರು ಪ್ರಕಾಶನದಿಂದ ಹೊರಬಂದಿದೆ. ಇದರಲ್ಲಿ ಒಟ್ಟು 35 ಲೇಖನಗಳು ಇವೆ. ಅಡ್ಡಗೋಡೆಗಳನ್ನು ನೋಡಿದು, ಇದು 2023 194 ಪುಟಗಳು. 60 ವಿಸ್ಮಯದ ಸಾಧಕಿಯರ ಪರಿಚಯ ಇದೆ ಈ ಕೃತಿಯಲ್ಲಿ. ಮುನ್ನುಡಿಯನ್ನು ಹಿರಿಯ ಸಾಹಿತಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ದೊಡ್ಡರಂಗೇಗೌಡರು ಅದರ ಮುನ್ನುಡಿಯನ್ನು ಬರೆದಿದ್ದಾರೆ. ಹಾಗೆ ಲೋಕಾನುಭೂತಿ 2023, ಇದು 180 ಪುಟಗಳಿವೆ. 40 ಅಂಕಣ ಬರಹಗಳು, ಇದೊಂದು ವಿಶಿಷ್ಟವಾದ ಒಂದು ಅಂಕಣ ಬರಹಗಳ ಒಂದು ಕೃತಿ ಇದು. ಸಾಹಿತ್ಯ ಸಡಗರ 2024 ಒಟ್ಟು ಪುಟ 284. 60 ವ್ಯಕ್ತಿ ಚಿತ್ರಗಳಿವೆ. ಕಾವ್ಯ ಸ್ಪಂದನ ಪಬ್ಲಿಕೇಶನ್ ಬೆಂಗಳೂರು ಅವರು ಪ್ರಕಟಿಸಿದ್ದಾರೆ.
1: ಈಗ ಇದಲ್ಲದೇನೆ ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ಇದು ದಿನಪತ್ರಿಕೆಗಳಲ್ಲಿ ಮತ್ತೆ ಕರ್ಮವೀರ, ಪ್ರಿಯಾಂಕಾ ಅಂತ ಸಂಚಿಕೆಗಳಲ್ಲಿ ನಿರಂತರವಾಗಿ ತಾವು ಲೇಖನಗಳನ್ನ ಬರಿತಾ ಇದ್ದೀರಿ. ಈಗ ಗುದಗ್ನವರು ತಾವು ನಿವೃತ್ತರಾಗಿ ಒಂದು 4-5 ವರ್ಷಗಳಾಯ್ತು. ಮನುಷ್ಯ ವೃತ್ತಿಯಲ್ಲಿರುವಾಗ ಸದಾ ಉತ್ಸಾಹಿ, ಚಟುವಟಿಕೆಯಿಂದ ಇರುವುದು ಸಹಜ, ಯಾಕೆಂದ್ರೆ ಅದೊಂದು ಟೈಮ್ ಟೇಬಲ್ ಆಗ್ಬಿಟ್ಟಿರ್ತದೆ ನಮ್ಮ ವೃತ್ತಿ ಬದುಕಿಗೆ. ನಿವೃತ್ತರ ಆದ ತಕ್ಷಣನೇ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆದಂಗೆ ಆಗ್ತದೆ. ಬಹಳಷ್ಟು ಟೈಮ್ ಸಿಗೋದು, ಎಲ್ಲಿ ಕರೆಕ್ಟ್ ಟೈಮಿಗೆ ಹೋಗ್ಬೇಕು ಅನ್ನೋ ಧಾವಂತ ಇರುವುದಿಲ್ಲ. ತಾವು ನಿವೃತ್ತಿಯನ್ನ ಹೆಂಗೆ ಸ್ವೀಕಾರ ಮಾಡಿದ್ರಿ?

0: ನೂರತ್ತಿ ಅತ್ಯಂತ ಖುಷಿಯಿಂದ ಸ್ವೀಕಾರ ಮಾಡಿದ್ದೇನೆ. ಯಾಕಂದ್ರೆ ನನಗೆ ಈ ಬರೆಯುವ ಧಾವಂತದಲ್ಲಿ ನನಗೆ ಸಮಯ ಹೋದದ್ದೇ ಗೊತ್ತಾಗುದಿಲ್ಲ, ಅಷ್ಟೊಂದು ಖುಷಿ ನನಗೆ. ಇದಕ್ಕೆಲ್ಲ ನನ್ನ ಪತ್ನಿ ಅಂತ ಅನ್ನೋದಲ್ಲ, ಸಂಗಾತಿನೇ ಅಂತೇನೆ. ಡಾಕ್ಟರ್ ರಾಜಶ್ರೀ ನನಗೆ ಇದ್ದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾವೆ, ಚಹಾ ಆಯ್ತು, ಟಿಫಿನ್ ಆಯ್ತು, ಆಮೇಲೆ ಊಟ ಆಯ್ತು. ಹೀಗಾಗಿ ನನಗೆ ಯಾವ ಒಂದು
1: ಕೊರತೆ ಅನ್ಸಿಲ್ಲ.
0: ಯಾ ಕೆಲಸವನ್ನು ನಾನು ಕೈಯಿಂದ ಹಿಂಗೆ ಎತ್ತಿ ಇಡೋದಿಲ್ಲ, ಎಲ್ಲ ಪೂರ್ತಿ ಅವರೇ ಮಾಡ್ತಾರೆ, ನಾನು ಸುಮ್ಮನೆ ಬರಿತಾ ಇರುತ್ತೇವೆ.
1: ಅಂದ್ರೆ ಇಷ್ಟೊಂದು ಬರಿಬೇಕಾದಾಗ ನಿರಂತರ ಓದುವಿಕೆ ಕೂಡ ಕಾರಣ.
0: ಅವಶ್ಯ ಬೇಕಾಗುತ್ತೆ.
1: ಯಾರ ಲೇಖನ ಪುಸ್ತಕಗಳನ್ನು ಹೆಚ್ಚು?
0: ನಾನು ಹಾಗೆ ಇವ್ರದಂತೆ ಅಂತ ಹಾಗೇನಿಲ್ಲ, ನಾನು ನೋಡ್ತಾ ಇರ್ತೇನೆ, ನನಗೆ ಯಾವ್ದು ಸರಿ ಕಾಣುತ್ತೆ ಅದ್ರ ಬಗ್ಗೆ ನಾನು ಮತ್ತೆ ತಡಕಾಡ್ತೇನೆ, ನನಗೆ ಸರಿ ಅನ್ಸಿದ್ರೆ ಮಾತ್ರ ನಾನು ಬರೀಲಿಕ್ಕೆ ನಾನು ಕೂಡ್ತಾ ಇದ್ದೇನೆ.
1: ಈಗ ಇತ್ತೀಚಿನ ದಿನದೊಳಗ ಒಂದ್ ಸ್ವಲ್ಪ ಓದುವಿಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಬೇರೆ ಬೇರೆ ಒಂದು ಸಾಮಾಜಿಕ ಜಾಲತಾಣಗಳನ್ನ ಅರಿಸಿಕೊಂಡು ಪುಸ್ತಕ ಓದುವುದಕ್ಕಿಂತ ಈ ನೆಟ್ವರ್ಕ್ ಅಲ್ಲಿ ಓದುವಂತದ್ದು ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತದೆ, ತಮ್ಮ ಅನುಭವ?
0: ಹೌದು, ನೀವು ಅನ್ನೋದು ಸತ್ಯ ಇದೆ ಮೇಡಮ್. ಆದ್ರೆ ಬಹುಶಃ ಇನ್ನ ಮುಂದಿನ ದಿನ ಪುಸ್ತಕ ಓದೋದು ಬಂದೇ ಬರುತ್ತೆ, ಅದು ನನಗೆ ವಿಶ್ವಾಸ ಇದೆ. ಇದ ಮೊಬೈಲ್ ಈಗೆಲ್ಲ ಮೊಬೈಲು ಬೇರೆ ಬೇರೆ ಅವೆಲ್ಲ ಟ್ಯಾಬ್ ಇವೆಲ್ಲ ಬಂದಿದಾವೆ, ಆದ್ರೆ ಈಗಿನ ಸ್ಥಿತಿಯಲ್ಲಿ ಅದು ಸರಿ ಅನ್ಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಹಿಂದೆ ಹೋಗಿಯೇ ಹೋಗ್ತೇವೆ, ಈ ಪುಸ್ತಕ ಮತ್ತೆ ಅದೇ ಉಳಿದೇ ಉಳಿಯುತ್ತೆ ಅಂತ ನನ್ನ ವಿಶ್ವಾಸ.
1: ಅಂದ್ರೆ ಪುಸ್ತಕ ಓದುವಿಕೆಯಲ್ಲಿನ ಖುಷಿ ಈ ಟ್ಯಾಬ್ಗಳಲ್ಲಿ ಓದುವಾಗ ಸಿಗುವುದಿಲ್ಲ.
0: ಸಾಧ್ಯವೇ ಇಲ್ಲ ಮೇಡಮ್.
1: ಅಲ್ಲ, ಅದೊಂದು ಆನಂದನೇ ಬೇರೆ. ಪುಟ ತಿರುಗಿಸೋದು, ಒಂದು ಬುಕ್ ಮಾರ್ಕ್ ಇಡು, ಮತ್ತೆ ನಮಗೆ ಎಲ್ಲಿ ಬೇಕು ಅಲ್ಲಿ ಒಂದು ಮಾರ್ಕ್ ನಿಂದ ಟಿಪ್ಪಣಿ ಮಾಡ್ಕೊಳ್ಳೋದು, ಇದಕ್ಕೆಲ್ಲಕ್ಕೂ ಕೂಡ ಅನುಕೂಲ.
0: ನಾನು ಎಲ್ಲೇ ಹೋದ್ರು ಆಗ ನಾನು ಏನೂ ತಗೋತಿರ್ಲಿಲ್ಲ, ಪುಸ್ತಕಗಳನ್ನ ತೆಗೆದುಕೊಂಡು ಬರ್ತಿದ್ದೆ.
1: ಹಂಗಾಗಿ ತಮ್ಮ ಸಂಗ್ರಹದಲ್ಲಿ ಸಾಕಷ್ಟು ಪುಸ್ತಕನೂ
0: ಇವೆ ಮೇಡಮ್.
1: ಈಗ ಒಂದು ಇದು ಅಂದ್ರೆ ಆರೋಗ್ಯದ ಗುಟ್ಟ ಏನು ತಮ್ಮದು?
0: ಆರೋಗ್ಯದ ಗುಟ್ಟ ಅಂತಂದ್ರೆ ಮುಂಜಾನೆ ವಾಕಿಂಗ್ ಮಾಡ್ತೇನೆ, ಮುಂಜಾನೆ 6 to 6:45, ಹಾಗೆ ಮತ್ತೆ ಸಾಯಂಕಾಲ ತಪ್ಪದೆ 45 minutes ವಾಕಿಂಗ್ ಮಾಡ್ತೇನೆ. ನನಗೆ ಮತ್ತೆ ಇದ್ರೆ ಯಾವ ಕೆಟ್ಟ ಹವ್ಯಾಸಗಳಿಲ್ಲ. ಹೀಗಾಗಿ ನಾನು ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ, ಈಗ 10 ವರ್ಷದ ಹಿಂದೆ ನನಗೊಂದು ಮೇಜರ್ ಆಪರೇಷನ್ ಆಯ್ತು 2016. ಆಗ ನನ್ನ ಬದುಕಿ ನಾನು ಮತ್ತೊಮ್ಮೆ ನಾನು ಈ ರೀತಿ ಕುಂತು ಮಾತಾಡ್ತೇನೆ ಅಂದ್ರೆ ಅದಕ್ಕೆ ನನ್ನ ಸಂಗಾತಿ ಡಾಕ್ಟರ್ ರಾಜಶ್ರೀನೇ ಕಾರಣ.
1: ಒಂದು ಮರು ಜನ್ಮ ಪಡೆದಿದೆ.
0: ಹೌದೌದು, ನಿಸ್ಸಂದೇಹವಾಗಿ. ಯಾಕಂದ್ರೆ ಆಗಿನ ಸ್ಥಿತಿ ನೋಡಿದ್ರೆ ನಾನು ಬಹುಶಃ ಪ್ರತಿಯೊಂದು ನನ್ನ ಬೆಳವಣಿಗೆಗೆ ಪೂರ್ತಿ ಜವಾಬ್ದಾರಿ ಅವರದೇ ಇದೆ.
1: ಅದಕ್ಕೇನೆ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳಿರೋದು, ಅದು ನಿಮ್ಮ ಬದುಕಿಗೆ 100 to 100 ಸತ್ಯ ಆಗಿದೆ.
0: 100 to 200 ಸತ್ಯ ಅಂದ್ರೂ
1: ಅಡ್ಡಿಲ್ಲ. ಮಹಿಳೆಯರ ಬಗ್ಗೆ ಒಂದು ವಿಶೇಷ ಗೌರವ, ಅಭಿಮಾನ, ಪ್ರೀತಿ, ಅಕ್ಕರೆ ಇಟ್ಕೊಂಡಿದ್ದೀರಿ. ಈಗ ಗುದುಗ್ನವರವರೇ, ಒಂದು ಕೊನೆಯ ಪ್ರಶ್ನೆ. ಜೀವನ ಪ್ರೀತಿ ಬೆಳೆಸ್ಕೋಬೇಕು, ಜೀವನದಲ್ಲಿ ಸದಾ ಖುಷಿಯಾಗಿರ್ಬೇಕು. ಬೇರೆಯವರನ್ನ ನೋಡಿ ಒಂದು ಅಸೂಯ ಪಡುವುದಾಗ್ಲಿ, ಒಂಥರ ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಳ್ಳೋದಾಗ್ಲಿ, ಇಂಥದ್ರಿಂದ ದೂರ ಇರಬೇಕು ಅಂದ್ರೆ ಏನು ಯಶಸ್ವಿ ಮಾತುಗಳು?
0: ಸಾಧ್ಯವಿದ್ದಷ್ಟು ನಾವು ಉತ್ತಮ ಸ್ನೇಹಿತರು ನಮಗೆ ಅತ್ಯಂತ ಭಾಗವಾಗುತ್ತಾರೆ. ಉತ್ತಮ ಪರಿಸರ ಅಷ್ಟೇ ಮುಖ್ಯವಾಗತ್ತೆ. ಮತ್ತೆ ಉತ್ತಮ ಪುಸ್ತಕಗಳನ್ನು ಓದುವ ಹವ್ಯಾಸ ಇಟ್ಕೋಬೇಕು. ನಮ್ಮ ಅಭಿರುಚಿ ಹೊಂದುವಂತ ಸ್ನೇಹಿತರ ಜೊತೆ ನಾವು ಸ್ನೇಹವನ್ನು ಬೆಳೆಸಿ ಅವ್ರ ಜೊತೆ ಮುಂದುವರಿಸಬೇಕು. ಹೀಗೆ ನಾವು ಇರುವಲ್ಲಿ ನಮ್ಮ ಕುಟುಂಬ, ನಮ್ಮ ಮಕ್ಕಳು, ಆ ಜೊತೆ ನಾವು ಅಷ್ಟಕ್ಕೆ ಸೀಮಿತವಾಗಿದ್ರೆ, ಆಮೇಲೆ ಇನ್ನೊಂದು ಸೇವೆ, ಬೇರೆ ಬೇರೆ ಸಂಸ್ಥೆ ಸೇವೆಯಲ್ಲಿ ನಾವು ತಡೆದುಕೊಂಡ್ರೆ ನಮ್ಮ ಸಮಯ ಒಂದು ಅಗದಿ ಆರಾಮ್ ಹೋಗುತ್ತೆ ಈ ನಿವೃತ್ತಿ ನಂತರ.
1: ಅಂದ್ರೆ
0: ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಅವಶ್ಯವಾಗಿ. ಅಂದ್ರೆ ನಾವು ಅಲ್ಲಿ ಉತ್ತಮ ಸ್ನೇಹಿತರು ಸಿಗುತ್ತಾರೆ, ಆರಾಮಾಗಿ ನಾವು ನಮ್ಮ ದಿನಗಳನ್ನು ಕಳೆಯಬಹುದು.
1: ಅಂದ್ರೆ ಸಾಮಾನ್ಯವಾಗಿ ಜನ ನಿವೃತ್ತರ ಆದ ತಕ್ಷಣ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರ್ತದೆ, ಇಷ್ಟು ದಿವಸ ನಾನು ಹೋಗ್ತಿದ್ದೆ, ನಾನು ಗಳಿಸ್ತಿದ್ದೆ, ಇಷ್ಟು ಬರ್ತಿತ್ತು ನನಗೆ. ಆದ್ರೆ ಪ್ರತಿಯೊಂದು ಜೀವನದಲ್ಲಿ ಬಂದದ್ದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ನಿವೃತ್ತಿಯನ್ನು ಕೂಡ ನಾವು ಎಕ್ಸೆಪ್ಟ್
0: ಮಾಡ್ಕೊಳ್ಬೇಕು.
1: ಯಾಕಂದ್ರೆ ಇದು ಒಂದು ಜೀವನದ ಭಾಗ. ಆವಾಗ ನಮ್ಮ ಮನೆಯ ಸದಸ್ಯರು ಕೂಡ ನಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸುವಂಗಿದ್ದಾಗ ನಿವೃತ್ತಿ ಅನ್ನೋದು ಒಂದು ಹೊರೆ ಆಗುವುದಿಲ್ಲ. ತಮ್ಮ ಅನುಭವದಲ್ಲಂತೂ ಇದು ಬಹಳ ಸತ್ಯ ಆಗಿದೆ.
0: ಹೌದು ಮೇಡಮ್, ಹೌದು ಹೌದು, ಅದರಲ್ಲಿ ಎರಡು ಮಾತಿಲ್ಲ.
1: ಮುಂದಿನ ಯೋಜನೆ ಏನ್ ಇಟ್ಕೊಂಡಿದ್ದೀರಿ ಗುದಗ್ನವರವ್ರೆ?
0: ನನಗೆ ಬರೆಯುವುದರಲ್ಲೇ ಖುಷಿ ಸಿಗತ್ತೆ, ನಾನು ಬರೀತಾ ಹೋಗ್ತೇನೆ. ಮತ್ತೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ, ಈ ಧಾರವಾಡದಲ್ಲಿ ಬಂದು ನೆಲೆಸಿದ್ದೆ ನನ್ನ ಪುಣ್ಯ ಅಂತ ಹೇಳ್ತೇನೆ. ಧಾರವಾಡದಲ್ಲಿ ಇರೋರು ಸ್ವರ್ಗದಲ್ಲಿ ಇದ್ದಂತೆ. ಧಾರವಾಡದಲ್ಲಿ ಇರುವುದಂದ್ರೆ ಅದು ಯಾವುದೇ ಜನ್ಮದ ಪುಣ್ಯ ಅಂತ ನಾನು ಹೇಳ್ಬೇಕು. ಆ ರೀತಿ ಇಲ್ಲಿ ವಾತಾವರಣ ಇದೆ. ಸಂಗೀತ ತಗೊಳ್ಳಿ, ಸಾಹಿತ್ಯ ತಗೊಳ್ಳಿ, ಆಮೇಲೆ ನಾಟಕ ತಗೊಳ್ಳಿ, ಎಲ್ಲ ಅತ್ಯುತ್ತಮ ಪರಿಸರ ಇದೆ, ತಂಪು ವಾತಾವರಣ ಇದೆ. ಹೀಗಾಗಿ ಈ ವಾತಾವರಣದಲ್ಲಿ ನಾವು ಸಮಯ ಕಳೆದೇ ಗೊತ್ತಾಗೋದಿಲ್ಲ.
1: ಒಟ್ಟು ಖುಷಿಯಾಗಿದ್ದೀರಿ.
0: ಅಗದಿ ಅತ್ಯಂತ ಖುಷಿಯಲ್ಲಿದ್ದೇವೆ.
1: ಆಯ್ತು ಸುರೇಶ್ ಗುದಗ್ನವರವರೇ, ಹಿಂಗೆ ನಿಮ್ಮ ಖುಷಿಯ ಮೂಡಿನಲ್ಲಿ ಇನ್ನಷ್ಟು ಲೇಖನಗಳು ಹೊರಹೊಮ್ಮಲಿ, ಇನ್ನಷ್ಟು ಪುಸ್ತಕಗಳು ಹೊರಗೆ ಬರಲಿ. ಮತ್ತೆ ನೀವು ಹೇಳಿದಂಗೆ ಈ ಬರವಣಿಗೆಯಲ್ಲೇ ನಿಮಗೊಂದು ಸುಖ ಅದ ಅಂದ್ರೆ ಈ ವೃತ್ತಿ ಮುಂದುವರಿಸಿಕೊಂಡು ಆರಾಮಾಗಿರ್ರಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
0: ನಮಸ್ಕಾರಗಳು.
2: ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಇದುವರೆಗೂ

0: ನಿವೃತ್ತ ಉಪನ್ಯಾಸಕರು ಹಾಗೂ ಅಂಕಣಕಾರರಾದ ಸುರೇಶ್ ಗುದಗ್ನವರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.
1: ಆಕಾಶವಾಣಿ ಧಾರವಾಡ. ಕಿರುನಾಟಕ ಯಕ್ಕ ಹಂಚು, ರಚನೆ ಬಸವರಾಜ್ ಗಣಪನವರ್.
2: ಬಂಗಾಲಿ ಸಂತಿಯದು ಗಡಿ ಬೀಡಿ ಸುಳ್ಳ ಭ್ರಾಂತಿಗೆಟ್ಟು ತಿರುಗ ಬ್ಯಾಡೆಲು ಕೋಡಿ, ಸುಳ್ಳ ಭ್ರಾಂತಿಗೆಟ್ಟು ತಿರುಗ ಬ್ಯಾಡೆಲು ಕೋಡಿ.
3: ಮಾದಪ್ಪ, ಇಲ್ಲೇ ಕೆಳಗ ರೈಲ್ವೆ ಹಳಿ ಐತ್ರಿ, ಜಾಕ್ಲೆ ಬರ್ರಿ, ಸಾವಕಾಶ ರೀ ಮಾದಪ್ಪ. ಅಲ್ಲ, ಬರು ಮುಂದ ಸ್ವಲ್ಪ ಕಾಲ್ ಎತ್ತಿ ಹಳಿ ದಾಟ್ಬೇಕ್ರಿಪ್ಪ. ಕೊಡ್ತಂತ ಹೇಳ್ರಿ, ನಾನ ಆ ಕೋಲ್ ಮಾತು ಬಿದ್ಗಿದಿರಿ, ತಗೋರಿ ಕೋಲ್. ಈ ಹಳಿ ದಾಟೋ ಮಟ ನನ್ನ ಭುಜ ಹಿಡ್ಕೋರಿ, ಬರ್ರಿ ದಾಟಿಸ್ತಾನೆ ಹಿಂಗ ಬರ್ರಿ.
2: ಎಂಕಣ್ಣಾರ, ನೀವು ಹಿಡ್ಕೊಳ್ತಿದ್ರ ಬಿದ್ದ ಬಿಡ್ತಿದ್ ನೋಡ್ರಿ ಹಳಿ ಮೇಲೆ.
3: ಅಲ್ರಿ, ಈಟ್ ವಯಸ್ಸಾದ್ಮ್ಯಾಗ ತಿರುಗಾಡಕ್ ಬರೋದು ನಿಲ್ಲಿಸ್ಬೇಕ್ರಿಪ್ಪ.
2: ಅಲ್ಲ ಮಾಡ್ಬೇಕು,
3: ಸ್ವಸ್ಥ್ಯಾರು ಬಂದಾರ ಬಿಸಿ ಬಿಸಿ ಊಟ ಮಾಡಿ ಶಿವ ಶಿವ ಅಂತ ಮನ್ಯಾಗ ಬೆಚ್ಚಗಿರೋದು ಬಿಟ್ಟು ಹಿಂಗ ತಿರುಗಾಡಕ್ ಬರೋದಾದ್ರ ಏನ್ ಸುಖ ಐತಿ? ಇದ್ರಾಗ ಏನ್ ಸುಖ ಐತಿ?
2: ಮನ್ಯಾಗ ಏನೈತ್ರಿ ಸುಖ? ಮನ್ಯಾಗ ಏನೈತಿ? ಈ ವಯಸ್ಸಾದ ಮುದುಕ ನೀ ಯಾರು ಕೇಳ್ತಾರ?
3: ಯಾಕ್ರಿ ಮದೇವಪ್ಪ,
2: ಎಲ್ಲ ಸುಖ ಆಕಿ ಕೂಡ ಹೋಗ್ಬಿಡ್ತು. ಆಕಿರೋ ಮಠ ಸಣ್ಣ ಹುಡುಗಿದ್ದಂಗಿದ್ದೆ. ಆಕಿ ಕೂಡ ನಾನು ಶಿವನ ಪಾದ ಅವತ್ತೇ ಸೇರಿಬಿಟ್ಟಿದ್ರೆ ಎಷ್ಟು ಚಲೋ ಆಕ.
3: ಹಂಗ್ಯಾಕಂತೀರಿ
2: ಎಂಕಣ್ಣವ್ರ, ವಯಸ್ಸಾದ್ಮೇಲೆ ಇರಬಾರ್ದ್ರಿ ಎಂಕಣ್ಣ.
3: ಹಂಗ್ಯಾಕಂತೀರಿ? ಅಲ್ಲ ಏನಾಗೈತಿ ಈಗ? ಅಲ್ಲ ಮನ್ಯಾಗ ಇಬ್ರು ಸ್ವಸ್ಥರಿದ್ದಾರ, ನೀವ ನಿಂತು ಚಲೋ ಮಂತ್ರದ ಕನ್ಯಾ ತಂದಿರಿ. ಅಲ್ಲ ಅಣ್ಣ ತಮ್ಗ ಅಕ್ಕ ತಂಗಿನ ಮಾಡಿದ್ರಿಪ್ಪ.
2: ಹೌದ್ರಿ, ಒಬ್ರಲ್ಲ ಅಂದ್ರ ಇಬ್ರು ಸ್ವಸ್ಥರದಾರ.
3: ಮತ್ತೆ
2: ನಾನ ಹತ್ತು ಹುಡಿಕಾಡಿ ತಂದೀನಿ, ನಿಮ್ಗೆ ಗೊತ್ತೈತ?
3: ಗೊತ್ತೈತಲ್ಲ.
2: ಆದ್ರೆ ಏನು ಉಪಯೋಗ ಹೇಳ್ರಿ? ಕರ್ಪುರ ಗೊಂಬಿ ತಂದಂಗ ಆಗೈತಿ ಮನ್ಯಾಗ. ಅವರು ಈಗಿನ ಕಾಲದವ್ರಿ, ಈಗಿನ ಕಾಲದವ್ರು. ನಮ್ಮಂತ ಮುದುಕರು ವಿಚಾರ ಯಾರಿಗೆ ಬೇಕು ಹೇಳ್ರಿ?
3: ಅಲ್ಲ ಯಾಕ್ರಿ ನೀವು ಅಷ್ಟು ಮನಸ್ಸು ಎಸ ಮಾಡ್ಕೊಂತೀರಿ? ಅಲ್ಲ ಸ್ವಸ್ಥರು ಕಾಳಜಿ ಮಾಡುದಿಲ್ಲ ಅಂತೀರಿ?
2: ಮಾಡ್ತಾರ್ರಿಪ್ಪ, ಮಾಡ್ತಾರ, ಚಲೋ ಕಾಳಜಿ ಮಾಡ್ತಾರ. ತಂಗಿ ಹೊಟ್ಟಸ್ತತಿ, ಎರಡು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ರಿವ, ಆರಿದು ಹಲ್ಲಿಗೆ ಬರೋದಿಲ್ಲ ಅಂತಂದ್ರೆ ನಮಗೇನು ಬೇರೆ ಕೆಲಸ ಇಲ್ಲೇನು? ನಿಮ್ಮೊಬ್ಬರು ಸಲುವಾಗಿ ರೊಟ್ಟಿ ಬಡ್ಕೊಂಡ್ ತಕ್ಕೊಂಡ್ರೆ ಎಲ್ಲರಿಗೂ ಒಮ್ಮೆಲೆ ಮಾಡ್ತಿರ್ತೀವಿ, ಯಾವಾಗ ಬೇಕಾರ ತಿನ್ರಿ ಅಂತ ತಿಳ್ಕೊಂಡು ತಿಳ್ಕೊಂಡು ಹೋಗ್ರಿ.
3: ಹಿಂಗಂತಾರ?
2: ಸಂಜೆ ಮುಂದೆ ತಂಡ ಹತ್ತಾಗ ತಂಗಿ ಒಂದು ಕಪ್ ಬಿಸಿ ಬಿಸಿ ಚಾ ಮಾಡಿಕೊಡ್ರಿ ಬೇ ಅಂತಂದ್ರೆ
4: ನಾವು ಸಿನಿಮಾ ಕಮಾಂಟೀವಿ ಅಂತ ಹೊತ್ತಿನಾಗ ನಿಮ್ದು ಚಾ ಬೇಕಾಗತ್ತೆ ನಿಮಗೆ ಅಂತ ತಿಳ್ಕೊಂಡು ಒನಪ ಮಾಡ್ಕೊಂತ ಸಿನಿಮಾಕ್ ಹೋಗ್ಕಾರೇನ್ರಪ್ಪ.
2: ನಾನು ಹೇಳ್ತಿದ್ದಿದ್ರೆ ಹಿಂಗೆ ಹಾಕದಿಲ್ಲ ನನಗೆ.
3: ಹೆಂಗ್ರಿ ಅಲ್ರಿ ಮಾದೇವಪ್ಪನವ್ರ, ಹಿಂಗಾದ್ರೆ ಹೆಂಗ್ರಿ? ನೀವಿದ್ದಲ್ಲೇ ಎಲ್ಲ ಸುಖ ಐತಿ, ನೀವಿರ್ದಿದ್ರೆ ಅವ್ರು ಎಲ್ಲಿರ್ತಿದ್ರು?
4: ಯಂಕಪ್ಪನವ್ರ ಅದನ್ನ ನೀವು ತಿಳ್ಕೊಂಡಿರಿ, ಅವ್ರು ತಿಳ್ಕೊಂಡಿಲ್ಲ.
3: ಅಲ್ಲ ಇಲ್ಲಿ ಕೇಳ್ರಿ, ನಿಮ್ಮನ್ನ ನೋಡಿದ್ರೆ ನನಗೆ ಭಾಳ ಕೆಟ್ಟ ಅನಿಸ್ತೈತಿ ಬಿಡ್ರಿ.
4: ಅವ್ರಿಗೆ ಅನಿಸ್ತದ?
3: ಅಲ್ಲ ಹಿಂಗಾದ್ರೆ ನಾ ಕೊಪ್ಪತ್ ಬದುಕವ್ರು ಇವತ್ತ ಸತ್ತ ಹೋಗ್ತೀರಿ ನೀವು.
4: ಹೋದ್ರು ಅಡ್ಡಿಲ್ಲ ಬಿಡ್ರಿ ಇವತ್ತ.
3: ಅಲ್ರಿ ಮಾದೇವಪ್ಪ, ಇದಕ್ಕೇನಾರ ಉಪಾಯ ಮಾಡಾಕ ಬೇಕು.
4: ಏನು ಉಪಾಯ ಮಾಡ್ಬೇಕಂತೀರಿ? ಅಂದ್ರೆ ನಾ ಇನ್ನೊಂದು ಮದುವೆ ಮಾಡ್ಕೊ ಅಂತ
3: ಅಂತೀನಿ. ನಾ ಯಾಕೆ ನಿಮಗೆ ಇನ್ನೊಂದು ಮದುವೆ ಮಾಡ್ಕೋರಿ ಅಂತೇನಿ? ಒಂದು ಬೇರೆ ಪಿರಿಯಾನ ಹೇಳ್ತಾನೆ, ಅದರ ಹಂಗೆ ಮಾಡ್ರಿ ಬೇಕಾರೆ ನೀವು. ಬೇಕಾರ ನಿಮ್ಮನ್ನು ನಿಮ್ಮ ಸ್ವಸ್ಥ್ಯಾರು ತೂಗುಮಂಚದ ಮೇಲೆ ಕುಂದರ್ಸಿ ತೂಗ್ದಿದ್ರೆ ನನ್ನ ಹೆಸರು ಕರಿಬೇಡ. ಮತ್ತೇನದ ನೋಡ್ರಿ ಬೇಕಾದ.
4: ಏನ್ರಿ ಅದು ಪಿರಿಯಾನು?
3: ಏನಂದ್ರೆ
5: ಯಕ್ಕ ನೋಡಿ ಏನ
6: ಏನ?
5: ಅಲ್ಲ ಈಗ ಎಂಟು ದಿನ ಆತು, ಮಾವಾರು ಯಾವಾಗಲೂ ಆ ತಲದ ಮುಂದ್ ಕೂಡ ಇರ್ತಾರ.
6: ಹೌದ?
5: ಕುಂತ್ರು ನಿಂತ್ರು ಮಲ್ಕೊಂಡ್ರು ಅದನ್ನ ಹತ್ತಿಟ್ಕೊಂಡೇ ಇರ್ತಾರ.

0: ದಿನಾ ನೋಡಾಕತ್ತೇನ್ ನಾನು ಅದನ್ನ ಬಿಟ್ಟು ಇರುವುದನ್ನ ಇಲ್ಲ. ಅವರು ಹೊರಗ್ ಹೋದ್ರ ಸಹಿತ ತಮ್ ಕೋಲಿ ಕೀಲಿ ಹಾಕೊಂಡು ಹೋಕ್ಕಾರ.
1: ಹೌದ ತಂಗಿ, ನಾನು ನಿನ್ ಕೇಳ್ಬೇಕಂತ ಮಾಡಿದ್ದೆ.
0: ಹ್ಮ್,
1: ಮುದುಕಾದ್ರಾಗ ಏನಾರ ರೊಕ್ಕ ಗಿಕ್ಕ ಇಟ್ಟಾನಂತೇನ ಮತ್ತ
0: ಯಾಕಿರ್ಬಾರ್ದು ಅಂತೆ ನಾನು. ಅಲ್ಲ ಯಕ್ಕ, ಈ ಹಳೆ ಮಂದಿ ಹಕ್ಕಿಕತ್ತು ಯಾರಿಗೂ
1: ಗೊತ್ತಾಗುದಿಲ್ಲವ.
0: ತಾವು ತಿನ್ನೋದಿಲ್ಲ, ತಿನ್ನೋರಿಗೂ ಕೊಡೋದಿಲ್ಲ. ಉಗುಳ್ ಹಾಕಿ ಗಂಟ್ ಕಟ್ಟಿಡ್ತಾವ.
1: ಹೌದು
0: ಯಕ್ಕ, ಬೈಲೆ ಇಡಿಲೆ. ಮೊನ್ನೆ ಏನಾತಂದ್ರ
1: ಏನಾತ,
0: ಮುದುಕ ಜಳಕಕ್ ಹೋಗಿತ್ತ, ಕ್ವಾಣ್ಯಾಗ ಹೋಗಿ ತಲದಿಂಬಿ ಎತ್ತಿ ನೋಡ್ದೆ, ವಚ್ಚೆ ಇತ್ತು.
1: ಹೌದ,
0: ಅಳಗ್ಯಾಡ್ಸ್ ನೋಡಿದ್ನೆ, ಗಿಲಿ ಗಿಲಿ ಗಿಲಿ ಗಿಲಿ ಒಂದ್ ಸಪ್ಪಳ ಬಂದು. ಹೂನ್ ಬೇ, ಅಲ್ಲ ನೀನೇ ಹೇಳು, ಅಳ್ಳಿ ತಲದಿಂಬು ಅಷ್ಟು ವಜ್ಜೆ ಇರ್ತಾವ.
1: ಅಂದ್ರ ಅದ್ರಾಗ ಬೆಳ್ಳಿ ರೂಪಾಯಿ ಇರ್ಬೇಕಂತೀಯನ?
0: ಬೆಳ್ಳಿ ರೂಪಾಯಿನೂ ಈಗಿನ ರೂಪಾಯಿನೂ ಇಲ್ನೋಡಿಲಿ ಅಕ್ಕ, ಒಟ್ಟ ಅದ್ರಾಗ ರೂಪಾಯಿ ಮಾತ್ರ ತುಂಬ್ಯಾವ ನೋಡುವ.
1: ಅದಕ್ಕ ನಮ್ಮವ್ವ ಮುದುಕ ನನಗ ಕರೆದು ಕುಂದಿರಿಸಿ,
0: ಹ್ಮ್
1: ಬೇ ತಂಗಿ, ನನ್ ಯಾರು ಚಂದಾಗಿ ಜೋಪಾನ ಮಾಡ್ತಾರ ಅವ್ರಿಗೆ ಏನಾರ ಮಾಡಿ ಸಾಯ್ತೀನಿ ಅಂದ್ರು.
0: ಹೌದ,
1: ಏನ್ ಮಾಡ್ತೀರಿ ಮಾವರ, ಏನಾರ ಬಂಗಾರ ದಾಗಿನ ಕೊಡ್ತೀರೇನು ಮತ್ತ ಅಂತ ಕೇಳಿದ್ರ
0: ಏನ
1: ಅದನ್ನೆಲ್ಲ ಈಗ ಯಾಕೆ ಹೇಳಿ, ಚಂದಾಗಿ ಜೋಪಾನ ಮಾಡ್ರಿ, ಮುಂದ ನಿಮ್ಗ ಗೊತ್ತಾಗುತ್ತ ಅಂದ್ರು.
0: ಅಕ್ಕ ನನಗೂ ಹಂಗ ಅಂದಾನ. ಯವ್ವ
1: ನಿನಗೂ ಹಂಗ ಅಂದಾರ?
0: ಹಿಂಗ್ ಹೇಳಿ ನಮ್ಮಿಬ್ಬರಿಗೂ ಯಾವ ಹಚ್ಚಬೇಕಂತ ಮಾಡ್ಯಾನ
1: ನೋಡವ.
0: ಇಲ್ನೋಡಿಲಿ ಅಕ್ಕ, ಇಬ್ರು ಕೂಡಿ ಮುದುಕನ್ನ ಚಂದಾಗಿ ಜೋಪಾನ
1: ಮಾಡೋರಿ.
0: ಅದು ಇದು
1: ತಲದಿಂಬು
0: ಅದನ್ನ ಇಬ್ರು ಸಮ ಹಂಚಿಕೊಳ್ಳನೇನವ ಅಲ್ವೇ. ನಮ್ಮೊಳಗರ ಯಾಕ ಜಗಳ ಹ್ಯಾವ? ಅಲ್ಲ ನಾವಿಬ್ರು ಏನ್ ಬಾಗದಿ ಮಕ್ಕಳ?
1: ಯಾರ್ ಬೇಡ ಅಂತಾರ ತಂಗಿ, ನಾವಿಬ್ರು ಒಂದ ಹೊಟ್ಟೆ ಹುಟ್ಟಿ ಅಕ್ಕಂಗೇರಾಗಿ ಜಗಳ ಯಾಕೆ ಮಾಡೋಣ? ನಮ್ಮ
0: ಅಂತೇನೆ, ನಮ್ಮ
1: ಏನಿದ್ರು ಇಬ್ರು ಹಂಚ್ಕೊಳ್ಳೋಣ,
0: ಇಬ್ರು ಹಂಚ್ಕೊಳ್ಳೋಣ
1: ತಂಗಿ. ಅಕ್ಕ ಮಾವರ ಬಂದಂಗ, ಮಾವರ
0: ಬಂದಂಗ,
1: ಬಂದಂಗ.
2: ಏನ್ರ ತಂಗಿ, ಇಬ್ರು ಕೂಡಿ
0: ಬರ್ರಿ ಬರ್ರಿ ಮಾವರ. ಅಲ್ರಿ ಇಷ್ಟೊತ್ತಿನ ಮಟ್ಟ ಗಾಳ್ಯಾಗ ಯಾಕೆ ಹೊರಗ್ ಹೋಗಿದ್ರಿ ನೀವು ತಂಡ್ಯಾಗ?
2: ಏನ
0: ಅಲ್ರಿ ನಿಮ್ ಕಣ್ಣರ ಸರಿ ಕಾಣೋದಿಲ್ರಿ ಮಾವರ.
2: ತಂಗಿ ಕಣ್ಣು ಕಾಣೋದಿಲ್ಲ ಅಂತ ಅಂತೀಯಲ್ಲ, ಈಗ ನೀವ್ ಇಬ್ರು ಅಕ್ಕ ತಂಗಿ, ನಾನು ಯಾರ ಕಣ್ಣು
0: ಅಂತೇನ್ರಿ? ಅಲ್ರಿ ಮಾವರ ನಿಮ್ ಕೈ ಕಾಲಾಗ ಶಕ್ತಿ ಬೇರೆ ಇರಲ್ಲ, ಎಲ್ಲರ ಬಿದ್ದಿದ್ರಿ
1: ಏನ್ ಗತಿರಿ?
2: ನೀವು ನೋಡ್ಕೊಂತೀರ
1: ಮನ್ಯಾಗ ಹಿರಿಯರು ಅಂತ ಒಬ್ರದಿರಿ.
0: ಆಟ ಗಾದಿ ಹಾಸಿ ತಲದಿಂಬು ಅದನ್ನ ಗ್ವಾಡಿಗೆ ಅನಿಸಿಡಿ ಒಂದಿಟ.
2: ತಂಗಿ ಇರ್ಲಿ ಬಿಡವ.
0: ಅಲ್ಲ ಇರ್ಲಿ,
2: ಆ ತಲಗಿಂಬು ನಾನಾ ಇಟ್ಕೊಂತೀನಿ. ಅಲ್ಲ ನಿಮ್ಗೆ
0: ತ್ರಾಸ್ ಅಂತ ಎಂತ ಮಾತು ಮಾತಾಡ್ತೀರಿ?
1: ತ್ರಾಸ್ ಯಾಕ್ರಿ?
0: ತ್ರಾಸ್ ಯಾಕ್ರಿ?
1: ನೀವೊಬ್ರು ಮನ್ಯಾಗ ಹಿರಿಯರು ಅಂತ ಅದೀರಿ, ಹಿರಿಯರಿಲ್ಲದ ಮನೆ ಇಲ್ಲಂತ, ಗುರಿ ಇಲ್ಲದ ಮಠ ಅಲ್ಲಂತ.
0: ಅದೇ ಅಂತೇನ್ರಿ,
1: ನಿಮ್ಗ ಉಪಚಾರ ಮಾಡ್ದ ಮತ್ತ್ಯಾರಿಗ ಮಾಡ್ಬೇಕ್ರಿ ಮಾವರ?
0: ತಂಗಿ
1: ನೀವ್ ಹೋಗಿ ಸ್ವಲ್ಪ ಬಿಸಿ ಚಾ ಮಾಡ್ಕೊಂಡ್ ಬರವ, ಮತ್ತ್ ಹಾಲ್ ಜಾಸ್ತಿ ಹಾಕ. ತಂಗಿ ಆ ಬಿಳಿ ಡಬ್ಬೆಂದು ಚಲೋ ಪುಡಿ ಅದನ್ನ ಹಾಕಿ ಮಾಡು.
2: ಏನ್ ತ್ರಾಸ?
1: ಹಂಗ ಸ್ವಲ್ಪ ನೀರ್ ಕಾಯಕಿಡ್ಬೇ, ಸುಡು ಸುಡು ನೀರು ಕಾಲ್ ಮೇಲೆ ಹಾಕೊಂಡ್ರ ಆರಾಮಾಗತ್ತ ಮಾವರ.
2: ಶಿವಶಿವ ಶಿವಶಿವ, ಈ ಕಲಿಯುವುದೂ ಇಂತ ಸ್ವಸ್ಥರ ಎಷ್ಟು ಪುಣ್ಯ ಮಾಡಿನಪ್ಪ ನಾನು. ಎಂಕಣ್ಣ ನೀನು ಹಟ್ಟಿ ತಣ್ಣಗಿರ್ಲಿ ಮಾರಯ್ಯ, ಬಾ ತಣ್ಣಗಿರ್ಲಿ. ಏನ್ ತಂಗಿ
1: ನೋಡ್ರಿ, ನೀವ್ ಇನ್ ಮ್ಯಾಗ ದಿನಾ ತಿರುಗಾಡಕ್ ಹೋಗ್ಬೇಡ್ರಿ. ಸಗತಿ ಇಲ್ದವ್ರು ಎಲ್ಲರ ಬಿದ್ರ ಏನ್ ಗತಿ?
2: ಏನಾಗ ಬಿಡ್ಬೇ
1: ನೋಡ್ರಿ, ಬೇಕಂದಾಗ ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ತೀವಿ.
2: ಇಲ್ಲ ಅಂತ ಅಂತೀನಿ.
1: ಅದಕ್ಕರಿ ಉಂಡು ತಣ್ಣಗ ಮನೆಯಾಗಿರ್ರಿ. ನಿಮ್ಗೇನಾರ ಬೇಕಾದ್ರ, ಏನಾರ ತ್ರಾಸ ಆದ್ರ ನಮಗ್ ಹೇಳ್ರಿ. ಅಕ್ಕ ತಂಗಿ ನಿಂತ ಕಾಲ ಮೇಲೆ ಸೇವೆ ಮಾಡ್ತೀರಿ ಮಾವರ?
2: 24 ತಾಸು ನಾನು ಸೇವೆ ಮಾಡ್ತೀರಿ.
1: ನಿಮಗ್ ಮಾಡ್ಲಾರ್ದ ಮತ್ತೆ ಯಾರಿಗೆ ಮಾಡ್ತೀರಿ ಮಾವರ?
0: ಏನವಾ ತಗೋರಿ, ಬಿಸಿ ಬಿಸಿ ಚಾ ತಗೋರಿ ಮಾವರ.
1: ತಗೋರಿ ಕುಡ್ದು ಆರಾಮ್ ತಗೊಳ್ರಿ. ಅಲ್ರಿ ಅಡಿಗೆ ಮಾಡ್ತೀವಿ, ಕಾಲ್ ಮೇಲೆ ಸ್ವಲ್ಪ ಸುಡು ನೀರ್ ಹಾಕೊಂಡು ಊಟ ಮಾಡಿರಂತ ತಂಗಿ. ಇಲ್ನೋಡುವ ಮಾವಾರಿಗೆ ಸಕ್ಕರೆ ಜಾಸ್ತಿ ಹಾಕಿ ಶಿರಾದಂಗ ಸ್ವಲ್ಪ ಸಜ್ಕ ಮಾಡು. ಹಾ ಮೆತ್ತ ಮಾಡ್ಬೇ, ಉದುರು ಮಾಡ್ಬೇಡ, ಯಾಕಂದ್ರ ಹೊಸಡು ನೋವು ಅಕ್ಕಾವು.
2: ತಂಗಿ ಮನ್ನಿ ನಿಮ್ ಅಕ್ಕ ಮಾಡಿದ್ಲಲ್ಲ ತುಪ್ಪ ಸುರ್ರಿ
1: ನೋಡ್ರಿ ನಮ್ಮವನ ಹೋದ್ಮ್ಯಾಗ ಹ್ಯಾಂಗ ಸೊರ ಹೋಗ್ಯಾರ ನೋಡು ಮಾವಾರು. ಕಟ್ಟಗ್ ಇಟ್ಟಾರ, ನಡೀವ ಅಡಿಗೆ ಮಾಡೋ ನೋಡಿ ಮಾವಾರ. ಕುಂದ್ರಿ ನೀವು
2: ಮಾದೇವ, ನಿನ್ನ ದೈವ ತೆರದೈತ್ಲಿ, ನಿನ್ನ ದೈವ ತೆರದೈತಿ, ಮತ್ತ ಹರಿಯುತ್ತಿರುತ್ತ ನಿನಗೆ. ಎಂಕಣ್ಣ ಎಲ್ಲ ನಿಂದ ಏನಪ್ಪ ಮಾರಾಯ, ಎಲ್ಲ ನಿಂದಯ.
3: ಏನ್ ಮಾದೇವಪ್ಪನವ್ರು, ಅಲ್ಲ ಸ್ವಸ್ಥ್ಯಾರ ಉಪಚಾರ ಬಾಳ ಆಗೈತೇನ? ಅಲ್ರಿ ತಿರುಗಾಡಕ್ ಬರುವುದೇ ಬಿಟ್ಟು ಬಿಟ್ರಲ್ಲ, ಅಲ್ಲ ಬಹಳ

0: ಕೂಸದ ಮ್ಯಾಗ ಇವತ್ತು ಭೇಟಿ ಆದ್ರಪ್ಪ ನಮ್ ಕೈ ಸಿಕ್ಕರು ನೋಡ್ರಿ
1: ಹೆಂಗ್ ಕಂಡವ್ರ ದೇವ್ರು ಬಂದಂಗ್ ಬಂದ್ರಿ ನೋಡ್ರಿ ನೀವು.
0: ಬಿಡ್ರಿ ನೀವ
1: ನಿಮ್ ದೈದಿಂದ ತಣ್ಣಗದಿನ್ರಿಪ್ಪ, ಅಕ್ಕ ತಂಗಿ ಕೂಡಿ ನನಗ ಏನೇನೇನೇನು ಕಡಿಮೆ ಆಗದಂಗ ನೋಡ್ಕೊಳ್ಳಕತ್ತಾರ್ರಿ ಏನ್ರಿಪ್ಪ?
0: ಹೌದಲ್ಲ, ಹೇಳಿ ನೋಡ್ರಿ,
1: ಬಿಸಿ ಬಿಸಿ ಊಟ ಮತ್ತೆ ಸರಿಯಾಗಿ ಚಾ, ವಾ ವಾ ವಾ, ನಮ್ದೆಲ್ಲ ಸಂಪ ನಡೆದ ನೋಡ್ರಿ. ಹೆಂಗ್ ಕಂಡವ್ರ ನಿಮ್ಗೆ 7 ಕೋಟಿ ಪುಣ್ಯ ಬರ್ರಿಪ್ಪ.
0: ಒಟ್ನ್ಯಾಗ ನೀವು ಮುಪ್ಪಿನ ಕಾಲದಾಗ ಸುಖವಾಗಿದ್ರೆ ಸಾಕ್ರಿಪ್ಪ, ನಮಗ್ ಆಟ ಬೇಕು. ನಾವು ನೀವು ಇನ್ನೆಷ್ಟು ದಿನ ಇರಾವ್ರಿ?
1: ಖರೇ ನಿಮ್ಮ ಮಾತು.
0: ಯಾಕ್ರಿ ಕೆಂಬದ?
1: ಹೆಂಗ್ ಕಂಡವ್ರ ನಿನ್ ರಾತ್ರಿ ಎಲ್ಲ ನಾನು ಹೇಳ್ತೀನಿ, ನಾನು ಕನಸಿನಾಗ ಬಂದು ಬರ್ರಿ ಬರ್ರಿ ಲಗುನ ಬರ್ರಿ ಅಂತ ಕರ್ನಂಗಾತ್ರಿ. ಆಯುಷ್ ಮುಖದ ಮೇಲೆ ಶಿವನ ಪಾದ ಒಂದ್ ದಿವಸ ಇಲ್ಲ ಒಂದ್ ದಿವಸ ಸೆರಕಬೇಕಲ್ರಿ. ಏಳ್ ಸುಖ ಇದ್ರೇನು ಈ ಭೂಮಿ ಮೇಲೆ? ಯಾರು ಶಾಶ್ವತ ಇರ್ತಾರ?
0: ಯಾರು ಶಾಶ್ವತ ಎಲ್ಲ
1: ಹೆಂಗಣ್ಣ ಹೆಂಗಣ್ಣ
0: ಏನಂದ್ರಿ?
1: ಯಾಕೋ ಎದಿ ಬಾಳ ನೋಯ ಕತೈತಿ, ನನ್ನ ಅಟ್ಟು ಮನೆ ತನಕ ಕಳಿಸಿ ಹೋಗಿಬಿಡ್ರಪ್ಪ.
0: ಹೋಗೋ ನೋಡ್ರಿ, ನಾ ಮನೆ ತನಕ ನಿಮ್ಮನ್ನ ಮುಟ್ಟಿಸ ಹೋಗ್ರೆ.
2: ನಮ್ಮನ್ನೆಲ್ಲ ಪರದೇಶಗಳನ್ನ
0: ಮಾಡಿ ಅಲ್ಲ ಅದಾಗಿ ಹೋತು. ಇನ್ನು ಮುಂದಿನ ಕೆಲಸ ನೋಡ್ರಿ, ಹಂಗ
3: ಮನ್ಯಾಗ ಹಿರಿಯಾರು ಅಂತ ಒಬ್ರಿದ್ರಿ.
0: ಹೌದೌದು ಖರೆ,
3: ಇನ್ನ ನಮ್ಗೆ ಇನ್ಯಾರ ಗತಿರಿ?
0: ಹೌದು, ಏನ್ ಮಾಡುದು ಹೇಳು ನನ್ನ ಕೈಯಾಗಿನ ಮಾತ.
2: ಇಲ್ರಿ ಕಣಕಾಕ, ಮಾವರು ನಾವು ಹೂ ನಂಗ್ ಜೋಪಾನ ಮಾಡಿದ್ರೆ ಮಾಡಿ ಅವ್ರ ಇನ್ನೊಂದ್ 4 ಪತ್ತಿದ್ರ ನಮ್ ಎಷ್ಟ್ ಧೈರ್ಯ ಬರುತ್ತಿತ್ತಲ್ರಿ
0: ಕಣಕಾಕ.
2: ನಮ್ಮನ್ನ ಪರದೇಶಿ ಮಾಡ್ಬಿಟ್ಟಿ
3: ಆದ್ರಿ
0: ನೀವು ಹ್ಯಾಂಗ್ ಜೋಪಾನ ಮಾಡಿದ್ರಿ ಅನ್ನೋದು ನನ್ ಮುಂದೆ ಎಲ್ಲಾ ಹೇಳಿದ್ರು.
2: ಇಲ್ರಿ ನಮ್ಮ
0: ಯಜಮಾನ ಎಲ್ಲಾ ಹೇಳಿದ್ರು ನನಗ. ಆದ್ರ ಏನ್ ಮಾಡುದೈತಿ, ಅವ್ರ ಆಯುಷ್ಯ
2: ಅಷ್ಟೇ.
0: ಇನ್ ಮುಂದ ನಮ್ ಕೆಲ್ಸ ಮಾಡ್ಬೇಕವ್ವ, ನಮ್ ಕೆಲ್ಸ ಮುಂದಿದ್ರು
3: ಹೆಂಗ್ ದುಃಖ ತಡ್ಕೊಳಕ್ ಆಕೈತ್ರಿ
0: ನೋಡು. ಮುಪ್ಪಾಗೋ ಮಠ ಸುಖವಾಗಿದ್ದು ಶಿವನ ಪಾದ ಸೇರಿದ್ರು. ಇನ್ನ ನಿಮ್ ನಿಮ್ಮ ಗಂಡಂದ್ರ ಬರು ಹತ್ತಾತು, ಮುಂದಿನ ಕೆಲ್ಸ ನೋಡ್ಕೊ ಹೋಗ್ರಿ. ಮಾಡಿ ಬರ್ತಾನೆ
2: ನೀವ ನಮ್ಗೆ ನೀರ್ಯಾರು
3: ಹೋಗ್ತೀರ
4: ತಗ್ಗಿ. ಹೆಂಕಣ್ಣ ನಾ ನೋಡಿ ಹೊರಗಿನ ಬಾಗ್ಲ ಆಟ ಮುಂದಕ್ ಮಾಡಿ ಬರ್ತೇನಿ. ಇಲ್ಲೊಡ್ಲಿ ಅಕ್ಕ, ನೀನು ಕೊಣ್ಯಾಗಿಂದ
2: ತಲದಿಂಬ
4: ತಗೊಂಡು ಮಾಡಿ ಮ್ಯಾಲ ಹೋಗಿ ಬಿಚ್ಚ, ನಾ ಈಗ ಬರ್ತೇನಿ. ಈಗ ಯಾರು ಇಲ್ಲ
3: ಬಿಚ್ಚ ನೋಡ್ದೆ ಅಕ್ಕ, ಬೆಳ್ಳಿ ರೂಪಾಯಿ ಅದಾವೇನ್ ಈಗಿನ ರೂಪಾಯಿ ಅದಾವ?
4: ಏ ತಂಗಿ, ಇವು ಹಂಚ
3: ಹಂಚುದ ಬಿಡ, ಯವ್ವ ಮೊದ್ಲೇ ನೀ ಇಳಿಸಿ ನೋಡ್ಬಾರ್ದ.
4: ಅಲ್ಲ ತಂಗಿ, ಇವೆಲ್ಲ ಹಂಚು ಅಂದೆ.
3: ಏನ್ ಮಾತಾಡ್ತೀಯ ಅಕ್ಕ, ನೀನು ದೊಡ್ಡಾಕಿ ನೀ ಹಂಚಿ ಪಾಲ್ ಮಾಡಿದ್ರೆ ನಾನ್ ಬ್ಯಾಡ್ ಅನ್ನೋದಿಲ್ಲ. ಬಂಗಾರ ಸರದಾಗ ತಾಳಿ ಮಾಡಿಸ್ಬೇಕಂತ ಬಾಳದಿಂದ ಆಸೆ ಮಾಡೀನಿ ಅಕ್ಕ ನಾನು.
4: ಏ ಮ್ಯಾಲ ಬಂದ್ ನೋಡ
3: ಅಕ್ಕ,
4: ಇಲ್ಲಿ ನೋಡ್ದಾ ಇಲ್ಲೇ ಇವ್ ಬರೇ ಹಂಚು ಅಂದೆ.
3: ಅಯ್ಯೋ ಅಕ್ಕ, ಇವ ಬರೇ ಹಂಚು,
4: ಇಲ್ಲೇ ಅಂದೆ ಬರೇ ಬೋಕಿ.
3: ಅಯ್ಯೋ ನನ್ನ ಶಿವನ
4: ಮುದಿಯ, ನಮಗ ಮೋಸ ಮಾಡಿದ್ನ ತಂಗಿ.
3: ಮೋಸ ಮಾಡಿದ್ನ ಯವ್ವ, ಅವನ ಬಾಯಾಗ ರೊಟ್ಟಿ ತುರುಕ್ಲಿ ಬರೇ ದುಂಡನ್ ಬೋಕಿ ಕಟ್ಟದು ತಲಿತಿಮ್ನ ಇಟ್ಕೊಂಡು ನಾವ್ ಮೋಸ ಮಾಡಿದ್ನಲ್ಲ ಯಾಕ ಫಾರ್ನಲ್ಲ ಅವ್ನು ಬಾಯಾಗ ಮಣ್ಣಪ್ಪ ನಮ್ಮ ಮುದುಕ ಯಕ್ಕ ಬರೇ ಬೋಕಿ
4: ತುಪ್ಪ ಹಾಕಿದ್ವಲ್ಲ ತಂಗಿ,
3: ಬಿಳಿ ಡಬ್ಬೆಲ್ ಚಾಪುಡಿ ಹಾಕಿದ್ರೆ ಯವ್ವ ನೀನು.
4: ನಾ ಏನ್ ಮಾಡ್ಲ ಯವ್ವ, ನನಗ್ ಮೊದ್ಲ ಗೊತ್ತಿದ್ರೆ ಇಷ್ಟ್ಯಾಕ್ ಹಾಕಿದ್ದ ತಂಗಿ.
5: ಇದುವರೆಗೆ ಯಕ್ಕ ಹಂಚು ಕಿರುನಾಟಕ ಕೇಳಿದಿರಿ. ಬರೆದವರು ಬಸವರಾಜ್ ಗಣಪನವರ್, ಭಾಗವಹಿಸಿದವರು ಪರಿಮಳಾ ಕಲಾವಂತ್, ಕವಿತಾ ಬಗಲಿ, ಡಾ ಧೀರೇಂದ್ರ ಕುಲಕರ್ಣಿ ಹಾಗೂ ಜಿ ವಿ ಹಿರೇಮಠ್. ಪ್ರಸ್ತುತಪಡಿಸಿದವರು ಪ್ರಭಾ ಸೀರೋ.

0: ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಸ್ವರನಾದ ಸಂಗೀತ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಸ್ವರನಾದ ಸಂಗೀತ ವಿದ್ಯಾಲಯದಿಂದ ಎಲ್ಲರಿಗೂ ನಮಸ್ಕಾರ.
2: ಈ ಗಿಳಿವಿಂಡು ಕಾರ್ಯಕ್ರಮದಲ್ಲಿ ಈಗ ಅಂಜಲಿ ಹೊಸ್ಮನಿ ಅವರು ಶಾಸ್ತ್ರೀಯ ವಾದ್ಯ ಸಂಗೀತ ಜಲತರಂಗ್ ರಾಗ್ ಭೈರಾಗಿಯನ್ನು ನುಡಿಸಲಿದ್ದಾರೆ.

0: ಜಲತರಂಗ್ ನುಡಿಸಿದಂತಹ ಅಂಜಲಿ ಹೊಸ್ಮನಿ ಅವರಿಗೆ ಧನ್ಯವಾದಗಳು.
1: ಈಗ ಮಕ್ಕಳಿಂದ ಪುರಂದರದಾಸರ ಒಂದು ಕೃತಿ. ಭಾಗವಹಿಸುವರು ರಾಘವಿ ಒಟ್ಟಟ್ಟಿ, ಅದಿತ್ರಿ ಕುಲಕರ್ಣಿ, ಸೂರಜ್ ಹೂಗಾರ್, ಪ್ರಿಷಾ ಗಡ್ಗಿ, ಖುಷಿಕರ ಬಸಮ್ಮನವರ್, ಶ್ರೀನಯ್ಯ ಹೊಂಗಲ್. ಹಾರ್ಮೋನಿಯಂ ನುಡಿಸುವವರು ಆದಿತ್ಯ ಹೆಗಡೆ, ಅಂಜಲಿ ಹೊಸ್ಮನಿ.

0: ಶಾಸ್ತ್ರೀಯ ಸಂಗೀತ ಹಾಡಿದವರಿಗೆ ಧನ್ಯವಾದಗಳು.
1: ಈಗ ಮಕ್ಕಳಿಂದ ರಾಮ್ ಭಜನ್. ಭಾಗವಹಿಸುವವರು ರಾಘವಿ, ಶೀನಯ, ಸೂರಜ್, ಪ್ರಿಷಾ, ಖುಷಿ, ಆದಿತ್ಯ, ಅದಿತ್ರಿ ಹಾಗೂ ಅಂಜಲಿ.

0: ಶಾರದಾಸ್ತುತಿ ಹಾಡಿದಂಥ ಮಕ್ಕಳಿಗೆ ಧನ್ಯವಾದಗಳು.
1: ಈಗ ಶಾಸ್ತ್ರೀಯ ಸಂಗೀತ ರಾಕ್ ದುರ್ಗಾ, ಹಾಡುವವರು ರಾಘವಿ ಒಡ್ಡಟ್ಟಿ, ಅಂಜಲಿ ಹೊಸ್ಮನಿ ಹಾಗೂ ಆದಿತ್ಯ ಹೆಗ್ಡೆ.

0: re sa ma re pa ma dha pa ma pa sa dha re sa dha pa ma re sa pa pa na sha du re ta sha ma na.
1: Iga vandu desha bhakti gite sare jahan se accha bhagavaisuvavaru ಕೀಬೋರ್ಡ್ದಲ್ಲಿ ಸೂರಜ್ ಹುಗಾರ್, ರಾಘವಿ ಒಡ್ಡಟ್ಟಿ, ಹಾರ್ಮೋನಿಯಂನಲ್ಲಿ ಆದಿತ್ಯ ಹೆಗಡೆ ಹಾಗೂ ಜಲತರಂಗದಲ್ಲಿ ಅಂಜಲಿ ಹೊಸ್ಮನಿ.

0: ಇಲ್ಲಿವರೆಗೆ ಭಾಗವಹಿಸಿದ ಮಕ್ಕಳ ಹೆಸರು: ರಾಘವಿ ಒಡ್ಡಟ್ಟಿ, ಶ್ರೀನಯ ಹೊಂಗಲ್, ಸೂರಜ್ ಹುಗಾರ್, ಪ್ರಿಷಾ ಗಡಗಿ, ಖುಷಿ ಖರಬಸಮ್ಮನವರ್, ಆದಿತ್ಯ ಹೆಗಡೆ, ಅದಿತ್ರಿ ಕುಲಕರ್ಣಿ ಹಾಗೂ ಅಂಜಲಿ ಹೊಸ್ಮನಿ. ಪಂಡಿತ್ ಡಿ ಆರ್ ವಾರಂಗ್ ಇವರ ನೆನಪಿನಲ್ಲಿ ಸ್ವರನಾಥ ಸಂಗೀತ ವಿದ್ಯಾಲಯವು ಅವರ ಶಿಷ್ಯ ಹಾಗೂ ಮಗಳು ಶ್ರೀಮತಿ ಶಶಿಕಲಾ ದಾನಿ ಅವರ ಸಂಗೀತ ವಿದ್ಯೆಯ ಮಾರ್ಗದರ್ಶನದಲ್ಲಿ ಇದುವರೆಗೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಾಯಿತು. ಧನ್ಯವಾದಗಳು.
1: ಇದುವರೆಗೂ ಹುಬ್ಬಳ್ಳಿಯ ಸ್ವರನಾದ ಸಂಗೀತ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಸಂಕಲನ ತ್ರಿವೇಣಿ ಬೆಟಗೇರಿ.
2: ಇದುವರೆಗೆ ಗಿಳಿವಿಂಡು ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪೋಸ್ಟ್ ಬಾಕ್ಸ್ ನಂಬರ್ 111 ಮನ್ ಕಿ ಬಾತ್ ಕಾರ್ಯಕ್ರಮದ ಕೇಳುಗರ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: करे शोर।
1: पवन करे शोर।
0: अरे बाबा शोर नहीं, शोर शोर शोर।

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ದೇಶದ ಖಜಾನೆಯ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅಭಿಪ್ರಾಯಪಟ್ಟರು. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ವಿಚಾರ ಮಂಡನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಮಸೂದೆ ಕುರಿತು ವಿಚಾರ ಮಂಡಿಸಲಾಗಿದೆ. ವಿವಿಧ ರಾಜಕೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ವರದಿ ಸಿದ್ಧಪಡಿಸಲಾಗುವುದು ಎಂದರು.
1: आज आप देखें जो खर्चा है, अगर सांसद और विधायक साथ लड़ेंगे चुनाव तो कितना खर्चा बढ़ जाएगा, कितना खर्च कम होगा, और सबसे बड़ा फायदा छोटी पार्टी और रीजनल पार्टीज को होगा। पास में पैसा जो इतना नहीं होता तो कम से कम सांसद और विधायक साथ खड़े करके वो कम से कम दोनों को खड़ा करा सकता है। रिप्रेजेंटेशन ऑफ पीपल एक्ट में जो प्रावधान है कानून के तहत में, वो आराम से

0: पैसा देकर के उनको खड़ा कर सकता है और लड़ सकते हैं चुनाव। तो ये बड़ा फायदा है कि ये सोचना है कि इससे नुकसान नहीं होगा, फायदा होगा। खर्चा छोटी पार्टी का भी कम होगा, बड़ी पार्टी का भी कम होगा और नेशनल वेस्टेज जो जा रहा था वो बचेगा और हमारी फ्यूचर जनरेशन के लिए काम आएगा। अगर 7 लाख करोड़ तो ये तो उन्होंने क्वांटिफाई किया है।
1: ಡೆಂಗಿ ನಿಯಂತ್ರಣಕ್ಕಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆ, ಪರಿಶೀಲಿಸಿ ಸ್ವಚ್ಛಗೊಳಿಸಿ ಹಾಗೂ ಮುಚ್ಚಿಡಿ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರೀಯ ಡೆಂಗಿ ದಿನಾಚರಣೆ ಜಾಗೃತಿ ಜಾಥಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಆಯೋಜಿಸಿತ್ತು. ಬಳ್ಳಾರಿ ಜಿಲ್ಲೆ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು. ಈಡೀಸ್ ಈಜಿಪ್ಟೈ ಸೊಳ್ಳೆಗಳ ಸಂತತಿ ವೃದ್ಧಿಸದಂತೆ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಲು ಮನವಿ ಮಾಡಿದರು. ವಿಜಯನಗರ ಜಿಲ್ಲೆಯನ್ನು ಡೆಂಘಿ, ಮಲೇರಿಯಾ, ಕಾಲರಾ ರೋಗ ಮುಕ್ತವಾಗಿಸಲು ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕರೆ ನೀಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಅಂತರ್ ಇಲಾಖೆ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ 2 ದಿನಗಳ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಈ ಮಧ್ಯಾಹ್ನ 12:30ಕ್ಕೆ ಹುಬ್ಬಳ್ಳಿ ತಾಲೂಕು ಅಯೋಧ್ಯ ಗ್ರಾಮಕ್ಕೆ ತೆರಳಿ ಗಿರಿಜನ ಮಹಿಳೆಯರಿಗೆ ಮಂಜೂರಾಗಿರುವ ಸ್ಥಳವನ್ನು ಪರಿಶೀಲಿಸಲಿದ್ದಾರೆ. ಕೃಷಿ ಪರಿಕರಗಳ ಗುಣಮಟ್ಟ ನಿಯಂತ್ರಣ ನಿಯಮಗಳು ಹಾಗೂ ಮಾರ್ಗಸೂಚಿಗಳ ಕುರಿತು 1 ದಿನದ ಕಾರ್ಯಾಗಾರ ಗದಗ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಜರುಗಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಕೃಷಿ ಮತ್ತು ಸಂಬಂಧಿತ ಕಾನೂನುಗಳ ಕೇಂದ್ರದ ನಿರ್ದೇಶಕ ವೆಂಕಟರಮಣಪ್ಪ ಕೃಷಿ ಪರಿಕರಗಳ ಗುಣಮಟ್ಟ ಕಾಪಾಡುವ ಮಹತ್ವ, ಪರಿವಾನಿಗೆ ನಿಯಮಗಳು, ದಾಖಲೆ ನಿರ್ವಹಣೆ, ಕೃಷಿ ಪರಿಕರಗಳ ಸಂಗ್ರಹ ವಿಧಾನಗಳು, ಮಾರಾಟ ನಿಯಮಗಳು ಹಾಗೂ ಸರ್ಕಾರದ ವಿವಿಧ ಕಾಯ್ದೆ ಮತ್ತು ನಿಯಮಾವಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಜಾನಪದ ಕಲೆಗಳ ಸಂರಕ್ಷಣೆ ಕಾರ್ಯವು ಸಂಸ್ಕೃತಿ ಹಾಗೂ ಅಸ್ತಿತ್ವವನ್ನು ಉಳಿಸಿದಂತೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಹೇಳಿದರು. ಕೋಲಾರ ತಾಲೂಕು ಅಮ್ಮೇರಹಳ್ಳಿಯಲ್ಲಿ ಆಯೋಜಿತ ಜಾನಪದ ಛೇಂಕಾರ ಹಾಗೂ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಾನಪದ ಎನ್ನುವುದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ಪೂರ್ವಜರ ಬದುಕಿನ ಅನುಭವಗಳ ಜೀವಂತ ಸಾಕ್ಷಿ ಎಂದರು. ಬಾಗಲಕೋಟೆ ನವನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉದ್ಯಾನಗಿರಿಯಲ್ಲಿ ಆಯೋಜಿತ 3 ದಿನಗಳ ಮಾವು ಮೇಳಕ್ಕೆ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಮಾವು ಬೆಳೆಗೆ ವಿಪುಲ ಅವಕಾಶಗಳಿವೆ. ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮಾವು ನಿಗಮ ಹಾಗೂ ಮಾವು ಸಂಶೋಧನಾ ಕೇಂದ್ರ ಸ್ಥಾಪನೆ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು ಎಂದರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಇಂದಿನಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಗೇರು ಅಭಿವೃದ್ಧಿ ನಿಗಮ ಇಂದು ಮತ್ತು ನಾಳೆ ರಾಜ್ಯಮಟ್ಟದ ಗೇರು ಮೇಳ ಹಾಗೂ ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಆಕಾಶವಾಣಿ ವನಿತಾ ವಿಹಾರ. ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜು. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು

0: ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜ್. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನ ನೀಡೋದಾದ್ರೆ.
1: ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು ಅಪ್ಪ ಅಮ್ಮನ್ಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬಾ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲ್ಗೆ ಹೋಗ್ತಿದ್ವಿ, ಬರ್ತಿದ್ವಿ. ಹೀಗೆ ಬದುಕು ಸಾಗ್ತಾ ಬಂತು.
0: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕಿ. ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
1: ವಾಸ್ತವ ಹೇಳ್ಬೇಕಂದ್ರೆ ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರ್ಲಿಲ್ಲ. 18 ವಯಸ್ಸಿಗೆ ಮದ್ವೆ ಆಯ್ತು. ಸೊ ಮದ್ವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18 ವರ್ಷಕ್ಕೆ ಮದ್ವೆ ಮಾಡಿದ್ರು. ಸೊ 23 ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗ್ಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ, ಮಾವ, ನಾದಿನಿ, ಮನೆ ತುಂಬ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆಯೊಳಗೆಲ್ಲೋ ಒಂದು ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೋ ಮುಗೀತು, ಇಲ್ಲಿ ಓದೋ ಕನಸು ಅಷ್ಟ ಅಂತ ಯೋಚನೆ ಮಾಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು, ಮನೆ ಕೆಲಸ ನೋಡಿಕೊಂಡು, ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನಸು ಹಾಗೆ ಉಳಿತಲ್ಲ, ಏನೂ ಮಾಡ್ತಿಲ್ಲಲ್ಲ ನಾನು ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳ ಮೇಲೆ ಮಕ್ಕಳನ್ನ ಫೋಕಸ್ ಮಾಡ್ದೆ. ಸೊ ಮಗಳು ತುಂಬ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗಲಿ, ಆರ್ಟಿಸ್ಟ್ ಅಂತಾಗಲಿ ಏನೂ ಇಲ್ಲ, ಬಟ್ ಆ ಆಸಕ್ತಿ, ಶ್ರದ್ಧೆ ಮತ್ತು ಸತತ ಪ್ರಯತ್ನ ಅನ್ನೋದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷನಲ್ ಆರ್ಟಿಸ್ಟ್ಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೇ ಟೀಚರ್ ಆಗಿ ಬಾ ಅಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡು. ಅವಳಿನ್ನೂ ಚಿಕ್ಕ ಹುಡುಗಿ, 3 ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿವರೆಗೂ ಬೆಳೆದ್ ಬಿಟ್ಲು. ಮತ್ತೆ ಟೇಕೊಂಡುನಲ್ಲೂ ಕೂಡ ಅವಳದು ಬ್ಲಾಕ್ ಬೆಲ್ಟ್ ಆಗಿದೆ. ತುಂಬಾ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ, ಎಲ್ಲಾ ಕಡೆ ತುಂಬಾ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದಾನು ಸಾಕಷ್ಟು ಮನೆಯಲ್ಲಿ ಇಡಕ್ಕಾಗದೇ ಇರೋಷ್ಟು ಪ್ರಶಸ್ತಿಗಳಿದಾವೆ. ಹೊರಗಿನವರೆಲ್ಲ ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ ಯಾಕೆ ಇಷ್ಟೊಂದು ನೀನ್ ಫೋಕಸ್ ಮಾಡ್ತಿದ್ಯಾ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯ್ತು. ಸರಿ, ಅವಳನ್ನ ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು ಹೇಳ್ಕೊಟ್ಟಿ ಪುಟ್ ಮಗಳು. ಸೊ ನನ್ನ ತಡೆ ಹಾಕಕ್ಕಾಗತ್ತಾ ಅಂತ ನನ್ನ ಪ್ರಯಾಣವನ್ನ ಶುರು ಮಾಡಿದೆ.
0: ಟೈಮ್ ಕನ್ಸ್ಟ್ರೈಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದ್ 2 ಕೆಲಸ ಮಾಡುವಷ್ಟೊತ್ತಿಗೆ ನಮ್ಗೆ ಹಬ್ಬ ಸುಸ್ತು ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲಾ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯ್ತು? ಮತ್ತೆ ಈ ಎಲ್ಲಾ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
1: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು, ನಿಮ್ಮನ್ನ ತಿಂದ್ಯಾ, ಬಿಟ್ಟ್ಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರು ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನ್ ಮಾಡಿದ್ದು? ಹಂಗಾದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಂಗಾಗಿ ಅವಾಗ ನಾನು ನನ್ನ ಯೋಚನೆ ಮಾಡೋಕ್ ಶುರು ಮಾಡ್ದೆ, ಹೌದು ನಾನು ಏನ್ ಮಾಡ್ತಾ ಇದ್ದೀನಿ, ಏನಾದ್ರು ಮಾಡ್ಬೇಕಲ್ವಾ ಬದುಕು. ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ಕೆ ನನ್ನ ಕೈಲಿ ಆಗಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸೋಕ್ಕಾಗತ್ತೆ, ಏನು ಮಾಡಬೇಕು ಅಂತ ಹೇಳಿದಾಗ ಮತ್ತೆ ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡ್ದೆ. ಪಿ ಯು ಸಿಗೆ ಎಜುಕೇಷನ್ ನಿಂತಿತ್ತು, ಮತ್ತೆ ಡಿಗ್ರಿ ಕಟ್ದೆ. ಆಗ ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸಲ್ಲಿ ಯಾರೋ ಹಾಕಿದ್ರು, ಬದುಕು ಕಮ್ಯುನಿಟಿ ಕಾಲೇಜಲ್ಲಿ ಇಂಥದ್ದೇನೋ ಜರ್ನಲಿಸಂ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡ್ದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತ. ಸೊ ನನ್ನ ಆಸಕ್ತಿಯನ್ನ ನೋಡ್ಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದ್

0: ಇದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನು ನೋಡಿಕೊಂಡು ನನಗೆ ಅವಕಾಶ ಕೊಟ್ಟರು ಕಲಿಕೆಗೆ. ಅಲ್ಲಿ ಆನ್ಲೈನಲ್ಲೇ ಕಲಿತಿದ್ದು, ಆನ್ಲೈನಲ್ಲಿ ಕಲಿತಾನೆ ನನಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನು ಬರೆಯೋಕೆ ಶುರು ಮಾಡಿದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲ್ ಅಲ್ಲಿ ಅಂಕಣಗಳನ್ನ ಬರಿತಾ ಹೋದೆ. ಸೊ ಜನ ಗುರ್ತಿಸಕ್ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರಿಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರಿಲೇಬೇಕು. ಸೊ ನನ್ನ ಹಾದಿಯಲ್ಲಿ ಹೋಗ್ತಾ ಬರ್ತಾ ನನ್ ಯಾರು ಸಿಕ್ಕಿದ್ರೆ, ಇವಾಗನು ಅಷ್ಟೇ, ಏನಾದ್ರು ಗಾಡಿಯಲ್ಲಿ ಹೋಗ್ತಾ ಬರ್ತಾ ನಿಲ್ಸಿದ್ರೆ ಸಡನ್ ಆಗಿ ಮಕ್ಳು, ಅಮ್ಮ ನೋಡು ನಿನ್ ಫ್ರೆಂಡ್ ಅಂತಾರೆ ಯಾರನ್ನಾದ್ರು. ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನ್ಗೇನೋ ಸ್ಪೆಷಲ್ ಅನ್ನಿಸತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸತ್ತೆ.
1: ಜ್ಯೋತಿಯವರೇ, ನಿಮ್ಮ ಅಂಕಣ, ಲೇಖನಗಳು, ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ?
0: ಯಾರನ್ನು ಕೇವಲವಾಗಿ ನೋಡಬಾರದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನ ಕಲ್ಪಿಸ್ಕೊಡ್ಬೇಕು. ಯಾರು ನಿರಾಶಾವಾದಿಗಳಾಗಬಾರ್ದು. ಕಷ್ಟಗಳು ಬರತ್ತೆ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರತ್ತ, ಸೊ ಅಷ್ಟಕ್ಕೇನೆ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮ್ಗಿಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೋರಿಂದನೂ ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನ್ ಸಹಾಯ ಆಗತ್ತ ಅಂದ್ರೆ, ಒಂದ್ ಎರಡ್ ಮೂರು ಅಂಕಣಗಳನ್ನ ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡುತ್ತೆ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ, ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವ್ ಒಂದ್ ಮೂರ್ನಾಲ್ಕು ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತ ನಮ್ಮ ಬದುಕೆ ಸುಲಭ.
1: ಇವ್ರಿಗೆ ಹೋಲಿಸ್ಕೊಂಡ್ರೆ ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
0: ಖಂಡಿತ ಖಂಡಿತ. ಮೊದಲಿಗೆ ನನ್ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡೋಕ್ ಶುರು ಮಾಡಿದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
1: ಈಗ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
0: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂತವರನ್ನ, ಸಿದ್ದಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೇ ಇಲ್ದೇ ಇರುವಂತವ್ರು ಊರಿಂದ ಊರಿಗೆ. ಅವ್ರು ಒಂದು ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
1: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರು ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ?
0: ಖಂಡಿತ ಮ್ಯಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದೆ. ಆ ನಿಟ್ಟಿನಲ್ಲಿ ಏನ್, ನಾನು ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಹೇಳ್ತಿದ್ದೆ ನಾನು. ಒಂದ್ ಸಣ್ಣ ನೋವು ನಂಗೆ ನಮ್ಮ ಅಪ್ಪ ಬೇಕು ಅಂತ ಹತ್ಕೊಂಡು ಕೂತ್ಕೊಳ್ತ ಅಂತವಳು ಮನೆಯಿಂದ ಹೊರಗೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ ಅದು, ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವ್ರಿಗೆ ಮಾರ್ಗದರ್ಶನ ಆಗ್ಬಹುದು. ಇಂಥವ್ರು ಯಾರು ಮಾಡಿದಾರ ಅಂತ ಹೇಳಿದ್ರೆ ನಾವ್ ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
1: ಓಕೆ, ಜ್ಯೋತಿ ಅವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು, ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
0: ಅದು ಈ ಕೊರೋನಾ ಟೈಮ್ ಅಲ್ಲ ಮ್ಯಾಮ್, ಕೊರೋನಾ ಬಂದ್ ಏನೋ ಯಾರಿಗೋ,
1: ಕೊರೋನಾ ಇಸ್ ಲೈಕ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ.
0: ಖಂಡಿತ ಹೌದು, ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟ. ಏನಾದ್ರೂ ಕಲಿಬೇಕು, ಸುಮ್ನೆ ನಂಗಂತೂ ಸುಮ್ನೆ ಕೂರೋಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನನ್ಗ ಅದ್ ಯೋಚನೆ ಮಾಡಿದ್ರೆ ರೀಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟ್ ಅಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನೋ ಶುರು ಆಯ್ತು, ಜಾಯ್ನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿಂದ ನಾನು ಇನ್ನೂ ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದೊಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿತ್ತು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ತು ತುಂಬಾ ಪುಟ್ಟದ್ದು ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದ್ ಮಾಡೇ ಮಾಡ್ತಾರೆ, ಸೊ ನಂಗೆ ಪುಟ್ಟದಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು, ಇನ್ನೂ ಎಷ್ಟು ಚಿಕ್ಕದಾಗತ್ತ, ಇನ್ನೂ ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ MML ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ ಗಣಪತಿ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಯ್ತು.
1: ಸೊ 1.2 ಸೆಂಟಿಮೀಟರ್ಲಿ ಗಣಪತಿ ಮಾಡಿರೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮ್ಗೆ?
0: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
1: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ, ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
0: ಎಲ್ಲಾ ತರ.

0: ಅದು ಮಾಡ್ತೇನೆ ಮ್ಯಾಮ್. ಗಣಪತಿ ಮಕ್ಕಳು ಆಡುವಂತದ್ದು ಆಟಿಕೆಗಳನ್ನ ಅಡಿಗೆ ಮಾಡುದು ಹಾಗೆಲ್ಲ ಬಳಸ್ತಿದ್ರಲ್ಲ, ಮಡಿಕೆ ಪ್ಲೇಟು ಸ್ಪೂನು ಕುಕ್ಕರ್ ಆ ತರದ್ದು ಮಕ್ಕಳಿಗೆ ಈಗ ಎಲ್ಲ ಇಷ್ಟ ಆಗುವಂತದ್ದು ಫಿಶ್, ಒಂಟೆ, ಆಮೆ, ಕುದುರೆ ಈ ತರದ್ ಏನ್ ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಮಾಡ್ಬೇಕಂತೇನೆ ಇಲ್ಲ, ನಮ್ಗೆ ಯಾವ ತರದ್ದು ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
1: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದ್ರು ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ ಯಾವಾಗ?
0: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗೆ ಅಷ್ಟೇ ಅರ್ಹ, ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹೆಂಗೆ ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ, ಹೇಗ್ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
1: ಈ ಆಲೋಚನೆಗಳು ಹೇಗ್ ಬರುತ್ತೆ ಲೈಕ್ ಕುತ್ಕೊಂಡಿದ್ದಾಗ?
0: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು. ಅಬ್ಸರ್ವೇಷನ್, ಮೇನ್ ಅಬ್ಸರ್ವೇಷನ್.
1: ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೆ ಏನಾದ್ರು ಇಷ್ಟಪಡ್ತೀರಾ?
0: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ. ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳಕ್ಕೆ ಶುರು ಮಾಡ್ಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳನ್ನ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನ ಕಲ್ತು ನೀವು ಮನೆಯಲ್ಲಿ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕನ್ನ ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಆ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ. ಸೊ ನೀವು ಶುರು ಮಾಡಿ, ಆಗ ಅವಕಾಶ ಇಲ್ಲ, ಅದಿದ್ರ ಮಾಡ್ತಿದ್ದ, ಇಷ್ಟ ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದಿದ್ರ ಮಾಡ್ತಿದ್ದ, ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ. ಶುರು ಮಾಡಿ, ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮ್ಗೆ ದಾರಿ ತೋರಿಸ್ತಾ ಹೋಗತ್ತ.
1: ಹೌದು, ಅನೇಕ ಅವಾರ್ಡ್ಸ್ ಗಳು ಬಂದಿದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದೀರ ನೀವು. ಸೊ ಈ ಅವಾರ್ಡ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
0: ಅವಾರ್ಡ್ ಅಂತ ಹೇಳಕ್ ನನ್ಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ 4 ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.
1: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗ್ಬೇಕು ಅಂತ ನೀವು ಕನಸು ಕಾಣ್ತೀರಾ?
0: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮ್ಯಾಮ್, ನಿಲ್ಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನ್ ಕಲ್ತಿದ್ದನ್ನ ನನ್ನ ಜೊತೆಗೆ ಮರೆ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರ ಮಕ್ಕಳನ್ನ. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ, ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು, ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರ ಅಂತ ಹೇಳಿದ್ರೆ, ನೀವು ಯಾವ್ದು ಮಾಲು ಅಲ್ಲಿ ಇಲ್ಲಿ ಏನು ಕರ್ಕೊಂಡೋದ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರಿಗೆ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು, ನಮ್ಮ ಪಾಪ ಒಬ್ಳಿದಾಳೆ ತಮ್ಮನ ಮಗಳು, ಮಣ್ಣು ಯಾವಾಗ ಕಾಲ್ ಮಾಡೋರ ಅತ್ತ ನಂಗೆ ಹೇಳ್ಕೊಡು ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಮಣ್ಣು ತಗೋಬಾ ಅಂತಿರ್ತಾಳೆ. ಸೊ ಅಷ್ಟು ಖುಷಿ ಪಡ್ತಾರ ಮಕ್ಕಳು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ್ದೋ ಮಾಲಕ್ಕೆ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
1: ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದ್ರು ಕನಸುಗಳು ಗುರಿಗಳನ್ನ ಇಟ್ಕೊಂಡಿದ್ದೀರಾ?
0: ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
1: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದ್ರೆ ಏನ್ ಮಾಡೋದು, ಬೇರೆಯವ್ರು ಏನ್ ಆಡ್ಕೋತಾರೆ, ಹಿಂಗೆಲ್ಲ ಡೌಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳ್ಬೇಕಾಗಿರುವಂತದ್ದು. ಬಟ್ ನಿಮ್ಮ ಸಲಹೆಗಳೇನಾದ್ರು ಇದ್ರೆ ಅವರಿಗೆ?
0: ಖಂಡಿತ ಶುರು ಮಾಡಬಹುದು. ಶುರು ಮಾಡಕ್ಕೆ ಮುಂಚೆ ಬೇರೆಯವ್ರು ಯಾರಾದ್ರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನ ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನ್ ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನ ಇಟ್ಕೊಂಡು ಶುರು ಮಾಡ್ಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡ್ಬೇಕು, ನಮ್ಮೇಲೆ ನಮಗ್ ನಂಬಿಕೆ ಇರ್ಬೇಕು.
1: ಇಷ್ಟೆಲ್ಲ ಹವ್ಯಾಸಗಳನ್ನ ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತೀರಾ ಜೋ?
0: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ. ಖಂಡಿತ ಇನ್ನೂ ಟೈಮ್ ಇದೆ ನನ್ಗೆ, ಇನ್ನು ಏನಾದ್ರೂ ಮಾಡ್ಬೇಕು ಅಂತ. ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
1: ಓಕೆ, ಯಂಗ್ ಏಜ್ ಅಲ್ಲಿ ಏನೇನ್ ಸಾಧ್ಯ ಆಗಿಲ್ಲ ನಿಮ್ಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರಾ?
0: ಖಂಡಿತ.
1: ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತ ಅತ್ಯಂತ ದೊಡ್ಡ ಪಾಠ?
0: ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ. ಮನುಷ್ಯರನ್ನ ಕಂಡ್ರೆ ಮನುಷ್ಯರ ಓಡ್ ಹೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ, ಬೇಡ ಜಂಗಮ.

0: ಅಂತ. ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿಯದ್ದು ಕರಳು ಇರತ್ತಲ್ಲ, ಕೋಳಿಯದ್ದು ಕರಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತ. ದುಡ್ಡು ಕೊಟ್ಟು ತಗೊಳಕ್ ಅವ್ರ ಹತ್ರ ಶಕ್ತಿ ಇಲ್ಲ. ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗೊಣ್ಣೆ ಸುರಿಸ್ಕೊಂಡು ಹೆಂಗೆಂಗೋ ಇದ್ದು ಮಕ್ಕಳನ್ನ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
1: ಓಕೆ, ನೀವು ಹೇಳಿದ್ರೆ ಮಾತಾಡ್ತಾ ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ ಮಾತಾಡಿ ಜ್ಯೋತಿ ಅವರೇ ಅಂತ ಹೇಳಿ, ಆ ಜರ್ನಿ ಹೇಗೆ ಸಾಗಿದೆ?
0: ಅದು ನಂಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನು ಅಲ್ಲದ ಜ್ಯೋತಿಯನ್ನ ಈಗ ಅಂದ್ರೆ ನನ್ನ ಬದುಕೆ ಒಂದು ಸ್ಫೂರ್ತಿ. ನನ್ಗೆ ನಾನು ಹೇಳ್ಕೋಬೇಕಂದ್ರೆ ಯಾವಾಗ ಯಾವ್ದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ನನ್ನ ಬದುಕು ನನಗೆ ಸ್ಫೂರ್ತಿ ಆಯ್ತಲ್ಲ. ಒಬ್ಬ ಜ್ಯೋತಿ ಕೈಲಿ ಬದುಕನ್ನ ಈ ತರ ಕ್ರಿಯೇಟ್ ಮಾಡ್ಕೊಳಕ್ ಆಗತ್ತೆ ಅಂದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆನೂ ಈ ಕಡೆ ಈ ತರ ಶಕ್ತಿ ಇದ್ದೇ ಇರತ್ತೆ. ಸೊ ಅದನ್ನ ಜಾಗೃತ ಮಾಡ್ಬೇಕು, ನಮ್ಮೊಳಗಿರತ್ತೆ. ಸೊ ನಾವೇನ್ ಮಾಡ್ತೀವಿ, ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವ್ದೋ ಒಂದು ಜೀವನದಲ್ಲಿ ಘಟನೆ ನಡೆದಿರತ್ತ, ನಾವೇನ್ ಮಾಡ್ತೀವಿ ಅದನ್ನೇ 100 ಸಲ ಯೋಚನೆ ಮಾಡ್ಕೋತಾ ಇರ್ತೀವಿ. ಹಿಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು, ಅದನ್ನ ಬಿಟ್ಟಾಕಿ ಒಳ್ಳೇದೇನೋ ನಡೆದೇ ಇರಲ್ವಾ ಜೀವನದಲ್ಲಿ. ಸೊ ಅದನ್ನ ಯೋಚನೆ ಮಾಡಿ, ನಿಮ್ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ನಾನ್ ಕೆಲವ್ರ ಜೊತೆ ಮಾತಾಡ್ದಾಗ ಹೇಳ್ತಾರ, ಮ್ಯಾಮ್ ಕುಡಿಯೋ ನೀರಲ್ಲೋ ಅವರೇ ಕಾಣಿಸ್ತಾರೆ, ತಿಂಡಿ ಎಲ್ಲೋ ಅವರೇ ಕಾಣಿಸ್ತಾರೆ, ತಟ್ಟೆಯಲ್ಲೋ ಅವರೇ ಕಾಣಿಸ್ತಾರೆ, ಕಣ್ಮುಚ್ಚಿದ್ರೆ ಅವ್ರಿಗೆ ಅವರದ್ದೇ ಧ್ಯಾನ ಅಂತ. ಸೊ ನಾವು ಗುರಿಯನ್ನ ಹಾಗೆ ಜಪಿಸ್ಬೇಕು. ಯಾವಾಗ ನಾವು ಕೂತ್ಕೊಂಡ್ರೆ ನಮ್ಮ ಗುರಿ ನಮ್ಮ ಕಣ್ಮುಂದೆ ಬರಬೇಕು. ನಾವು ತಿಂಡಿ ತಿನ್ನುವಾಗ ಓ ನಮ್ಮ ತಲೆ, ನಾವು ಈ ಗುರಿಯನ್ನ ಮುಟ್ಟಬೇಕು. ನಾವು ಏನೋ ಒಂದು ಕುಡಿತಿದ್ದೀವಿ, ಏನೋ ಒಂದು ಜರ್ನಿ ಮಾಡ್ತಿದ್ದೀವಿ, ನಾವು ಈ ನಮ್ಮ ತಲೆಯಲ್ಲಿ ಈ ಗುರಿ ಓಡ್ತಾ ಇರಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಕ್ಕೆ ಮೈಂಡನ್ನ ಬಿಡಬಾರ್ದು. ಆ ಗೋಲ್ ಅನ್ನೋದನ್ನ ಹಂಗೆ ಸೆಟ್ ಮಾಡಿಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳಾಗ್ತಾರೆ.
1: ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸುತ್ತೆ, ಬಟ್ ನಾವು ಗುರಿಯನ್ನ ಪ್ರೀತಿ ಮಾಡಬೇಕು
0: ಖಂಡಿತ
1: ಆ ಲೆವೆಲ್ಗೆ.
0: ಹೌದು
1: ಅಲ್ವಾ? ಈಗ ನಿಮ್ಮ ಕಲೆಯನ್ನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾರೋದಿಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡಿದ್ದೀರಾ?
0: ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ ಮ್ಯಾಮ್. ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಹೋಗಿದ ಕಡೆ ಎಲ್ಲ ನೀವೊಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ನಾನು ಬಂದು ಹೇಳ್ಕೊಡ್ತೀನಿ. ನೀವು ಆಭರಣಗಳನ್ನ ಕಲಿತು ನೀವು ಮನೆಯಲ್ಲೇ ಮಾಡ್ಬೋದು. ಹೊರಗೆ ಹೋಗಿ ದುಡಿಬೇಕು, ಮನೆಯಲ್ಲಿ ಹೋಗಕ್ ಅವಕಾಶ ಇಲ್ಲ. ಈಗ ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು ಅಂತ ಹೇಳಿದಾಗ ಹೊರಗಡೆ ಹೋಗಕ್ ಟೈಮ್ ಸಿಗೋದಿಲ್ಲ. ಮನೆಯಲ್ಲೇ ಮಾಡಿ ಫ್ರೀ ಟೈಮಲ್ಲಿ, ತುಂಬಾ ಸುಲಭದ್ದು. ಯಾರು ಕಲಿಯಬಾರದು, ಕಲಿಯಕ್ ಆಗಲ್ಲ, ಕಷ್ಟಕರ ಅನ್ನೋಂತ ಏನು ಇಲ್ಲ.
1: ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮ ಮನೆ ಕಡೆಯಿಂದ ಬಂದ ರಿಯಾಕ್ಷನ್, ನೀವು ಪ್ರೀತಿಸೋ ವ್ಯಕ್ತಿಗಳ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಏನು?
0: ಮನೆಯಲ್ಲಿ ಆಪೋಸ್ ತುಂಬಾ ಇದೆ. ಅದೆಲ್ಲ ಇದ್ದಿದ್ದಕ್ಕೆ ನಾನು ನಿಜಕ್ಕೂ ಬೆಳೆಯಕ್ ಸಾಧ್ಯ ಆಯ್ತು ಅಂತ ನಿಜಕ್ಕೆ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವಾಗ ನೋಡಿ ಆಗಿನ ಕಾಲದಲ್ಲೆಲ್ಲ ಹುರುಳಿ ಕಳನ್ನ ನೆನ್ಸ್ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಆದ್ಮೇಲೆ ಗುಂಡ್ಕಲ್ನ ಹೇರ್ತಿದ್ರು, ಪ್ರೆಷರ್ ಕ್ರಿಯೇಟ್ ಆದ್ರೆ ಮೊಳಕೆ ಬೇಗ ಬರುತ್ತೆ ಅಂತ. ಯಾವಾಗ ನಮ್ಗೆ ಒತ್ತಡ ಅನ್ನೋದು ಶುರು ಆಗುತ್ತೆ, ಅವಾಗ ನಮ್ಮ ಒಳಗಡೆ ಇರೋ ನಿಜವಾದ ಕ್ರಿಯೇಟಿವಿಟಿನೋ ಏನ್ ಕಲೆನೋ ಹೊರಗ್ ಬರುತ್ತೆ.
1: ಹಾಗಾದ್ರೆ ಸಾಧನೆ ಅನ್ನೋ ಪದವನ್ನ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಜ್ಯೋತಿ?
0: ಸಾಧನೆ ಅಂದ್ರೆ ಪರಿಶ್ರಮ, ಸತತ ಪ್ರಯತ್ನ,
1: ಕಮಿಟ್ಮೆಂಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ವರ್ಕ್. ನೀವು ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಪ್ರೀತಿಸೋ ವ್ಯಕ್ತಿ ಎಲ್ಲಾ ಕಡೆ ಕಾಣಿಸ್ತಾರೆ ಅಂತ, ಸೇಮ್ ನಮ್ ಗುರಿನೂ ಎಲ್ಲಾ ಕಡೆ ಕಾಣಿಸೋಕೆ ಶುರು ಆದ್ರೆ
0: ಹೌದು,
1: ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇಗ್ನಿಷನ್ ಅಂತ ಹೇಳ್ತಾರಲ್ಲ, ಟುವರ್ಡ್ಸ್ ದಟ್ ಇಫ್ ಯು ವರ್ಕ್ ಅದು ಸಾಧನೆಯಾಗಿ ಮಾರ್ಪಾಡಬಹುದು ಅಂತ ಅಲ್ವಾ. ತುಂಬಾ ಅವಾರ್ಡ್ಸ್ ಗಳು ನಿಮ್ಮನ್ನ ಹುಡ್ಕೊಂಡು ಬಂದಿವೆ. ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ ಇನ್ನೂ ಜಾಸ್ತಿ ಆಗಿದೆ, ನಾನು ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತ ಅನ್ಸುತ್ತಾ?
0: ಹೌದು, ಏನು ಅಲ್ಲದ ಜ್ಯೋತಿಯನ್ನ ಈಗ ತುಂಬಾ ತರದಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ಜವಾಬ್ದಾರಿಗಳು ಹೆಗಲ ಮೇಲೆ ಜಾಸ್ತಿನೇ ಇದೆ ಅಂತ ಭಾವಿಸ್ತೇನೆ. ಸೊ ಒಂದು ಎಲ್ರಿಗೂ ಹೇಳೋದು, ನನ್ನಿಂದ ಆಗಲ್ಲ ಅಂತ ಯಾರು ಕೂತ್ಕೋಬೇಡಿ. ನಿಮ್ ಗುರಿ ಕನ್ಸು ಏನಿದೆ, ಮತ್ತೆ ಅದನ್ನ ಏನದಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ ಮತ್ತೆ ಚಿಗುರಿಸಿ ಪ್ರತಿಯೊಬ್ಬರು ಸಾಧನೆ ಮಾಡೋಕ್ ಸಾಧ್ಯ ಆಗತ್ತೆ. ಬಿಡದೇ ಇರೋ ಛಲ, ಹಠ, ಪರಿಶ್ರಮ ಖಂಡಿತ ನಮ್ಮನ್ನ ಯಶಸ್ಸನ್ನ ಮುಟ್ಟಕ್ ಸಾಧ್ಯ ಆಗತ್ತೆ.
1: ನಿಮ್ಮ ಈ ಜರ್ನಿಯಲ್ಲಿ ಜ್ಯೋತಿ, ನಿಮ್ಮ ಮೇಲೆ ಪ್ರಭಾವ ಬೀರಿದ ಘಟನೆಗಳು, ವ್ಯಕ್ತಿಗಳ ಬಗ್ಗೆ ನೆನಪಿಸಬೇಕಾದ್ರೆ
0: ಮಂಡ್ಯದಲ್ಲಿ ಒಂದು ಅಜ್ಜಿ 100 ವಯಸ್ಸಿನ ದಾಟಿತ್ತು ಅನ್ಸುತ್ತ. ಆ ಸ್ವಾವಲಂಬಿ ಬದುಕು, ಕಡಲೆಕಾಯನ್ನು ಒಂದು ಕಾಲು ಮುರಿದಿದೆ, ಎಡಗೈ ಸ್ವಾಧೀನ ಇಲ್ಲ, ಆ ವಯಸ್ಸಿನಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಡಲೆಕಾಯನ್ನ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಿದ್ದು. ಮತ್ತೆ ದೇವದಾಸಿ ಪದ್ಧತಿಯನ್ನ 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಹೆಣ್ಮಗು ಅದನ್ನ ತಡೆ ಹಿಡಿದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಸೊ ಅದನ್ನ ತಡೆದಿರೋದು.

0: ಅದಾದ ನಂತರ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು ನಮಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋದು. ಅದ್ರಾಚೆಗೆ ಹೆಣ್ಣಾಗಿನೂ ಹುಟ್ಟಿ 24 ವರ್ಷದವರೆಗೂ ಹೆಣ್ಣಾಗೆ ಬದುಕಿ ನಂತರ ಗಂಡಾಗಿದ್ದು, ಅವ್ರು ಇಂಜಿನಿಯರಿಂಗ್ ವರೆಗೂ ಫುಲ್ಲು ಓದಿ ಎಜುಕೇಶನ್ ಮಾಡಿ ಮನೆಯವರನ್ನ ಒಪ್ಪಿಸಿ ನಂತರ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಗಂಡಾಗಿರೋದು. ಸೊ ಈ ತರ ತುಂಬಾ ಇದೆ ನನ್ನ ಜೊತೆಗೆ ಪ್ರಯಾಣ. ಸೊ ಈಗ ಒಂದು ಖುಷಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ನನ್ನ ಗುರುತಿಸುತ್ತೆ ಮನೆ ಮಗಳಾಗಿ. ನೀನ್ ಬಂದು ನನ್ನ ಮನೆ ಬೆಳಗಿಸ್ದಮ್ಮ, ನನ್ನ ಮಗಳು ನೆನೋ ಕಳ್ಕೊಂಡಿದ್ದ, ನೀನ್ ಬಂದು ನನ್ನ ಮತ್ತೆ ಮಗಳ ಸ್ಥಾನವನ್ನ ತುಂಬಿದೆ ಅಂತ ಎಷ್ಟೊಂದ್ ಜನ ಕಾಲ್ ಮಾಡ್ತಾರೆ. ಅಕ್ಕ ಬರ್ಡೇ ಇದೆ ಬನ್ನಿ, ಊರಬ್ಬ ಇದೆ ಬನ್ನಿ, ಮದ್ವೆ ಇದೆ ಬನ್ನಿ, ಬರ್ಲೇಬೇಕು ಅಂತ ತುಂಬಾ ಕಾಲ್ ಮಾಡಿ ಅಷ್ಟು ಪ್ರೀತಿಯಿಂದ. ಮೊದಲು ಏನಾಗಿತ್ತು, ಜ್ಯೋತಿ ಅಂದ್ರೆ ಒಂದು ಕಂಫರ್ಟ್ ಝೋನ್, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ಇಷ್ಟ ನನ್ನ ಕುಟುಂಬ ಆಗಿತ್ತು. ಈಗ ನನ್ನ ಕುಟುಂಬ ವಿಸ್ತರಿಸಿದೆ. ಸೊ ಕರ್ನಾಟಕದ ಯಾವ ಮೂಲಕ್ಕೆ ಹೋದ್ರೂ ಆರಾಮಾಗಿ ಮನೆಗೆ ಬರ್ತೀನಿ ಅನ್ನೋ ಧೈರ್ಯ ಈ ಬದುಕು ನನಗೆ ಕಲಿಸ್ಕೊಟ್ಟ ಪಾಠ ಇದು.
1: ಜ್ಯೋತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಲೈಫ್ ಜರ್ನಿ ಈಗ ನೀವು ಹೇಳಿದ್ರಲ್ವಾ, ನನ್ನ ಕರ್ನಾಟಕದ ಜನರು ನನ್ನ ಮನೆ ಮಗಳಾಗಿ ನೋಡ್ತಾರೆ ಅಂತ ಹೇಳಿ, ನಿಮ್ಮ ವೈಯಕ್ತಿಕ ಸಾಧನೆಗಿಂತ ಈ ಎಲ್ಲ ಮಾತುಗಳು ಜನರು ನಿಮ್ಗೆ ಕನ್ವೆ ಮಾಡ್ತಾರಲ್ಲ, ಅದು ನಿಮ್ಗೆ ಜಾಸ್ತಿ ಖುಷಿಯನ್ನು ತರುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ.
0: ಖಂಡಿತ ಹೌದು, ನಾನು ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ, ಮುಖಾಮುಖಿ ಯಾರಿಗೂ ಗೊತ್ತಿಲ್ಲ. ಎಷ್ಟು ಈಸಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದ್ರೆ ನಾನು ಅವರಿಗೆ ಬೇರೆಯವರು ಅಂತ ಅವ್ರಿಗೂ ಅನ್ನಿಸ್ತಿರ್ಲಿಲ್ಲ, ನನಗೂ ಅನ್ನಿಸ್ತಿರ್ಲಿಲ್ಲ.
1: ಕರ್ನಾಟಕದ ಅನೇಕ ಜನರ ಬದುಕಲ್ಲಿ ಚೇಂಜಸ್ ನ ತಂದಿದ್ದೀರಾ, ಅಂಡ್ ಆ ಚೇಂಜ್ ಅನ್ನು ವರ್ಡ್ ನ ಮೀನಿಂಗ್ ನ ಅವರಿಗೆ ಅರ್ಥ ಮಾಡಿಸಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣಾದಾಯಕ ಮಾತುಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಮೇಡಮ್. ಥ್ಯಾಂಕ್ ಯು.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309309. ಟೇಕ್ ಕೇರ್.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
3: अगर टाइम मैनेजमेंट सीख लिए और समय का प्रोडक्टिव यूज सीख लिया तो आप देखिए आप कभी भी प्रेशर नहीं लगेगा, थकान नहीं लगेगी.
2: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
4: आत्मीय रैत बांधवरे, ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026ರಂದು ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ.

0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾ ಎಂ ವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾ ಪಿ ವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416, STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಅಂತರ ಬೆಳೆ ಬೇಸಾಯ ಕ್ರಮ, ಈ ಕುರಿತು ಹುನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಿ ಭಜಂತ್ರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ನಂತರ ಹೊಲಕ್ಕೆ ಬುತ್ತಿ, ಪ್ರಸ್ತುತಿ ಮಾಲಾ ಸಾಮ್ರಾಣಿ.

ಇಂದು ರಾತ್ರಿ 8:15 ಆಕಾಶವಾಣಿಗೆ 90 ಈ ಸಂಭ್ರಮಾಚರಣೆಯ ಅಂಗವಾಗಿ ದಿನಾಂಕ 15 ಶುಕ್ರವಾರದಂದು ನಡೆದ ಸಂಧ್ಯಾಸುದೆ ಸಂಗೀತ ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಮಾಲಾ ಸಾಮ್ರಾಣಿ. ವಾರದ ಕೌಟುಂಬಿಕ ಚರ್ಚೆ ಮನೆ ಮನೆಯಲ್ಲಿ ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್.

ಇಂದು ರಾತ್ರಿ 9:30 ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ಮೂಲ ಪ್ರಭಾತ್ ಸಿಂಗ್ ಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್.

0: ആകാശവാണി. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್, ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಜ್ಞಾ ವಿ ಕಿಣಿ. ಇವರು ಪೇನ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ನಲ್ಲಿ ಕನ್ಸಲ್ಟೆಂಟ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತಿನ ವಿಷಯ ಇರುವಂತಹದ್ದು ಪ್ಯಾಲಿಯೇಟಿವ್ ಕೇರ್ ಅನ್ನೋದ್ರ ಬಗ್ಗೆ. ಮೊದಲೇದಾಗಿ ನಮ್ಮ ಕೇಳುಗರಿಗೆ ಅರ್ಥ ಆಗುವ ಹಾಗೆ ಈ ಪ್ಯಾಲಿಯೇಟಿವ್ ಕೇರ್ ಅಂತಂದ್ರೆ ಏನು?
2: ಪ್ಯಾಲಿಯೇಟಿವ್ ಕೇರ್ ಅಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಶಬ್ದ ಪ್ಯಾಲಿಯೇಟಿವ್ ಬಂದಿರೋದು ಲ್ಯಾಟಿನ್ ಶಬ್ದದಿಂದ, ಪ್ಯಾಲಿಯಂ ಅಂತ ವರ್ಡ್ ಇಂದ. ಸೊ ಇದಕ್ಕೆ ಅರ್ಥ ಅಂದ್ರೆ ಒಂದೇ ಪ್ರೊಟೆಕ್ಟಿವ್ ಕೋಟ್ ಅಥವಾ ಕವಚ ಕೊಡುವಂಗೆ, ಅಂದ್ರೆ ಪ್ರೊಟೆಕ್ಟಿವ್ ಕೋಟ್ ಕೊಡುವಂತ ನಮ್ಮ ಪೇಷಂಟ್ಸಿಗೆ. ಅಂದ್ರೆ ಇವಾಗ ದೀರ್ಘಕಾಲದ ಕಾಯಿಲೆ ಇರಬಹುದು, ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಅಥವಾ ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್, ಜೀವಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆಗಳಿರಬಹುದು, ಕ್ಯಾನ್ಸರ್ ಇರಬಹುದು, ಸ್ಟ್ರೋಕ್ ಇರಬಹುದು. ಈ ಕಾಯಿಲೆಯಿಂದ ಏನಾಗುತ್ತೆ ಅಂದ್ರೆ ಜೀವನದ ಗುಣಮಟ್ಟ ಕೆಳಗಿಳಿಯುತ್ತೆ. ಸೊ ಇದನ್ನ, ಈ ಜೀವನದ ಗುಣಮಟ್ಟವನ್ನು ನಾವು ಹೇಗೆ ಉತ್ತಮವಾಗಿ ಇಳಿಸ್ಕೊಳ್ಬಹುದು ಅನ್ನೋದನ್ನ ನಾವು ಪ್ಯಾಲಿಯೇಟಿವ್ ಕೇರ್ ಮುಖಾಂತರ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಇವಾಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾನು ಕ್ಯಾನ್ಸರ್ ಕಾಯಿಲೆ ತಗೊಂಡ್ರೆ, ಕ್ಯಾನ್ಸರ್ ಕಾಯಿಲೆಯಲ್ಲಿ ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೇಹದ ಸಿಂಪ್ಟಮ್ಸ್ ಮಾತ್ರ ಇರಲ್ಲ, ನೋವು, ಉಸಿರಾಡಕ್ಕಷ್ಟ, ಆತರ ದೇಹದ ಸಿಂಪ್ಟಮ್ಸ್, ಅದ್ರ

0: ಜೊತೆಗೆ ಮಾನಸಿಕ ಒತ್ತಡ ಇರಬಹುದು, ಹಾಗೂ ಆಧ್ಯಾತ್ಮಿಕ. ಯಾಕಂದ್ರೆ ಇವಾಗ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ತಕ್ಷಣ ಪೇಷಂಟ್ಸ್ಗೆ ಯಾಕೆ ನನ್ಗೆ ಬಂದಿದೆ ಇದು, ಇವಾಗ ನಾನು ನನ್ನ ಜೀವನದ ಅರ್ಥ ಏನು, ಆ ತರ ಪ್ರಶ್ನೆಗಳು ಹುಟ್ಟುವಂತದ್ದಿರುತ್ತೆ. ಅದೆಲ್ಲ ಸ್ಪಿರಿಚುವಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ, ಆಧ್ಯಾತ್ಮಿಕ. ಅದ್ರ ಜೊತೆಗೆ ಸೋಷಿಯಲ್ ಡಿಸ್ಟ್ರೆಸ್, ಅಂದ್ರೆ ಇವಾಗ ಬಾಯಿ ಕ್ಯಾನ್ಸರ್ ಆದವರಿಗೆ ಹೊರಗಡೆ ಹೋಗಿ ಊಟ ಮಾಡೋಕ್ಕಾಗಲ್ಲ, ಜನರೊತ್ತಿಗೆ ಮಿಂಗಲ್ ಆಗಕ್ಕಾಗಲ್ಲ, ಅದರಿಂದ ಆಗುವಂತಹ ಡಿಸ್ಟ್ರೆಸ್ ಅನ್ನು ನಾವು ಸೋಷಿಯಲ್ ಡಿಸ್ಟ್ರೆಸ್ ಮತ್ತೆ ಸೈಕೊಲಾಜಿಕಲ್ ಅಥವಾ ಮಾನಸಿಕ ಒತ್ತಡ ಏನು ಹೇಳ್ತೀವಿ ಅದು. ಸೊ ಇದಕ್ಕೆಲ್ಲ ನಾವು ಕೊಡುವಂತಹ ಟ್ರೀಟ್ಮೆಂಟ್ಗೆ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೀವಿ. ಸೊ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಇನ್ನೊಂದು ಫೋಕಸ್ ಅಂದ್ರೆ, ಯೂಶುವಲಿ ಏನಾಗುತ್ತೆ, ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್, ಮೋಸ್ಟ್ ಆಫ್ ದ ಮೆಡಿಕಲ್ ಥೆರಪಿಗೆ ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಇಂಟೆಂಟ್ ಕ್ಯೂರೇಟಿವ್ ಇರುತ್ತೆ, ಅಂದ್ರೆ ಅದನ್ನ ಕಂಪ್ಲೀಟ್ ಗುಣಮುಖ ಮಾಡುವಂತದ್ದು. ಬಟ್ ಪ್ಯಾಲಿಯೇಟಿವ್ ಫೋಕಸ್ ಅಂದ್ರೆ ಮೇನ್ ಪೇಷಂಟ್ ಅನ್ನು ಮನುಷ್ಯರಾಗಿ ನೋಡೋದು, ಖಾಲಿ ದೇಹದ ಸಿಂಪ್ಟಮ್ಸ್ ಮಾತ್ರ ಅಲ್ಲ, ಮಾನಸಿಕ ಸಿಂಪ್ಟಮ್ಸ್ ಇರಬಹುದು, ನಾನು ಹೇಳ್ದಂಗೆ ಸೋಷಿಯಲ್ ಡಿಸ್ಟ್ರೆಸ್, ಸ್ಪಿರಿಚುವಲ್ ಡಿಸ್ಟ್ರೆಸ್, ಮನುಷ್ಯರನ್ನು ಒಂದು ಹೋಲ್ ಆಗಿ ನೋಡೋದು. ಸೊ ಟೋಟಲ್ ಕೇರ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫ್ಯಾಮಿಲಿನ ಕೌನ್ಸಿಲಿಂಗ್ ಇರಬಹುದು, ಫ್ಯಾಮಿಲಿಗೆ ನಾನು ಸಪೋರ್ಟ್ ಮಾಡೋದಿರಬಹುದು, ಅದನ್ನು ತುಂಬಾ ಮುಖ್ಯ. ಯಾಕಂದ್ರೆ ಫ್ಯಾಮಿಲಿ ಇಸ್ ದ ನಿಗ್ಲೆಕ್ಟೆಡ್ ಪಾರ್ಟ್ ಅಂತ ಹೇಳಬಹುದು ಮೋಸ್ಟ್ ಆಫ್ ದ ಟೈಮ್. ಇವರು ಲಾಂಗ್ ಟರ್ಮ್ ಕೇರರ್ಸ್ ಇರ್ತಾರೆ, ಇದು ಒಂದ್ ತಿಂಗಳದ್ದು ಎರಡ್ ತಿಂಗಳದ್ದು ವಿಷಯ ಇರಲ್ಲ, ಒಂದೊಂದು ಸತಿ ವರ್ಷಗಟ್ಟಲೆ ಅವರು ಕೇರ್ ಮಾಡುವಂತದ್ದಿರುತ್ತೆ. ಸೊ ಬೋತ್ ಪೇಷಂಟ್ ಟು ಫ್ಯಾಮಿಲಿ ಸೆಂಟರ್ಡ್ ಅಪ್ರೋಚ್ ನಾವು ಯೂಸ್ ಮಾಡ್ತೀವಿ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಅನ್ನುವಂಥದ್ದು ಇದು ಕೊನೆಯ ಹಂತದ ಆರೈಕೆಯೋ ಅಥವಾ ಇದನ್ನ ಯಾವುದೇ ಹಂತದಲ್ಲಿ ಶುರು ಮಾಡಬಹುದಾ, ಹೇಗೆ?
0: ಇದೊಂದು ಒಳ್ಳೆ ಕ್ವೆಶ್ಚನ್, ಮತ್ತೆ ಎಲ್ರಿಗೂ ಅದು ತಪ್ಪು ಕಲ್ಪನೆ ಹೊಂದಿರುತ್ತೆ. ಯಾಕಂದ್ರೆ ಪ್ಯಾಲಿಯೇಟಿವ್ ಕೇರ್ ನಮ್ಗೆ ರೆಫರೆನ್ಸ್ ಬಂದ ತಕ್ಷಣ ಪೇಷಂಟ್ಸ್ ಕೇಳೋದು, ಡಾಕ್ಟರ್ ನನ್ಗೆ ಇನ್ನು ಸ್ವಲ್ಪ ದಿನ ಮಾತ್ರ ಉಳಿದಿದ್ಯಾ ಅಂತ, ಅದು ಕಾಮನ್ ಆಗಿ ಬರುವಂತಹ ಕ್ವೆಶ್ಚನ್ ನಮ್ಗೆ. ಬಟ್ ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ನಾವು ಅಂದ್ರೆ ಪೇಷಂಟ್ಗೆ ಇವಾಗ ಉದಾಹರಣೆಗೆ ಕ್ಯಾನ್ಸರ್ ಅಂತ ಪತ್ತೆ ಹಚ್ಚಿ ಆದ್ಮೇಲೆ ಆ ಟೈಮ್ ಇಂದ ಸ್ಟಾರ್ಟ್ ಆಗುವಂತದ್ದು. ಸೊ ರೋಲ್ ಡಿಫ್ರೆಂಟ್ ಆಗಿ ಹೋಗ್ತಾ ಇರುತ್ತೆ, ಅದು ನಮ್ಮ ಡಿಸೀಸ್ ಟ್ರಾಜೆಕ್ಟರಿ ಅಥವಾ ಅದು ಪ್ರೋಗ್ರೆಸ್ ಆದ ತಕ್ಷಣ ಕ್ಯಾನ್ಸರ್ ಇದ್ದು ಟ್ರೀಟ್ಮೆಂಟ್ ನಡೀತಾ ಇರುವ ಟೈಮಲ್ಲಿ ಅಥವಾ ಟ್ರೀಟ್ಮೆಂಟ್ ಅಡ್ವಾನ್ಸ್ ಅಂದ್ರೆ ಖಾಯಿಲೆ ಅಡ್ವಾನ್ಸ್ ಆಗಿರುವಂತಹ ಟೈಮಲ್ಲಿ ಅಥವಾ ಖಾಯಿಲೆ ತುಂಬಾ ಮುಂದೆ ಹೋಗಿ ಸ್ಟೇಜ್ 4 ಅಲ್ಲಿ ಎಂಡ್ ಆಫ್ ಲೈಫ್ ಟೈಮಲ್ಲಿ ನಮ್ಮ ರೋಲ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಬಟ್ ನಮ್ದು ರೋಲ್ ಫ್ರಮ್ ಡಯಾಗ್ನೋಸಿಸ್ ಅಂದ್ರೆ ಪತ್ತೆ ಹಚ್ಚಿದ ತಕ್ಷಣ ಸ್ಟಾರ್ಟ್ ಆಗತ್ತೆ. ಸೊ ಅದು ಪ್ಲಸ್ ಇವಾಗ ರೋಗಿಗಳು ಸತ್ತಾದ ಮೇಲೇನು ನಮ್ ರೋಲ್ ಇರುತ್ತೆ, ನಾವು ಬಿರೀವ್ಮೆಂಟ್ ಕೇರ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಫ್ಯಾಮಿಲಿ ಕೊಡುವಂತದ್ದು. ನೀವು ಕೇಳಿರಬಹುದು ಸತ್ತಾದ್ಮೇಲೆ ಒಂದು ಎಂಪ್ಟಿನೆಸ್ ಇರುತ್ತೆ ಪೇಷಂಟ್, ಯಾಕಂದ್ರೆ ಅವರು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರುವಂತದ್ದು ಇಮೋಷನಲ್ ಬಾಂಡಿಂಗ್ ಏನಿರುತ್ತೆ ಅದನ್ನ ಒಂದೇ ಸತಿ ಇವಾಗ ಲಾಸ್ ಆದ ತಕ್ಷಣ ಗ್ರೀಫ್ ಅಂತ ಹೇಳ್ತೇವೆ, ಅಂದ್ರೆ ಎನಿ ಇಮೋಷನಲ್ ರೆಸ್ಪಾನ್ಸ್ ಟು ಎನಿ ಲಾಸ್. ಸೊ ಈ ತರ ಗ್ರೀವಿಂಗ್ ಪರ್ಸನ್ಗೆ ಸಪೋರ್ಟ್ ಮಾಡುವಂತದ್ದು ಬಿರೀವ್ಮೆಂಟ್ ಕೇರ್, ಕಾನ್ಸ್ಟೆಂಟ್ ಕೌನ್ಸಿಲಿಂಗ್ ಬೇಕಾಗಿರಬಹುದು. ಸೊ ಅದು ಕೇರನ್ನು ಕೊಡುವಂತದ್ದು ಪ್ಯಾಲಿಯೇಟಿವ್ ಕೇರ್ ಅವ್ರದ್ದು ಇದು ರೆಸ್ಪಾನ್ಸಿಬಿಲಿಟಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಕೇವಲ ಕ್ಯಾನ್ಸರ್ಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಬೇರೆ ಕಾಯಿಲೆಗಳಿಗೂ ಇದು ಅನ್ವಯ ಆಗುತ್ತಾ?
0: ಅಂದ್ರೆ ನಾವು ಮೋಸ್ಟ್ ಪ್ರಾಬಬ್ಲಿ ಕೇಳೋದು ಕ್ಯಾನ್ಸರ್ಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಅಂತ, ಆತರ ಅಲ್ಲ. ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ದೀರ್ಘಕಾಲದ್ದು ಕಾಯಿಲೆ ಇರಬಹುದು ಅಥವಾ ಜೀವನಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆ ಇರಬಹುದು, ಅಂದ್ರೆ ಸ್ಟ್ರೋಕ್ ಮತ್ತೆ ನರದ ಕಾಯಿಲೆ, ಇವಾಗ ಅಲ್ಝೈಮರ್ಸ್ ಇರಬಹುದು, ಮತ್ತೆ ಕಿಡ್ನಿ ಸಮಸ್ಯೆ ಇರುವಂತದ್ದು, ಹೃದಯ ಸಮಸ್ಯೆ ಇರುವಂತದ್ದು, ಇದಕ್ಕೆಲ್ಲಕ್ಕೂ ಶ್ವಾಸಕೋಶದ ಸಮಸ್ಯೆ ಇರುವಂತದ್ದು, ಇದಕ್ಕೆಲ್ಲಕ್ಕೂ ಪ್ಯಾಲಿಯೇಟಿವ್ ಕೇರ್ ನಾವು ಕೊಡ್ತೀವಿ. ಸೊ ಯಾಕಂದ್ರೆ ಇದರಲ್ಲೂ ನೋವಿರಬಹುದು, ಉಸಿರಾಟದ ತೊಂದರೆ ಇರಬಹುದು, ಇದರಿಂದ ಯಾಕಂದ್ರೆ ಲಾಂಗ್ ಟರ್ಮ್ ಡಿಸೀಸಸ್ ಇವೆಲ್ಲ, ಮಾನಸಿಕ ಒತ್ತಡ ಇರಬಹುದು, ಮತ್ತೆ ಸೋಷಿಯಲ್ ಇಶ್ಯೂಸ್, ಇವಾಗ ಜಾಬಿಗೆ ಹೋಗೋಕ್ಕಾಗಲ್ಲ, ಆರ್ಥಿಕ ಸಮಸ್ಯೆ ಇರಬಹುದು ಈ ತರ, ಮತ್ತೆ ಸ್ಪಿರಿಚುವಲ್ ಡಿಸ್ಟ್ರೆಸ್, ಈ ತರನೂ ಇದರಲ್ಲಿ ಕಾಣುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಪ್ಯಾಲಿಯೇಟಿವ್ ಕೇರ್ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಕ್ಯಾನ್ಸರ್ಗಿಂತ ಜಾಸ್ತಿ ಆಕ್ಚುಲಿ ನೋಡಿದ್ರೆ ಬೇರೆ ನಾನ್ ಕ್ಯಾನ್ಸರ್ ಇಲ್ನೆಸ್ ಅಲ್ಲೂ ಪ್ಯಾಲಿಯೇಟಿವ್ ಕೇರ್ ಇಂಪಾರ್ಟೆಂಟ್.
1: ಕ್ಯಾನ್ಸರ್ ಅಂತ ಹೇಳಿದ್ರೆ ತುಂಬಾ ನೋವು ಅನ್ನೋಂತ ಒಂದು ಭಾವನೆ ಇರ್ತದೆ, ಇದನ್ನ ಯಾವ ರೀತಿ ನೋಡಬೇಕಾಗುತ್ತೆ?
0: ಮೇನ್ ಪ್ಯಾಲಿಯೇಟಿವ್ ಕೇರ್ ಇದ್ದು ಇಂಟೆಂಟ್ ಅಥವಾ ಗೋಲ್ ಅಂದ್ರೆ ನಾವು ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೈಹಿಕ ಸಿಂಪ್ಟಮ್ಸ್ ಮಾತ್ರ ನೋಡಲ್ಲ. ನೋವು ಇರಬಹುದು, ಇವಾಗ ದೈಹಿಕವಾಗಿ ಅಥವಾ ದೇಹದ ನೋವು ಕಾಣುತ್ತೆ, ಪೇಷಂಟ್ಸ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಒಂದೊಂದ್ಸತಿ ಏನಾಗುತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಾವು ಡೀಪ್ ಆಗಿ ಕೌನ್ಸಿಲ್ ಮಾಡುವಾಗ ಪೇಷಂಟ್ಸ್ ಹತ್ರ ನಮ್ಗೆ ಗೊತ್ತಾಗೋದೇನಂದ್ರೆ ಮನಸ್ಸಿನ ನೋವು ದೇಹ ನೋವಿಕ್ಕಿಂತ ಜಾಸ್ತಿ ಇರುವಂತದ್ದು. ಅಂದ್ರೆ ಅವರಿಗೆ ಕ್ಯಾನ್ಸರ್ ಗೊತ್ತಾದ ತಕ್ಷಣ ಒಂದಂದ್ರೆ ಹೆದರಿಕೆ, ಅಂದ್ರೆ ನಂಗೆ ಏನಾದ್ರೂ ಸಾವು ಹತ್ರ ಬರ್ತಾ ಇದೆಯಾ ಅಂತ. ಇನ್ನೊಂದಂದ್ರೆ ನನ್ನ ಮಕ್ಕಳಿಗೆ, ಮನೆಯವರಿಗೆ ಮುಂದಕ್ಕೆ ಯಾರು ಇದ್ದಾರೆ ಅಂತ. ಇವಾಗ ನಂಗೆ ನಾನು ಆರ್ಥಿಕವಾಗಿ ಏನು ಕಾಂಟ್ರಿಬ್ಯೂಟ್ ಮಾಡಕ್ ಆಗಲ್ಲ ಫ್ಯಾಮಿಲಿ ಅಂದ್ರೆ, ಅದರಿಂದ ಆಗುವಂತಹ ನೋವು. ಸೊ ಅದು ಸೋಷಿಯಲ್ ಪೇನ್, ಮತ್ತೆ ಸ್ಪಿರಿಚುವಲ್ ಪೇನ್ ನಾನು ಹೇಳ್ದಂಗೆ, ಅಂದ್ರೆ ಇವಾಗ ನಾನು ಯಾಕಾದ್ರೂ ಇಲ್ಲಿ ಬಂದಿದ್ದೀನಿ, ಯಾಕಾದ್ರೂ ನನ್ನ ರೋಲ್ ಏನು ಈ ಫ್ಯಾಮಿಲಿಯಲ್ಲಿ ಇವಾಗ, ಅಥವಾ ನನ್ನ ದೇವರು ಯಾಕೆ ಇಲ್ಲಿ ಕಳಿಸಿದ್ದಾರೆ, ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾರೆ, ಇದೆಲ್ಲ ಸ್ಪಿರಿಚುವಲ್ ಪೇನ್. ಸೊ ನಾವು ಪೇನ್ ಅನ್ನು ಅಡ್ರೆಸ್ ಮಾಡುವಾಗ ಟೋಟಲ್ ಪೇನ್ ಅಂತ ಹೇಳ್ತೀವಿ, ಸಂಪೂರ್ಣವಾಗಿ ನೋವನ್ನು ನಾವು ಆಕ್ಚುಲಿ ಅಸೆಸ್ ಮಾಡಬೇಕು, ಖಾಲಿ ದೈಹಿಕ ಮಾತ್ರ ಅಲ್ಲಂದೆ ಬೇರೆ ಆಸ್ಪೆಕ್ಟ್ಸ್, ನಾನು ಹೇಳ್ದಂಗೆ ಸೋಷಿಯಲ್ ಇರ್ಬೋದು, ಸ್ಪಿರಿಚುವಲ್ ಡೈಮೆನ್ಷನ್ಸ್ ಇರ್ಬೋದು, ಅಥವಾ

0: ಸೈಕೊಲಾಜಿಕಲ್ ಪೇನ್ ಇದೆಲ್ಲನ್ನು ಅಡ್ರೆಸ್ ಮಾಡಬೇಕಾಗ್ಬೋದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ರೋಗಿಗಳು ಅವರ ಆಯ್ಕೆಯಿಂದ ಬರುವಂತಹದ್ದ ಅಥವಾ ವೈದ್ಯರ ನಿರ್ದೇಶನದಂತೆ ಬರುವಂತಹದ್ದ ಅಥವಾ ಹೇಗೆ ಅವರು ಅದನ್ನ ತಗೋಬೇಕಾಗ್ತದೆ?
0: ಇದು ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ವಿಚಾರದಲ್ಲಿ ಜಾಸ್ತಿ ಜಾಗೃತಿ ಇಲ್ಲ, ಅಂದ್ರೆ ಅವೇರ್ನೆಸ್ ಜಾಸ್ತಿ ಇಲ್ಲ ಪೇಷಂಟ್ಸ್ಗೆ. ಭಾರತ ದೇಶದಲ್ಲಿ ಇವಾಗ ಸ್ವಲ್ಪ ಮಟ್ಟಕ್ಕೆ ಆಗ್ತಾ ಇದೆ ಇವಾಗ ಕೆಲಸ, ಇದರಲ್ಲಿ ಜಾಗೃತಿಕತೆ ಮೂಡುವಂಗೆ ಸ್ವಲ್ಪ ಪೇಷಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಗೆ ಆಗ್ತಾ ಇದೆ ಸ್ವಲ್ಪ ಕೆಲಸ. ಆದ್ರೂ ಸ್ವಲ್ಪ ಮಟ್ಟದಲ್ಲಿ ಜನರಿಗೆ ಅಷ್ಟು ಅವೇರ್ನೆಸ್ ಇಲ್ಲ. ಮೋಸ್ಟ್ ಆಫ್ ದಿ ರೆಫರೆನ್ಸಸ್ ಬರೋದು ಇವಾಗ ಡಾಕ್ಟರ್ಸ್ ಕಲೀಗ್ಸ್ ರೆಫರ್ ಮಾಡಿದ್ರೆ ಮಾತ್ರ ಪೇಷಂಟ್ಸ್ ಬರ್ತಾರೆ. ಅವರಾಗಿಯೇ ಬರೋದು ಒಂದು 4-5% ಅಂತಾನೆ ಹೇಳ್ಬಹುದು, ಬೇರೆಯೂ ಎಲ್ಲ ರೆಫರೆನ್ಸ್ ಮುಖಾಂತರನೇ ಬರುವಂತದ್ದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದ್ರೆ ಅದು ಟೀಮ್ ತರ ಇರ್ತದ ಅಥವಾ ಒಬ್ಬರೇ ವೈದ್ಯರು ಇರ್ತಾರೆ, ಹೇಗಿರ್ತಾರೆ?
0: ಪ್ಯಾಲಿಯೇಟಿವ್ ಕೇರ್ ಇದು ಒಂದು ಟೀಮ್ ಅಪ್ರೋಚ್, ಒಬ್ಬರಿಂದಲೇ ಸಾಧ್ಯವಾಗುವಂತ ಕೆಲಸ ಅಲ್ಲ. ಯಾಕಂದ್ರೆ ಡಾಕ್ಟರ್ಸ್ಗಳು ದೇಹದ ಸಮಸ್ಯೆ ಅದ್ರದ್ದು ಇವಾಗ ನೋವು ಇರಬಹುದು, ಉಸಿರಾಟದ ತೊಂದರೆ ಇರಬಹುದು, ಅದರದ್ದು ವಿಚಾರವಾಗಿ ಟ್ರೀಟ್ಮೆಂಟ್ ಕೊಡಬಹುದು. ಹಂಗೆ ನರ್ಸಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅವ್ರದ್ದು, ಯಾಕಂದ್ರೆ ಪೇಷಂಟ್ಸಿಗೆ ಮಾತ್ರ ಕೊಡೋದಿರ್ಬೋದು, ಸ್ವಲ್ಪ ರೀತಿಯಲ್ಲಿ ಕೌನ್ಸಿಲಿಂಗ್ ಅಥವಾ ಬೆಡ್ ರಿಡನ್ ಪೇಷಂಟ್ಗೆ ಹೆಂಗ್ ಕೇರ್ ತಗೋಬೇಕು ಅಂತ ಪೇಷಂಟ್ ಕೇರ್ ಟೇಕರ್ಸ್ ಅಥವಾ ಕೇರ್ ಗಿವರ್ಸ್ಗೆ ಎಜುಕೇಶನ್ ಕೊಡುವಂಥದ್ದು, ಆ ರೀತಿಯಲ್ಲಿ ನರ್ಸಸ್ ರೋಲು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸೋಷಿಯಲ್ ವರ್ಕರ್ಸ್ ಏನಾದರೂ ಸೋಷಿಯಲ್ ಇಶ್ಯೂಸ್ ಇರುವಂಥದ್ದು ಅವರು ಹ್ಯಾಂಡಲ್ ಮಾಡ್ತಾರೆ. ಸೈಕಾಲಜಿಸ್ಟ್, ಯಾಕಂದ್ರೆ ಕಂಟಿನ್ಯೂಸ್ ಕೌನ್ಸಿಲಿಂಗ್ ಬೇಕಾಗತ್ತೆ, ಮಾನಸಿಕ ಒತ್ತಡ ಏನಾದರೂ ಇದ್ರೆ. ಸೊ ಸೈಕಾಲಜಿಸ್ಟ್ ರೋಲ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್ಸು, ಮತ್ತೆ ಒಂದೊಂದ್ಸತಿ ಸ್ಪಿರಿಚುವಲ್ ಇಶ್ಯೂಸ್ ಇರುತ್ತೆ. ನಾನು ಹೇಳ್ದಂಗೆ ಇವಾಗ ಎಕ್ಸಿಸ್ಟೆನ್ಷಿಯಲ್ ಇಶ್ಯೂಸ್, ಯಾಕೆ ನಾನು ಇಲ್ಲಿದ್ದೀನಿ, ನನ್ನ ರೋಲ್ ಏನು ಈ ಭೂಮಿ ಮೇಲೆ, ಆ ತರ ಒಂದೊಂದ್ಸತಿ ಅದಕ್ಕೆ ರಿಲಿಜಿಯಸ್ ಕನೆಕ್ಟ್ ಇರುತ್ತೆ ಒಂದೊಂದ್ಸತಿ. ಸೊ ಅವ್ರಿಗೆ ಫೇತ್ ಇರೋಂಗೆ ಯಾವ್ದಾದ್ರು ರಿಲಿಜನ್ ಅಥವಾ ಯಾವ್ದಾದ್ರು ಪಂಡಿತ್ ಅಥವಾ ಮೌಲ್ವಿ ಏನಾದ್ರು ಇದ್ರೆ ಅವ್ರಿಗೆ ಕರೆಸ್ಬಿಟ್ಟು ಅವ್ರ ಮುಖಾಂತರ ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಕೊಡೋದು, ಅದನ್ನು ಸ್ಪಿರಿಚುವಲ್ ಡಿಸ್ಟ್ರೆಸ್ ಗೆ ಯೂಸ್ ಆಗುತ್ತೆ. ಸೊ ಸ್ಪಿರಿಚುವಲ್ ಹೀಲರ್ಸ್ ಇರ್ತಾರೆ ಈ ಟೀಮ್ ಅಲ್ಲಿ ಒಂದೊಂದ್ಸತಿ.
1: ಈ ಒಂದು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಕುಟುಂಬದವರ ರೋಲ್ ಏನಿರುತ್ತೆ, ಅವರ ಒಂದು ಪಾತ್ರ ಏನಿರುತ್ತೆ?
0: ಇದು ಆಕ್ಚುಲಿ ಇಟ್ ಇಸ್ ಅ ಹ್ಯೂಜ್ ಹ್ಯೂಜ್ ರೋಲ್ ಆಕ್ಚುಲಿ ಕುಟುಂಬದವರು. ಇವಾಗ ನಾವು ನೋಡಿದ್ರೆ ಪೇಷಂಟ್ ಒಬ್ಬರೇ ಇರೋದು ಮತ್ತೆ ಪೇಷಂಟ್ ಜೊತೆಗೆ ಕುಟುಂಬದವರು ಇದ್ದಾಗ ಅದೊಂದು ಸ್ಟ್ರೆಂತ್ ಬರುತ್ತಲ್ಲ ಈ ಇದು ಟ್ರೀಟ್ಮೆಂಟ್ ತಗೊಳಕ್ಕೆ, ಮತ್ತೆ ಮುಂದೆ ಈವನ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ರೆ ಡೆತ್ನು ಹತ್ರ ಬಂದ್ರು, ಇವಾಗ ಕುಟುಂಬ ಹತ್ರ ಇದ್ರೆ ಒಂದು ಸ್ಟ್ರೆಂತ್ ಬೇರೆ ಅವರಿಗೆ, ಅದು ಎದುರಿಸಕ್ಕೆ ಸಾಧ್ಯ ಅಂತ ಒಂದು ಸ್ಟ್ರೆಂತ್ ಬರುತ್ತೆ ಅವರಿಗೆ. ಸೊ ಕುಟುಂಬದ್ದು ರೋಲ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅವ್ರ ಆರೈಕೆ ಇರ್ಬೋದು, ಅವ್ರ ನ್ಯೂಟ್ರಿಷನ್ ನೋಡೋದಿರ್ಬೋದು, ಔಷಧಿ ಕೊಡೋದಿರ್ಬೋದು, ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋದಿರ್ಬೋದು, ಸೈಕೊಲಾಜಿಕಲ್ ಸಪೋರ್ಟ್ ಕೊಡೋದಿರ್ಬೋದು, ಅದರಲ್ಲಿ ತುಂಬಾ ಹ್ಯೂಜ್ ರೋಲ್ ಪ್ಲೇ ಆಗುತ್ತೆ. ಸೇಮ್ ಟೈಮ್ ನಾವು ಕೇರ್ ಗಿವರ್ಸ್ ಅಥವಾ ಕೇರ್ ಪ್ರೊವೈಡರ್ಸ್ ಏನಿರ್ತಾರೆ, ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಯಾಕಂದ್ರೆ ಕಂಟಿನ್ಯೂಸ್ ಕೇರ್ ಪ್ರೊವೈಡರ್ಸ್ ಇರ್ತಾರೆ, ಕಂಟಿನ್ಯೂಸ್ ಅವರಿಗೆ ಆರೈಕೆ ಬೇಕಾಗಿರುತ್ತೆ ಈ ಪೇಷಂಟ್ಸ್ಗೆ. ಸೊ ಇವ್ರ ಮೆಂಟಲ್ ಹೆಲ್ತ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್. ಇವಾಗ ಡಾಕ್ಟರ್ಸ್ ಆಗಿ ನಾವು ಫಸ್ಟ್ ಪೇಷಂಟ್ ಹತ್ರ ಕೇಳ್ತೀವಿ, ಹೇಗಿದ್ದೀರಿ ನೀವು, ನೋವು ಕಮ್ಮಿ ಆಗಿದೆಯಾ, ಔಷಧಿ ತಗೊಂತ ಇದ್ದೀರಾ ಅಂತ. ಬಟ್ ನಾವು ಕೇರ್ ಗಿವರ್ಸ್ಗೆ ಒಂದ್ ಪ್ರಶ್ನೆನು ಕೇಳಲ್ಲ, ಅಂದ್ರೆ ನೀವು ನಿದ್ದೆ ಮಾಡಿದೀರಾ, ನೀವು ತಿಂಡಿ ತಿಂತಾ ಇದ್ದೀರಾ, ಹೆಲ್ತ್ ಚೆನ್ನಾಗಿ ತಗೊಂತಿದ್ದೀರಾ ನೀವು ಅಂತ. ಆ ಪ್ರಶ್ನೆಯನ್ನು ನಾವು ಯಾವಾಗ್ಲೂ ನೆಗ್ಲೆಕ್ಟ್ ಮಾಡುವಂತದ್ದು, ಅವರಿಗೂ ಆಕ್ಚುಲಿ ಅದು ನೆಗ್ಲೆಕ್ಟ್ ಆದಂಗ್ ಆಗತ್ತೆ. ಯಾಕಂದ್ರೆ ಯಾರು ಅವರಿಗೆ ಕೇಳಲ್ಲ ಯಾವ ತರ ಅಂದ್ರೆ ನೀವು ಕೋಪಪ್ ಮಾಡ್ತಾ ಇದ್ದೀರಿ ಇವಾಗ ಅಂತ. ಕ್ಯಾನ್ಸರ್ ಅಂತ ಕಾಯಿಲೆ ಜರ್ನಿಯಲ್ಲಿ ಪೇಷಂಟ್ಸ್ ಜೊತೆಗೆ ಫ್ಯಾಮಿಲಿ ಇರ್ತಾರಲ್ಲ, ಅವ್ರಿಗೆ ನಾವು ಹಿಡನ್ ಪೇಷಂಟ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರು ಆಕ್ಚುಲಿ ಪೇಷಂಟ್ಸ್ಗಿಂತ ಜಾಸ್ತಿ ಒತ್ತಡದಲ್ಲಿರ್ತಾರೆ. ಯಾಕಂದ್ರೆ ಅವ್ರಿಗೆ ನಾರ್ಮಲ್ ರುಟೀನು ಮ್ಯಾನೇಜ್ ಮಾಡಬೇಕು, ಮನೆಯದ್ದು ಮಕ್ಕಳಿರ್ಬೋದು, ಅವ್ರ ಎಜುಕೇಷನ್ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ, ಅದ್ರನ್ನ ಮ್ಯಾನೇಜ್ ಮಾಡೋದು, ಅದ್ರ ಜೊತೆಗೆ ಪೇಷಂಟ್ ಆರೈಕೆ ಮಾಡೋದು, ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ನಿದ್ದೆ ಸರಿಯಾಗಿರಲ್ಲ, ತುಂಬಾ ಆಯಾಸ ತರ ಇರುತ್ತೆ. ಸೊ ಇದನ್ನೆಲ್ಲ ನಾವು ಕೇರ್ ಗಿವರ್ ಬರ್ಡನ್ ಅಥವಾ ಕೇರ್ ಗಿವರ್ ಬರ್ನ್ ಔಟ್ ಅಥವಾ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಇವರಿಗೂ ಕೌನ್ಸಿಲಿಂಗ್ ಕೊಟ್ಟು ಸಪೋರ್ಟ್ ಕೊಟ್ಟು, ನೀವು ಒಬ್ಬರೇ ಅಲ್ಲ, ನಾವಿದ್ದೀವಿ, ಪೇಷಂಟ್ ಕೇರ್ ಹೇಗ್ ತಗೋಬೇಕು ಈಸಿಯಾಗಿ ಎಜುಕೇಟ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನ ಮನೆಯಲ್ಲೂ ಕೊಡಬಹುದಾ ಹೇಗೆ?
0: ಪ್ಯಾಲಿಯೇಟಿವ್ ಕೇರ್ ಎಸ್ಪೆಷಲಿ ಟುವರ್ಡ್ಸ್ ಎಂಡ್ ಆಫ್ ಲೈಫ್, ಅಂದ್ರೆ ಕಾಯಿಲೆ ತುಂಬಾ ಮುಂದೆ ಹೋಗುವಂತಹ ಸಮಯದಲ್ಲಿ, ಆ ಟೈಮಲ್ಲಿ ಅವರಿಗೆ ಪೇಷಂಟ್ಸ್, ಇವಾಗ ನೀವು ರೋಗಿಗಳಿಗೂ ಕೇಳಿದ್ರೆ ಮನೆಯಲ್ಲೇ ಇದ್ರೆ ನಂಗೆ ಸ್ವಲ್ಪ ಮನಸ್ಸಿಗೆ ಆರಾಮ ಅನ್ಸುತ್ತೆ, ಅಥವಾ ನಮ್ಮ ಸಂಬಂಧಿಕರು ಬಂದು ನಂಗೆ ಭೇಟಿ ಆಗ್ಬಹುದು, ನಂಗೆ ಏನಾದ್ರೂ ತಿನ್ನಕ್ ಮನ್ಸಾದ್ರೆ ಮನೆಯಲ್ಲೇ ಮಾಡ್ಕೊಡ್ಬಹುದು, ಹಾಸ್ಪಿಟ್ಲಿಗಿಂತ ನಂಗೆ ಮನೇನೆ ಆರಾಮಾಗಿ ಆಗತ್ತೆ ಅಂತ ಹೇಳ್ತಾರೆ ಪೇಷಂಟ್ಸ್ಗಳು. ಸೊ ಅದಕ್ಕೋಸ್ಕರ ನಾವು ಪ್ಯಾಲಿಟಿವ್ ಕೇರ್ ಎಂಡ್ ಆಫ್ ಲೈಫ್ ಅಲ್ಲಿ ನಾವು ಅವರಿಗೆ ಎಜುಕೇಟ್ ಮಾಡಿಬಿಟ್ಟು ಆಕ್ಚುಲಿ ಮನೆಯಲ್ಲೇ ಕೊಡುವಂಗೆ ಕೇರ್ ಗಿವರ್ಸ್ಗೆ ಅಥವಾ ಕೇರ್ ಪ್ರೊವೈಡರ್ಸ್ಗೆ ಎಜುಕೇಟ್ ಮಾಡಿ, ಟ್ರೈನಿಂಗ್ ಮಾಡಿ ನಾವು ಆಕ್ಚುಲಿ ಮನೆಯಲ್ಲೇ ಹೆಂಗ್ ಕೊಡಬಹುದು, ಅಥವಾ ಸ್ವಲ್ಪ ಹಾಸ್ಪಿಟಲ್ಸ್ ಥ್ರೂ ಅಥವಾ ಬೇರೆ ಈವನ್ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಇದೆ, ಹೋಮ್ ಕೇರ್ ಅಂದ್ರೆ ಮನೆಗೆ ಬಂದು ನರ್ಸಸ್ ನೋಡುವಂತದ್ದು, ನರ್ಸ್ ಲೆಡ್ ಪ್ರೋಗ್ರಾಮ್ ಇರುತ್ತೆ, ಡಾಕ್ಟರ್ಸ್ ಲೆಡ್ ಪ್ರೋಗ್ರಾಮ್ ಇರುತ್ತೆ, ಅಂದ್ರೆ ವಾರಕ್ಕೆ ಒಂದ್ಸತಿ ಹೋಗಿ ಪೇಷಂಟ್ ಗಳನ್ನು ನೋಡಿ ಬರುವಂತದ್ದು ಇರುತ್ತೆ. ಮನೆಯಲ್ಲೂ ಪ್ಯಾಲಿಯೇಟಿವ್ ಕೇರ್ ಕೊಡಬಹುದು.
1: ಎಂಡ್ ಆಫ್ ಲೈಫ್ ಅಂತ ಹೇಳುವಾಗ ಇತ್ತೀಚೆಗೆ ಒಂದು ಪ್ರಕರಣ ಅಂತ ಹೇಳಿದ್ರೆ ಯೂಥನಾಸಿಯಾದ ಪ್ರಕರಣ ನಾವು ನೋಡ್ತಾ ಇದ್ದೇವೆ. ಪ್ಯಾಸಿವ್ ಯೂಥನಾಸಿಯಾ ಅಂತ ಕೇಳ್ತೇವೆ. ಈ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಅದರಲ್ಲಿ ಪ್ಯಾಸಿವ್ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಬೇರೆ ಬೇರೆ ವಿಧಗಳಿರ್ತವೆ ಹೇಗೆ?
0: ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಅಷ್ಟು ಅರಿವಿಲ್ಲ ಇವಾಗ ಹೇಳ್ಬೇಕಂದ್ರೆ. ದಯಾಮರಣ ಅಂತಾನೆ ಹೇಳ್ಬಹುದು. ಇಟ್ ಇಸ್ ಆಕ್ಟಿವ್ ಇನ್

ಎಕ್ಸ್ಟೆಂಟ್ ಆಫ್ ಕಿಲ್ಲಿಂಗ್ ಸಮ್ವನ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇವೆ, ರೈಟ್ ಟು ಲಿವ್, ಇನ್ನೊಂದು ಫಂಡಮೆಂಟಲ್ ರೈಟ್ ಇದೆ ರೈಟ್ ಟು ಡೈ ವಿತ್ ಡಿಗ್ನಿಟಿ. ಸೊ ಕರೆಕ್ಟ್ ಆಗಿ ಪ್ಯಾಲಿಟಿವ್ ಕೇರ್ ಕೊಟ್ರೆ, ಸೊ ರೈಟ್ ಟು ಡೈ ವಿತ್ ಡಿಗ್ನಿಟಿ, ಯುಥನೇಸಿಯದ ಕ್ವೆಶ್ಚನೇ ಬರಲ್ಲ. ಯಾಕಂದ್ರೆ ಯುಥನೇಸಿಯಾ ಅಂದ್ರೆ ನಿಮ್ಗೆ ಬೇಸರ ಆಗಿ, ಅಂದ್ರೆ ಅಷ್ಟು ಸಫರಿಂಗ್ ಆಗಿ ನಂಗೆ ಇವಾಗ ಒಂದು ಸಾಯ್ಬೇಕು ಅಂತ ಅನ್ನಿಸುವ ಇದು ಇಂಟೆಂಟ್, ಅಂದ್ರೆ ಆಕ್ಟಿವ್ಲಿ ದೇ ವಾಂಟ್ ಟು ಡೈ, ಹಂಗೆ ಅದು ಯುಥನೇಸಿಯಾದ ಅರ್ಥ. ಅದರಲ್ಲಿ ಎರಡ್ ಟೈಪ್ಸ್ ನೀವು ಹೇಳ್ದಂಗೆ, ಆಕ್ಟಿವ್ ಯುಥನೇಸಿಯಾ ಇರಬಹುದು, ಪ್ಯಾಸಿವ್ ಯುಥನೇಸಿಯಾ ಅಂತ. ಆಕ್ಟಿವ್ ಯುಥನೇಸಿಯಾ ಅಂದ್ರೆ ಅದು ಇಲ್ಲಿಗಲ್, ನಮ್ಮ ಇಂಡಿಯಾದಲ್ಲಿ ಇಲ್ಲ, ಬೇರೆ ಕಂಟ್ರೀಸ್ ಅಲ್ಲಿ, ನೆದರ್ಲ್ಯಾಂಡ್ ಅಲ್ಲಿ ಇರ್ಬೋದು, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಅಲ್ಲೆಲ್ಲ ಲೀಗಲ್ ಆಗಿ ಅದು ಅಪ್ರೂವ್ ಆಗಿದೆ. ಬಟ್ ಇಂಡಿಯಾದಲ್ಲಿ ಅದು ಆಕ್ಟಿವ್ ಯುಥನೇಸಿಯಾ ಪಾಸ್ ಆಗಿಲ್ಲ. ಬಟ್ ಪ್ಯಾಸಿವ್ ಯುಥನೇಸಿಯಾ ಅಂತ, ಪ್ಯಾಸಿವ್ ಯುಥನೇಸಿಯಾ ಅದು 2011 ಅಲ್ಲಿ ನೀವು ಕೇಳಿರಬಹುದು, ಅರುಣಾ ಶಾನ್ಬಾಗ್ ಕೇಸ್ ಆದ್ಮೇಲೆ ಅದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ. ಸೊ ಪ್ಯಾಸಿವ್ ಯುಥನೇಸಿಯಾ ಅಂದ್ರೆ ಇವಾಗ ಪೇಷಂಟ್ ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿರುವಾಗ, ಅಂದ್ರೆ ಲಾಸ್ಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿರುವಾಗ, ಅವ್ರ ಜೀವನ ಇವಾಗ ಮೆಷಿನ್ಸ್ ಅಲ್ಲಿ ವರ್ಕ್ ಆಗ್ಬೇಕಂದ್ರೆ, ಅಂದ್ರೆ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕು ಅಥವಾ ಆ ತರ ಸಮಸ್ಯೆ ಬಂದಲ್ಲಿ

0: ಅರ್ಥ. ಅದರಲ್ಲಿ ಎರಡು ಟೈಪ್ಸ್, ನೀವು ಹೇಳ್ದಂಗೆ ಆಕ್ಟಿವ್ ಯೂಥನೇಸಿಯಾ ಇರ್ಬೋದು, ಪ್ಯಾಸಿವ್ ಯೂಥನೇಸಿಯಾ ಅಂತ. ಆಕ್ಟಿವ್ ಯೂಥನೇಸಿಯಾ ಅಂದ್ರೆ ಅದು ಇಲ್ಲೀಗಲ್, ನಮ್ಮ ಇಂಡಿಯಾದಲ್ಲಿ ಇಲ್ಲ, ಬೇರೆ ಕಂಟ್ರೀಸ್ ಅಲ್ಲಿ, ನೆದರ್ಲ್ಯಾಂಡ್ ಅಲ್ಲಿ ಇರ್ಬೋದು, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಅಲ್ಲೆಲ್ಲ ಲೀಗಲ್ ಆಗಿ ಅದು ಅಪ್ರೂವ್ ಆಗಿದೆ. ಬಟ್ ಇಂಡಿಯಾದಲ್ಲಿ ಅದು ಆಕ್ಟಿವ್ ಯೂಥನೇಸಿಯಾ ಪಾಸ್ ಆಗಿಲ್ಲ. ಬಟ್ ಪ್ಯಾಸಿವ್ ಯೂಥನೇಸಿಯಾ ಅಂತ, ಪ್ಯಾಸಿವ್ ಯೂಥನೇಸಿಯಾ ಅದು 2011 ಅಲ್ಲಿ ನೀವು ಕೇಳಿರಬಹುದು, ಅರುಣಾ ಶಾನ್ಬಾಗ್ ಕೇಸ್ ಆದ್ಮೇಲೆ ಅದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ. ಸೊ ಪ್ಯಾಸಿವ್ ಯೂಥನೇಸಿಯಾ ಅಂದ್ರೆ ಇವಾಗ ಪೇಷಂಟ್ ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿರುವಾಗ, ಅಂದ್ರೆ ಲಾಸ್ಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿರುವಾಗ, ಅವ್ರ ಜೀವನ ಇವಾಗ ಮೆಷಿನ್ಸ್ ಅಲ್ಲಿ ವರ್ಕ್ ಆಗ್ಬೇಕಂದ್ರೆ, ಅಂದ್ರೆ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕು ಅಥವಾ ಆ ತರ ಸಮಸ್ಯೆ ಬಂದಲ್ಲಿ ಅವರಿಗೆ ಇನ್ನೂ ಅಂದ್ರೆ ಕಂಟಿನ್ಯೂ ಮಾಡ್ಸಕ್ಕೆ ನಾವು ಫೋರ್ಸ್ ಮಾಡಿ ಕಂಟಿನ್ಯೂಸ್ ಮಾಡಿಸೋದು, ಅಂದ್ರೆ ಆ ತರ ಟ್ರೀಟ್ಮೆಂಟ್, ಆ ತರ ಸಫರಿಂಗ್ ಆಗ್ಬಾರ್ದು ಅಂತ ಅದು ಪ್ಯಾಸಿವ್ ಯೂಥನೇಸಿಯಾದ್ದು ಇದ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಇಂದ ಜಜ್ಮೆಂಟ್ ಬಂದಿದೆ. ನಾವು ವಿತ್ ಹೋಲ್ಡಿಂಗ್ ಆರ್ ವಿತ್ ಡ್ರಾಯಿಂಗ್ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ. ಅಂದ್ರೆ ಈ ತರ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ, ಇಲ್ಲ ಹಾಕಿದ ಪೇಷಂಟ್ಸ್ ಅಲ್ಲಿ ಅದನ್ನ ನಾವು ನಿಲ್ಲಿಸಬಹುದಾ ಅಂತ. ಯಾಕಂದ್ರೆ ಇದು ಸಫರಿಂಗ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಅದರಿಂದ ಪೇಷಂಟ್ ವಾಪಸ್ ಬರಲ್ಲ, ಪೇಷಂಟ್ ಡಿಗ್ನಿಫೈಡ್ ಡೆತ್ ಸಿಗಲ್ಲ. ಸೊ ಆ ಟೈಮಲ್ಲಿ ನೀವು ಡಿಸಿಷನ್ ತಗೋಬಹುದು, ಅಂದ್ರೆ ಪೇಷಂಟ್ ಗೆ ಇನ್ನು ಈ ತರ ಸಫರಿಂಗ್ ಬೇಡ ಕಂಟಿನ್ಯೂ ಮಾಡೋದು, ಸೊ ಇಲ್ಲೇ ನಿಲ್ಲಿಸುವ, ಅಥವಾ ವೆಂಟಿಲೇಟರ್ ಇದ್ರೆ ವೆಂಟಿಲೇಟರ್ ನಾವು ಎಕ್ಸ್ಟ್ರುಬೇಟ್ ಮಾಡಿ ತೆಗೆಯುವ ಅಂತ. ಆತರ ಸಂದರ್ಭ ಬರುವುದು ತುಂಬಾ ಆಕ್ಚುಲಿ ಕಾಮನ್ ಈ ತರ ಎಂಡ್ ಆಫ್ ಲೈಫ್ ಕೇಸಸ್ ಅಲ್ಲಿ. ಸೊ ಇದಕ್ಕೆ ಹೆಲ್ಪ್ ಆಗುವಂತಹ ಡಿಸಿಷನ್ ಅಂದ್ರೆ ಲಿವಿಂಗ್ ವಿಲ್ ಅಥವಾ ಅಡ್ವಾನ್ಸ್ ಡಿರೆಕ್ಟಿವ್ಸ್ ಅಂತ. ಸೊ ಇದು ನೀವು ಕೇಳಬಹುದು ಇವಾಗ ನೆಕ್ಸ್ಟ್ ಲಿವಿಂಗ್ ವಿಲ್ ಅಂದ್ರೆ ಏನು ಅಂತ. ಲಿವಿಂಗ್ ವಿಲ್ ಅಂದ್ರೆ ಒಬ್ಬ ವ್ಯಕ್ತಿಯು ಮುಂದೆ ಇನ್ ಕೇಸ್ ಈ ತರ ಪರಿಸ್ಥಿತಿಯಲ್ಲಿರುವಂತದ್ದು, ಅಂದ್ರೆ ಮೆಡಿಕಲಿ ಅವರು ಅನೇಬಲ್ ಟು ಟೇಕ್ ಡಿಸಿಷನ್ಸ್, ಅವರ ಮೆಡಿಕಲ್ ಡಿಸಿಷನ್ ಅವರು ತಗೊಳಕ್ ಆಗದೆ ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಮುಂಚಿತವಾಗಿನೇ ಒಂದು ಡಾಕ್ಯುಮೆಂಟೇಶನ್ ಮಾಡಬಹುದು. ಓಕೆ, ನಮ್ಗಿವಾಗ ವಿಲ್ ಹೆಂಗ್ ಬರಿತೀವಿ ನಾವು ಸಾಯಕ್ ಮುಂಚೆ, ನಮ್ ಆಸ್ತಿ ಇರ್ಬೋದು, ಎಲ್ಲ ಬಿಲ್ ಹೆಂಗ್ ಬರಿತೀವಿ, ಆತರ ಮೆಡಿಕಲ್ ಡಿಸಿಷನ್ ಇದು ಬಿಲ್ ಇದು. ಸೊ ಇವಾಗ ನನ್ಗೆ ಒಂದ್ ಪರಿಸ್ಥಿತಿ ಬರಬಹುದು, ಮೆಡಿಕಲಿ ನಾನು ಡಿಸಿಷನ್ ತಗೊಳಕ್ ಆಗದೆ, ಅಂದ್ರೆ ಮಾತಾಡಕ್ ಆಗಲ್ಲ ಅಥವಾ ರೆಸ್ಪಾನ್ಸ್ ಇಲ್ದೇ ಇರುವಂಗ ನಂಗಿದ್ದ ಟೈಮಲ್ಲಿ ನಂಗ್ ಡಿಸಿಷನ್ಸ್ ನಾನು ಇವಾಗ್ಲೇ ಬರ್ದಿಟ್ಟು ಡಾಕ್ಯುಮೆಂಟ್ ಮಾಡಿರುವಂತಹದ್ದನ್ನು ನಾವು ಲಿವಿಂಗ್ ವಿಲ್ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ಅಡ್ವಾನ್ಸ್ ಡೈರೆಕ್ಟಿವ್ಸ್ ಅಂತಾನು ಹೇಳಿರ್ತೀವಿ. ಸೊ ಈ ತರ ಪೇಷಂಟ್ಸ್ ಬರ್ದಿಟ್ರೆ ಪೇಷಂಟ್ ಫ್ಯಾಮಿಲಿಗೂ ಈಸಿ ಆಗತ್ತೆ, ಆ ಟೈಮಲ್ಲಿ ಈ ತರ ಅವರು ಅವ್ರದ್ದು ಇಚ್ಛೆ ಹೇಳಿದ್ರು ಅಂತ. ಇಟ್ ಇಸ್ ಡಾಕ್ಯುಮೆಂಟೆಡ್ ಅಂಡ್ ಇಟ್ ಇಸ್ ಲೀಗಲ್.
1: ಒಂದ್ ವೇಳೆ ಈ ರೀತಿಯಾದಂತಹ ಲಿವಿಂಗ್ ವಿಲ್ ಇಲ್ಲದೆ ಇದ್ರೆ, ಅಂದ್ರೆ ಆಕಸ್ಮಿಕ ಒಂದು ಸಂದರ್ಭದಲ್ಲಿ ಈ ತರ ಪರಿಸ್ಥಿತಿ ಬಂತು ಅಂತ ಆದಾಗ ಆಗ ಏನಿರುತ್ತೆ?
0: ಆವಾಗ ಯೂಶುವಲಿ ಅವರು ನಾಮಿನೇಟ್ ಮಾಡಬಹುದು, ಆಕ್ಚುಲಿ ಅದು ಲಿವಿಂಗ್ ವಿಲ್ ಅಲ್ಲೇ ಬರ್ದಿರ್ತಾರೆ, ನಾಮಿನೇಟ್ ಮಾಡಬಹುದು, ಅಂದ್ರೆ ಮೆಡಿಕಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ, ಅಥವಾ ಸರೋಗೇಟ್ ಡಿಸಿಷನ್ ಮೇಕರ್ ಅಂತ ಏನ್ ಹೇಳ್ತೀವಿ ಅದು. ಸೊ ಅವರು ಬದಲಾಗಿ ಡಿಸಿಷನ್ ತಗೋಬಹುದು, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇವಾಗ ನಮ್ಗೂ ಇವಾಗ ನಮ್ ಕ್ಲೋಸ್ ಲವ್ಡ್ ಒನ್ಸ್ ಯಾರಾದ್ರೂ ಇವಾಗ ಸಾಯ್ತಾ ಇದಾರೆ, ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ ಇಲ್ಲ ಅಂತ ಕೇಳಿದ್ರೆ ನಮ್ಗೆ ಡಿಸಿಷನ್ ತಗೊಳಕ್ ತುಂಬಾ ಕಷ್ಟ ಆಗತ್ತೆ, ಯಾಕಂದ್ರೆ ಇಮೋಷನ್ ಇದೆಯಲ್ಲ ಅದು ಮಧ್ಯದಲ್ಲಿ ಬರುತ್ತೆ. ಸೊ ಮೆಂಟಲಿ ವಿ ಕ್ಯಾನ್ ನಾಟ್ ಬಿ ಏಬಲ್ ಟು ಟೇಕ್ ಡಿಸಿಷನ್ ಆ ಟೈಮಲ್ಲಿ. ಸೊ ಈ ತರ ಕ್ಲಾರಿಟಿ ಇದ್ರೆ, ಲಿವಿಂಗ್ ವಿಲ್ ಇದು ಕ್ಲಾರಿಟಿ ಇದ್ರೆ, ಇಟ್ ಇಸ್ ಈಸಿ ಟು ಟೇಕ್ ಡಿಸಿಷನ್, ಗಿಲ್ಟ್ ಇರಲ್ಲ, ಅದು ಇಮೋಷನಲ್ ಮಧ್ಯದಲ್ಲಿ ಬರಲ್ಲ. ಸೊ ಮತ್ತೆ ಒಂದು ಕ್ಲೋಸರ್ ಸಿಗತ್ತೆ, ಯಾಕಂದ್ರೆ ಪೇಷಂಟ್ ಗೆ ಹಿಂಗೆ ಮನ್ಸಿತ್ತು, ಸೊ ಇಟ್ ಇಸ್ ಲೈಕ್ ಓಕೆ ಹಿ ವಾಂಟೆಡ್ ಟು ಗೋ ಇನ್ ದಿಸ್ ವೇ, ಸಫರಿಂಗ್ ಇಲ್ದೆ ಇರುವಂತದ್ದು. ಸೊ ಒಂದು ಕ್ಲೋಸರ್ ಇರುತ್ತೆ.
1: ಈಗ ಈ ಪ್ಯಾಸಿವ್ ಯೂಥನಾಸಿಯಾದಲ್ಲಿ ಎಂಡ್ ಆಫ್ ಲೈಫ್ ಪ್ರೊಸೀಜರ್ ಗಳು ಏನಿರ್ತದೆ?
0: 2011 ಅಲ್ಲಿ ಜಜ್ಮೆಂಟ್ ಬಂದಿತ್ತು, ಅದ್ರ ನಂತರ ಲಿವಿಂಗ್ ಬಿಲ್ 2018 ಅಲ್ಲಿ ಬಂದಿತ್ತು ಜಜ್ಮೆಂಟ್, ಕಾಮನ್ ಕೋರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಜ್ಮೆಂಟ್ ಆದ್ಮೇಲೆ. ಸೊ ಅದ್ರ ನಂತರ ಆವಾಗ ಸ್ವಲ್ಪ ಇದು ಲಿವಿಂಗ್ ವಿಲ್ ಇದ್ರೆ ಈಸಿ ಪ್ಯಾಸಿವ್ ಯೂಥನೇಸಿಯಾವಾಗ್ಲೂ. ಲಿವಿಂಗ್ ವಿಲ್ ಅಥವಾ ಏನಾದ್ರೂ ಈ ತರ ಡಾಕ್ಟರ್ಸ್ ಯೂಶುವಲಿ ಡಿಸ್ಕಸ್ ಮಾಡಿಬಿಟ್ಟು, ಇದು ಪೇಷಂಟ್ ಗೆ ಸಫರಿಂಗ್ ಜಾಸ್ತಿ ಆಗಿರುತ್ತೆ, ಇದರಿಂದ ಮುಂದೆ ವಾಪಸ್ ಮುಂಚಿನ ತರ ಅಂದ್ರೆ ಲಿವಿಂಗ್ ಮಾಡೋಕೆ ಕಷ್ಟ ಆಗುವಂತದ್ದು, ಆ ತರ ಇರುವಾಗ ಬೇಕಿದ್ರೆ ಪ್ಯಾಸಿವ್ ಯೂಥನೇಸಿಯಾ. ಬಟ್ ಪ್ಯಾಸಿವ್ ಯೂಥನೇಸಿಯಾ ಖಾಲಿ ವಿತ್ ಹೋಲ್ಡಿಂಗ್ ಆರ್ ವಿಡ್ರಾಯಿಂಗ್ ಆಫ್ ಲೈಫ್ ಸಸ್ಟೈನಿಂಗ್ ಮೆಷರ್ಸ್ ಮಾತ್ರ, ಅಂದ್ರೆ ಇವಾಗ ವೆಂಟಿಲೇಟರ್ ಇದ್ದ ಪೇಷಂಟ್ಸ್ ಅಂದ್ರೆ ಹೋಪ್ ಆಲ್ಮೋಸ್ಟ್ ಕಳೆದಿರುವಂತಹ ಪೇಷಂಟ್ಸ್ ಗೆ ಮಾತ್ರ ನಾವು ಆಪ್ಷನ್ ಕೊಟ್ಟಿರ್ತೀವಿ. ಬೇರೆ ಪೇಷಂಟ್ ಗೆ ಇವಾಗ ಖಾಯಿಲೆ ಟ್ರೀಟ್ಮೆಂಟ್ ಇರುವಂತಹ ಪೇಷಂಟ್ ಗೆ ಅದು ಆಪ್ಷನ್ ಇರಲ್ಲ ಪ್ಯಾಸಿವ್ ಯೂಥನೇಸಿಯಾ. ಸೊ ಮೇನ್ಲಿ ಡಾಕ್ಟರ್ಸ್ ಹಾಸ್ಪಿಟಲ್ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಅಲ್ಲಿ ಡಿಸಿಷನ್ ತಗೊಂತಾರೆ ಅವರು, ಪ್ರೈಮರಿ ಡಾಕ್ಟರ್ಸ್ ಇರ್ತಾರೆ, ಲೀಗಲ್ ಅಡ್ವೈಸರ್ಸ್ ಇರ್ತಾರೆ ಅದರಲ್ಲಿ, ಪ್ಲಸ್ ಪೇಷಂಟ್ ಫ್ಯಾಮಿಲಿನೂ ಇಂಪಾರ್ಟೆಂಟ್, ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ದೆನ್ ದೇ ವಿಲ್ ಟೇಕ್ ಅ ಡಿಸಿಷನ್.
1: ಈಗ ಅಂತ ಸಂದರ್ಭದಲ್ಲಿ ಲೈಫ್ ಸಪೋರ್ಟ್ ಅನ್ನ ತೆಗೆದಾಗ ಎಲ್ಲ ಒಂದು ಕಡೆ ಪೇಷಂಟ್ ಗೆ ನೋವು ಉಂಟಾಗಬಹುದು, ನೋವಾಗಬಹುದು, ಇದನ್ನೆಲ್ಲ ಗಮನಿಸಿ ಅವರು ಮಾಡ್ತಾರೆ ಹೇಗೆ?
0: ತುಂಬಾ ಪೇಷಂಟ್ ಫ್ಯಾಮಿಲಿಯಲ್ಲಿ ಹೆದರಿಕೆ ಇರುತ್ತೆ, ಇವಾಗ ನಾವು ಇದೆಲ್ಲ ತೆಗೆದ್ರೆ ಪೇಷಂಟ್ ಗೆ ತುಂಬಾ ನೋವಾದ್ರೆ ಅವ್ರಿಗೆ ಹೇಳಕ್ಕೂ ಆಗಲ್ಲ, ಆ ರೀತಿಯಾಗಿ ಹೋಗ್ಬಾರ್ದು ಅಂತ ಪೇಷಂಟ್. ಬಟ್ ನಮ್ ಪ್ಯಾಲಿಯೇಟಿವ್ ಕೇರ್ ರೋಲ್ ಅಂದ್ರೆ ಲಾಸ್ಟ್ ವರೆಗೂ ಟ್ರೀಟ್ಮೆಂಟ್ ಇಲ್ದಿದ್ರು ನೋವಂತೂ ನಾವು ಕಂಪ್ಲೀಟ್ ಆಗಿ ಲಾಸ್ಟ್ ವರೆಗೆ ಕಂಟ್ರೋಲ್ ಮಾಡ್ತೀವಿ. ಸೊ ನೋವಿನ ಮೆಡಿಸಿನ್ಸ್ ಕಂಟಿನ್ಯೂ ಆಗತ್ತೆ, ಯಾವ್ದು ಅವ್ರಿಗೆ ಕಷ್ಟ ಕೊಡತ್ತೆ ಅದ್ರದ್ದೆಲ್ಲ ಮೆಡಿಸಿನ್ಸ್ ಕಂಟಿನ್ಯೂ ಆಗಿರತ್ತೆ. ಸೊ ನಿದ್ದೆಯಲ್ಲೇ ಆರಾಮಾಗಿ ಹೋಗ್ತಾರೆ, ಅವ್ರಿಗೆ ಅಷ್ಟು ಅರಿವಾಗಲ್ಲ ಅದ್ರದ್ದು.
1: ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ?
0: ಇವಾಗ ಭಾರತ ದೇಶದ ಮಾತಾಡ್ಬೇಕಂದ್ರೆ ಇವಾಗ

0: ಅರೌಂಡ್ 70 lakhs ಟು 1 crore ಪೇಷಂಟ್ಸ್ ಗೆ ಪ್ಯಾಲೇಟಿವ್ ಕೇರ್ ಅಗತ್ಯ ಇದೆ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಓನ್ಲಿ ಅಬೌಟ್ 4% ಅಂದ್ರೆ 100ರಲ್ಲಿ ಒಂದು 3-4 ಜನರಿಗೆ ಮಾತ್ರ ಪ್ಯಾಲೇಟಿವ್ ಕೇರ್ ಸಿಗ್ತಾ ಇದೆ. ಸೊ ಅದಕ್ಕೆ ಕಾರಣ ಅಂದ್ರೆ ಮೊದಲನೇದಾಗಿ ಅಷ್ಟು ಅರಿವಿಲ್ಲ, ನಾನು ಹೇಳ್ದಂಗೆ ಅವೇರ್ನೆಸ್ ಇಲ್ಲ ಅಷ್ಟು. ಪ್ಯಾಲೇಟಿವ್ ಕೇರ್ ಬಗ್ಗೆ ಜನ ಕೇಳೇ ಇಲ್ಲ. ಅಂದ್ರೆ ಇವಾಗ ತುಂಬಾ ಜನರು ಕ್ಯಾನ್ಸರ್ ಬಂದ್ರೆ ನೋವಿಂದಲೇ ಸಾಯ್ಬೇಕು ಅಂತಾನೆ ಅಂದ್ರೆ ನಾವು ಪೇಷಂಟ್ಸ್ ನೋಡ್ತೀವಿ. ಎಸ್ಪೆಷಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟಿಯಿಂದ ಬರ್ತಾರೆ ಅವರು, ಬಿಪಿಎಲ್ ಪೇಷಂಟ್ಸ್. ಅವ್ರಿಗೆ ಗೊತ್ತೇ ಇರಲ್ಲ ಮೋಸ್ಟ್ಲಿ ಕ್ಯಾನ್ಸರ್ ಬಂದ್ರೆ ನೋವಿಂದಲೇ ಸಾಯ್ಬೇಕು ಅಂತ. ಈ ತರ ಪ್ಯಾಲೇಟಿವ್ ಕೇರ್ ಲಾಸ್ಟ್ ವರೆಗೂ ಕೊಡ್ಬೋದು, ಯಾಕಂದ್ರೆ ಇವಾಗ ಕೀಮೋಥೆರಪಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಪ್ರೈಮರಿ ಟ್ರೀಟ್ಮೆಂಟ್ಸ್ ಇಲ್ಲ ಅಂದ್ರೂ ಬೇರೆ ತರ ಟ್ರೀಟ್ಮೆಂಟ್ ಅಂದ್ರೆ ಆರಾಮಾಗಿ ಲಾಸ್ಟ್ ವರೆಗೆ ಇರುವಂಗೆ ಟ್ರೀಟ್ಮೆಂಟ್ ಇದೆ, ಪ್ಯಾಲೇಟಿವ್ ಕೇರ್ ಇದೆ ಅಂತ ಅದ್ರ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ ಅದ್ರ ವಿಷಯ. ಸೊ ಮೇನ್ ಅಂದ್ರೆ ಅವೇರ್ನೆಸ್ ಕಮ್ಮಿ. ಸೆಕೆಂಡ್ಲಿ, ಟ್ರೈನ್ಡ್ ಪ್ರೊಫೆಷನಲ್ಸ್ ಇಲ್ಲ ಅಷ್ಟು. ಇವಾಗ ಎಜುಕೇಶನ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಆಗ್ತಾ ಇದೆ, ಇವಾಗ ಸ್ವಲ್ಪ ಇನ್ನು ಒಂದು 1 decade ಆದ್ಮೇಲೆ ಇಟ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ವೈಡ್ಲಿ. ಬಟ್ ಇವಾಗ ಸದ್ಯಕ್ಕೆ ಅಷ್ಟು ಟ್ರೈನ್ಡ್ ಪ್ರೊಫೆಷನಲ್ಸ್ ಇಲ್ಲ. ಮತ್ತಿನ್ನೊಂದು ಅಂದ್ರೆ ನಾವು ಈ ಕ್ಯಾನ್ಸರ್ ಖಾಯಿಲೆ ನೋವಿಗೆ ಎಸ್ಪೆಷಲಿ ಒಂದು ಮಾರ್ಫಿನ್ ಆತರ ನಾರ್ಕೋಟಿಕ್ಸ್ ಯೂಸ್ ಮಾಡ್ತೀವಿ. ಸೊ ಆ ನಾರ್ಕೋಟಿಕ್ ಮೆಡಿಕೇಶನ್ಸ್ ವೈಡ್ಲಿ ಅವೈಲೇಬಲ್ ಇಲ್ಲ ಆಲ್ ಓವರ್ ಇಂಡಿಯಾ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಪೇಷಂಟ್ಸ್ಗಳು 300-400 kilometers ಖಾಲಿ ಮಾತ್ರೆಗಳಿಗೆ ಮಾತ್ರ ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಯಾಕಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಅಲ್ಲೆಲ್ಲ ಅಷ್ಟು ಸಪ್ಲೈ ಅಥವಾ ಯಾವುದು ಹಾಸ್ಪಿಟಲ್ ಅಲ್ಲಿ ಲೈಸೆನ್ಸಿಂಗ್ ಇಲ್ಲದೆ ಇರೋಂಗೆ ಅವರು ತಗೊಳಕ್ ಆಗಲ್ಲ ಅಲ್ಲಿಂದ. ಸೊ ಅದಕ್ಕೋಸ್ಕರ ಅಷ್ಟು ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಸೊ ಸಪ್ಲೈ ಆಫ್ ನಾರ್ಕೋಟಿಕ್ ಅಥವಾ ಎಸೆನ್ಷಿಯಲ್ ಮೆಡಿಕೇಶನ್ಸ್ ಏನ್ ಅಗತ್ಯ ಇದೆ ಇದು ಎಂಡ್ ಆಫ್ ಲೈಫ್ ಕೇರ್ ಮಾಡೋಕೆ, ಆ ಸಪ್ಲೈಸ್ ತುಂಬಾ ಕಮ್ಮಿ. ಮತ್ತೆ ಇನ್ನೊಂದಂದ್ರೆ ಮೋಸ್ಟ್ ಆಫ್ ದೆಮ್ ಇವಾಗ ಕ್ಯೂರೇಟಿವ್ ಅಂದ್ರೆ ಗುಣಮುಖ ಆಗೋದು ಫಸ್ಟ್ ಅವ್ರದ್ದು, ಮತ್ತೆ ಇದು ಭಯ ಇರ್ಲಿ ಅಥವಾ ನೋವಿರ್ಲಿ ಅದು ಮತ್ತೆ ನೋಡುವ, ಫಸ್ಟ್ ಅವ್ರ ಕಾಯಿಲೆ ವಾಸಿ ಆಗ್ಲಿ ಬೇರೆಯವೆಲ್ಲ ಮತ್ತೆ ನೋಡುವ ಅಂತ ಅವ್ರು ಪುಷ್ ಮಾಡ್ತಾ ಹೋಗ್ತಾರೆ. ಸೊ ಅದು ಇನ್ನೊಂದು ಕಾರಣ.
1: ಈಗ ತಾವು ಹೇಳಿದ್ರಿ ಮಾರ್ಫಿನ್ ಅನ್ನ ಬಳಸಬೇಕಾಗುತ್ತೆ ಅಂತ. ಮಾರ್ಫಿನ್ ಅಂತ ಹೇಳಿದ್ರೆ ಕೆಲವರಲ್ಲಿ ಜನರಲ್ಲಿ ಒಂದು ರೀತಿಯ ಅಪನಂಬಿಕೆಗಳು ಅದರ ಬಗ್ಗೆ ಸ್ವಲ್ಪ ಭಯ ಇದ್ದೇ ಇರ್ತದೆ, ಏನ್ ಹೇಳ್ತೀರಾ ಡಾಕ್ಟರ್?
0: ಕರೆಕ್ಟ್. ಸೊ ಮಾರ್ಫಿನ್ ಯೂಶಲಿ ನಾವು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ನಾಲೆಜ್ ಇದ್ದವರು ಕೇಳುವಂತ ಪ್ರಶ್ನೆ ಅಂದ್ರೆ ಮಾರ್ಫಿನ್ ಗೆ ಅಡಿಕ್ಷನ್ ಆಗ್ಬಹುದಾ ಅಂತ, ಅದೊಂದಿರುತ್ತೆ. ಇನ್ನೊಂದು ಪ್ರಶ್ನೆ ಅಂದ್ರೆ ಮಾರ್ಫಿನ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಪೇಷಂಟ್ ಎಂಡ್ ಆಫ್ ಲೈಫ್ ಅಲ್ಲಿ ಬಂದಿದ್ದಾರೆ ಅಂತ, ಅಂದ್ರೆ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನುವಂತ ಒಂದು ನಂಬಿಕೆ ಇದೆ. ಬಟ್ ಆಕ್ಚುಲಿ ನಾವು ನೋಡಿದಂಗೆ ಅಡಿಕ್ಷನ್ ಪೊಟೆನ್ಶಿಯಲ್ ತುಂಬಾನೇ ಕಮ್ಮಿ ಮಾರ್ಫಿನ್ ಕೊಟ್ರೆ. ಯಾಕಂದ್ರೆ ಅದು ನೋವು ಅಷ್ಟಿರುತ್ತೆ. ಸೊ ನಮ್ಮ ಫಿಸಿಯೋಲಜಿಕಲ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದ್ರೆ ಅದು ನೋವು ಅಷ್ಟಿದ್ರೆ ಅದು ಅಡಿಕ್ಷನ್ ಆಗುವಂಗ ಪೊಟೆನ್ಶಿಯಲ್ ಇಲ್ಲ. ನಾವಿವಾಗ ನಾನು ಇವಾಗ 10 years ಪ್ರಾಕ್ಟೀಸ್ ಅಲ್ಲಿ ನಾನು ಯಾವ್ದಿಗೂ ಅಡಿಕ್ಷನ್ ಆಗುವಂಗೆ ನೋಡಿಲ್ಲ. ಯಾಕಂದ್ರೆ ಪೇನ್ ಅಷ್ಟಿರುತ್ತೆ, ಅದರಿಂದ ಅಡಿಕ್ಷನ್ ಆಗುವಂತ ಚಾನ್ಸಸ್ ತುಂಬಾನೇ ಕಮ್ಮಿ. ಸೊ ಅದರಿಂದ ಗಾಬರಿ ಪಟ್ಟು ಮಾರ್ಫಿನ್ ತಗೊಳ್ಳೋದೇ ಇರೋದು, ಅದರಿಂದ ಆಕ್ಚುಲಿ ನೋವು ಕಮ್ಮಿ ಆಗದೇ ಇರೋದು, ಅದೊಂದು ದೊಡ್ಡ ತಪ್ಪು ಆಕ್ಚುಲಿ ಮಾಡೋದು. ನೆಕ್ಸ್ಟ್ ಅಂದ್ರೆ ಇವಾಗ ಮಾರ್ಫಿನ್ ನಾವು ಎಂಡ್ ಆಫ್ ಲೈಫ್ ಅಥವಾ ತುಂಬಾ ಅಡ್ವಾನ್ಸ್ ಆಗಿರುವಂತ ಸ್ಟೇಜ್ ಅಲ್ಲಿ ಮಾತ್ರ ಕೊಡ್ತಾರೆ ಅಂತ ಒಂದು ತಪ್ಪು ನಂಬಿಕೆ ಇದೆ. ಅದು ಆಕ್ಚುಲಿ ಟ್ರೂ ಅಲ್ಲ. ಇವಾಗ ರೇಡಿಯೇಷನ್ ಪೇಷಂಟ್ಸ್ ಇರ್ಬೋದು, ಇವಾಗ ಬಾಯಿ ಕ್ಯಾನ್ಸರ್ ಪೇಷಂಟ್ಸ್ ಗೆ ರೇಡಿಯೇಷನ್ ಆಗುವಾಗ, ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸೊ ಅವ್ರಿಗೆ ತುಂಬಾ ನೋವು ಇರುತ್ತೆ. ಯಾಕಂದ್ರೆ ಅಲ್ಸರ್ ಬೀಳೋದು, ಮ್ಯೂಕೋಸೈಟಿಸ್ ಅಂತ ಏನ್ ಹೇಳ್ತೀವಿ, ಆ ಟೈಮಲ್ಲಿ ತುಂಬಾ ನೋವಿರುವಂತದ್ದಿರುತ್ತೆ. ಸೊ ಈ ನೋವನ್ನು ನಾವು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಆ ಟೈಮಲ್ಲಿ ಪೇಷಂಟ್ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂದ್ರೆ ಕಾಯಿಲೆ ವಾಸೆ ಆಗುವಂತ ಸ್ಟೇಜ್ ಇದ್ರೂ ಆ ಟ್ರೀಟ್ಮೆಂಟ್ ಮುಗ್ದಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮತ್ ಮುಂದಕ್ಕೆ ಅವರಿಗೆ ಕಾಯಿಲೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ನೋವಿನ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ನಾವು ಸರಳವಾದ ಫಸ್ಟ್ ಔಷಧಿ ಕೊಡ್ತೀವಿ, ಅದರಲ್ಲೂ ಕಮ್ಮಿ ಆಗಲ್ಲ ಅಂದ್ರೆ ನಾವು ಕಾಯಿಲೆದು ಸ್ಟೇಜ್ ನೋಡಲ್ಲ. ಅವಾಗ ನೋವು ಎಷ್ಟು ಇಂಟೆನ್ಸ್ ಇದೆ, ಎಷ್ಟು ಜಾಸ್ತಿ ಇದೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಪೇಷಂಟ್ಗೆ, ಅದನ್ನು ನೋಡ್ಬಿಟ್ಟು ನಾವು ಮಾರ್ಫಿನ್ ಸ್ಟಾರ್ಟ್ ಮಾಡೋದು. ಸೊ ಮಾರ್ಫಿನ್ ಅಂದ್ರೆ ಎಂಡ್ ಆಫ್ ಲೈಫಿಗೆ ಮಾತ್ರ ಅಲ್ಲ, ಕ್ಯೂರೇಟಿವ್ ಸ್ಟೇಜ್ ಅಂದ್ರೆ ಗುಣಮುಖ ಆಗುವ ಸ್ಟೇಜ್ ಅಲ್ಲೂ ಕೊಡ್ತೀವಿ.
1: ಈಗ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಮಾತಾಡಬೇಕಾದ್ರೆ ಹೆಚ್ಚಿನವರಿಗೆ ಅದರ ವೆಚ್ಚದ ಬಗ್ಗೆ ಕೂಡ ಒಂದು ರೀತಿಯ ಗಾಬರಿ ಇದ್ದಿರಬಹುದು. ಈಗ ಇದರ ಕಾಸ್ಟ್ ಹೇಗಿರ್ತದೆ, ಮತ್ತೆ ಇದಕ್ಕೆ ಇನ್ಶೂರೆನ್ಸ್ ಗಳು ಅಥವಾ ಗವರ್ಮೆಂಟ್ ಸ್ಕೀಮ್ಗಳು ಇದರ ಸಪೋರ್ಟ್ ಇದೆಯಾ ಹೇಗೆ?
0: ಇವಾಗ ಆಯುಷ್ಮಾನ್ ಭಾರತ್ ಅಲ್ಲಿ ಒಂದು ಚಿಕ್ಕ ಅಮೌಂಟ್ ಪ್ಯಾಲಿಯೇಟಿವ್ ಕೇರಿಗೆ ಇದೆ, ಪ್ಯಾಲಿಯೇಟಿವ್ ಕೇರಿಗೆ ಒಂದು ಚಿಕ್ಕ ಅಮೌಂಟ್ ಇದೆ. ಬಟ್ ಪ್ಯಾಲಿಯೇಟಿವ್ ಕೇರ್ ಅಷ್ಟು ಕಾಸ್ಟ್ಲಿ ಇಲ್ಲ. ಮತ್ತಿವಾಗ ಇಂಡಿಯಾದಲ್ಲಿ ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ ನಾನು ಮಾತಾಡೋದಂದ್ರೆ, ಇವಾಗ ಕರ್ನಾಟಕ ಸ್ಟೇಟ್ ಪಾಲಿಸಿ ಇದು ಪ್ಯಾಲಿಯೇಟಿವ್ ಕೇರ್ ಪಾಲಿಸಿ ರೋಲ್ ಔಟ್ ಆಗಿದೆ. ಸೊ ಅದರಲ್ಲಿ ಇವಾಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ಹೇಳ್ತೀವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕ್ ಹಾಸ್ಪಿಟಲ್ ಅಲ್ಲೂ ಈ ತರ ಇದು ಮಾರ್ಫಿನ್ ಇರ್ಬೋದು, ಬೇರೆ ಪೇನ್ ಮೆಡಿಸಿನ್ಸ್ ಇರ್ಬೋದು, ಮತ್ತೆ ಬೇರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ನಾವು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಯೂಸ್ ಮಾಡುವಂತದ್ದು, ಆ ಸಪ್ಲೈಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ ಇಸ್ ಇನ್ ಇನಿಷಿಯಲ್ ಫೇಸ್, ಬಟ್ ಇವಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಡೆವಲಪ್. ಸೊ ಅದರಿಂದ ಇವಾಗ ಪೇಷಂಟ್ಸ್ಗಳಿಗೆ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್. ಇವಾಗ ನಾನು ಮಾರ್ಫಿನ್ ಅಂತ ಹೇಳಿದೆ, ಮಾರ್ಫಿನ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ಸೊ ಆಲ್ಮೋಸ್ಟ್ ಎಲ್ರಿಗೂ ಎಫೋರ್ಡ್ ಮಾಡಕ್ ಆಗುವಂತಹ ಮೆಡಿಸಿನ್. ಮತ್ತೆ ಬೇರೆ ತರವಾಗೂ ನಾವು ಮನೆಯಲ್ಲೇ ಹೆಂಗೆ ಮ್ಯಾನೇಜ್ ಮಾಡಬಹುದು ಅಂತ ನಾವು ಎಜುಕೇಟ್ ಮಾಡ್ತೀವಿ. ಸೊ ಇಟ್ ಇಸ್ ನಾಟ್ ಅಟ್ ಆಲ್ ಅನ್ ಎಕ್ಸ್ಪೆನ್ಸಿವ್ ಇಶ್ಯೂ. ಅದು ಎಕ್ಸ್ಪೆನ್ಸ್ ವಿಷಯ ಅಲ್ಲ, ಒಂದಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದು ಅವ್ರು ಬಂದು ನಮ್ ಕೇಳಿದ್ರೆ ಮಾತ್ರ ನಾವು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬಹುದು. ಸೊ ಇಟ್ ಇಸ್ ನಥಿಂಗ್ ಲೈಕ್ ಇಟ್ ಇಸ್ ಎಕ್ಸ್ಪೆನ್ಸಿವ್. ಅದರಿಂದ ಇವಾಗ ಹಣ ಜಾಸ್ತಿ ಆಗ

0: ಅಂತ ತಗೊಳ್ಳದೇ ಇರೋಕ್ಕೆ ಇಟ್ಸ್ ನಾಟ್ ಅ ರೀಸನ್ ಫಾರ್ ನಾಟ್ ಟೇಕಿಂಗ್ ಪ್ಯಾಲಿಯೇಟಿವ್ ಕೇರ್. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಆಗುವ ಟೈಮಲ್ಲಿ ರೇಡಿಯೇಷನ್ ಇರ್ಬೋದು, ಕೀಮೊಥೆರಪಿ ಇರ್ಬೋದು, ಆ ಟೈಮಲ್ಲಿ ಅವರಿಗಾಗುವಂಥ ಒತ್ತಡ ಇರ್ಬೋದು, ದೇಹದ ಸಮಸ್ಯೆ ಇರ್ಬೋದು, ಅದಕ್ಕೋಸ್ಕರ ರೆಫರೆನ್ಸ್ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಟೀಮಲ್ಲಿ ಸೋಷಿಯಲ್ ವರ್ಕರ್ಸ್, ಸೈಕಾಲಜಿಸ್ಟ್, ನ್ಯೂಟ್ರಿಷನಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್, ಸೊ ಇವರೆಲ್ಲರೂ ಇರುವಂಥ ಟೀಮ್. ಸೊ ಇಟ್ಸ್ ಅ ಬಿಗ್ ಟೀಮ್. ಸೊ ಅದ್ರ ಜೊತೆಗೆ ಎಂಡ್ ಆಫ್ ಲೈಫ್ ಪೇಷಂಟ್ಸಿಗೆ ಕೇರ್ ಮಾಡುವಂಥದ್ದು, ಸೊ ಈ ಥರ ಫೆಸಿಲಿಟೀಸ್ ಇದೆ ಇವಾಗ ಸದ್ಯಕ್ಕೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಅದೇ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಫಸ್ಟ್ ಅಂದರೆ ಜಾಗೃತ ಇದು ಅವೇರ್ನೆಸ್ ಇರಬೇಕು, ಜಾಗರೂಕತೆ. ಸೊ ಇದಿದ್ರೆ ನಮ್ಮವರಿಗೆ ಯಾವ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗಕ್ಕೆ ಅಂದರೆ ಯಾವ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಅವರಿಗೆ ಗೊತ್ತಾಗತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಖಾಯಿಲೆ ಇದ್ರೆ. ಯಾಕಂದರೆ ಗುಣಮುಖ ಆಗೋದು ಇಂಪಾರ್ಟೆಂಟು, ಅದ್ರ ಜೊತೆಗೆ ಅವರಿಗೆ ಡಿಗ್ನಿಫೈಡ್ ವೇ ಆಫ್ ಲಿವಿಂಗ್, ಡಿಗ್ನಿಫೈಡ್ ಡೆತ್ ಕೊಡುವಂಥದ್ದು, ಮತ್ತೆ ಭಯ ಆ ಥರ ಆತಂಕ ಅದು ಕಮ್ಮಿ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಕೇಳುವರಿಗೆ ಹೇಳಿರ್ತೇನೆ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು. ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್ ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
1: ಗ್ರಾಮೀಣ ಅಂಚೆ ಯೋಜನೆ. ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ

0: ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995ರಲ್ಲಿ ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ 15-20 ವರ್ಷಗಳ ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ ಇದು ಆಜೀವ ವಿಮೆಯಾಗಿದ್ದು 5 ವರ್ಷಗಳ ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಸಂದೇಶಗಳು. ಸರಿಯಾಗಿ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?

0: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
1: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
3: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸ್ತ್ರೀಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಐದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆ ಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಎರಡು ದಿನಗಳ ಸ್ವೀಡನ್ ಭೇಟಿಗಾಗಿ ಗೊಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಸ್ವೀಡನ್ ಸಂಬಂಧಗಳಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ. ವ್ಯಾಪಾರ, ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ಸ್ಟಾರ್ಟ್ಅಪ್ಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಕ್ರಮ ಮತ್ತು ಸಹಕಾರವನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರೊಂದಿಗೆ ಇಬ್ಬರೂ ನಾಯಕರು ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಭೇಟಿಯು ಪ್ರಧಾನಿ ನರೇಂದ್ರ ಮೋದಿಯವರ ಯುಎಇ ಮತ್ತು ಯುರೋಪಿಯನ್ ಪ್ರವಾಸದ ಮೂರನೇ ಹಂತವಾಗಿದೆ ಮತ್ತು ಭಾರತ ಯುರೋಪಿಯನ್ ಮುಕ್ತ ವ್ಯಾಪಾರ ಒಪ್ಪಂದವು ಜನವರಿ 2026 ಜಾರಿಗೆ ಬಂದ ನಂತರ ಅವರ ಮೊದಲ ಯುರೋಪ್ ಭೇಟಿ ಇದಾಗಿದೆ. ನಿನ್ನೆ ಪ್ರಧಾನಿಯವರ ಪ್ರವಾಸದ ಎರಡನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡಚ್ ಪ್ರಧಾನಿ

0: ರಾಬ್ ಜೆಟ್ಟನ್ ನಡುವಿನ ಹೇಗ್ನಲ್ಲಿ ನಡೆದ ಮಾತುಕತೆಗಳ ನಂತರ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲು ಒಪ್ಪಿಕೊಂಡಿವೆ. ವ್ಯಾಪಾರ, ರಕ್ಷಣೆ ತಂತ್ರಜ್ಞಾನ, ನೀರು ನಿರ್ವಹಣೆ, ಶುದ್ದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ನಾಯಕರು ಪರಿಶೀಲಿಸಿದರು. ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸಲು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ಅನ್ನು ಭಾರತದ ಪ್ರಮುಖ ಯುರೋಪಿಯನ್ ಪಾಲುದಾರರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಮತ್ತು ಈ ಸಂಬಂಧವು ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಬಲವಾದ ಆರ್ಥಿಕ ಸಂಬಂಧಗಳು ಮತ್ತು ಜನರಿಂದ ಜನರ ಸಂಪರ್ಕಗಳಲ್ಲಿ ಬೇರೂರಿದೆ ಎಂದು ಅವರು ಹೇಳಿದರು. 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿಯ ಕ್ಷೇತ್ರ ಕಾರ್ಯಾಚರಣೆಗಳು 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರಂಭಗೊಂಡಿವೆ. ಕೇಂದ್ರಾಡಳಿತ ಪ್ರದೇಶಗಳು ರಾಜಸ್ಥಾನ, ಮೇಘಾಲಯ, ಮಹಾರಾಷ್ಟ್ರ, ಜಾರ್ಖಂಡ್ ಹಾಗೂ ದೆಹಲಿ ಎನ್ಸಿಟಿಯ ದೆಹಲಿ ಮಹಾನಗರ ಪಾಲಿಕೆ ಪ್ರದೇಶವಾಗಿವೆ. ಇದೇ ವೇಳೆ ಗಣತಿದಾರರಿಂದ ಮನೆ ಮನೆಗೆ ತೆರಳಿ ನಡೆಸುವ ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಸ್ತುತ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಬಿಹಾರ, ಚಂಡೀಗಢ, ಛತ್ತೀಸ್ಗಢ, ದಾದರ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ತೆಲಂಗಾಣ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ಪ್ರಗತಿಯಲ್ಲಿವೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಸಮಗ್ರ ಮತ್ತು ನಿಖರ ಮಾಹಿತಿಯನ್ನು ಖಚಿತಪಡಿಸಲು ಮನೆ ಮನೆಗೆ ತೆರಳಿ ಗಣನೆ ಮಾಡುವ ವಿಧಾನವನ್ನು ಉಳಿಸಿಕೊಂಡೇ 2027 ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ಸಾಧನಗಳ ಮೂಲಕ ನಡೆಸಲಾಗುತ್ತಿದೆ. ಕ್ಷೇತ್ರ ಭೇಟಿಗಳ ಸಂದರ್ಭದಲ್ಲಿ ವಸತಿ ಪರಿಸ್ಥಿತಿ, ಕುಟುಂಬದ ವಿವರಗಳು, ಲಭ್ಯವಿರುವ ಸೌಲಭ್ಯಗಳು ಹಾಗೂ ಕುಟುಂಬಗಳ ಸ್ವತ್ತುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು 33 ಅಧಿಸೂಚಿತ ಪ್ರಶ್ನೆಗಳನ್ನು ಒಳಗೊಂಡ ಸಂರಚಿತ ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಲಾಗುತ್ತಿದೆ. ಸಚಿವಾಲಯದ ಪ್ರಕಾರ ಸ್ವಯಂ ಗಣನೆ ಸೌಲಭ್ಯವು ಇಂದು ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿಯಲ್ಲಿ ಆರಂಭಗೊಂಡಿದ್ದು ಈ ತಿಂಗಳ 31ರವರೆಗೆ ಲಭ್ಯವಿರುತ್ತದೆ. ಉತ್ತರ ಪ್ರದೇಶದಲ್ಲಿಯೂ ಈ ಸ್ವಯಂ ಗಣನೆ ಸೌಲಭ್ಯ ಪ್ರಸ್ತುತ ನಡೆಯುತ್ತಿದ್ದು ಮೇ 21ರವರೆಗೆ ಮುಂದುವರಿಯಲಿದೆ. ಜನಗಣತಿ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾದ ಈ ಸ್ವಯಂ ಗಣನೆ ಸೌಲಭ್ಯಕ್ಕೆ ಸಾರ್ವಜನಿಕರಿಂದ ಉತ್ತೇಜನಕಾರಿ ಪ್ರತಿಕ್ರಿಯೆ ದೊರೆಯುತ್ತಿದೆ. ಈಗಾಗಲೇ 25 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1,44,00,000 ಹೆಚ್ಚು ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ಸ್ವಯಂ ಗಣನೆ ಪೂರ್ಣಗೊಳಿಸಿವೆ. ಈ ಉಪಕ್ರಮವು ಜನಗಣತಿ ಕಾರ್ಯಾಚರಣೆಗಳ ಡಿಜಿಟಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದ್ದು ಜನರಿಗೆ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅನುಕೂಲಕರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ಬೆಂಗಳೂರಿನ ವೈಯಪ್ಪನಹಳ್ಳಿ ಬಳಿಯ SMVT ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಗಿದೆ. ವರ್ಚುವಲ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದರು. ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರಾದ ಪಿಸಿ ಮೋಹನ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ವಾರಕ್ಕೆ 2 ದಿನ ಬೆಂಗಳೂರಿನಿಂದ ಮುಂಬೈ ನಡುವೆ ಈ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಈ ರೈಲು ಶನಿವಾರ ಮತ್ತು ಮಂಗಳವಾರದಂದು ಬೆಂಗಳೂರಿನಿಂದ ಮುಂಬೈಗೆ, ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಓಡಾಟ ನಡೆಸಲಿದೆ. ಬೆಂಗಳೂರು ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟದ ಪುಣೆ, ಮುಂಬೈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಿದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಏಕಾಏಕಿ ಎಬೋಲಾ ವೈರಸ್ ಉಂಟಾಗಿರುವುದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಘೋಷಿಸಿದೆ. WHO ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧನೋಮ್ ಘೆಬ್ರೆಯಸ್ 300ಕ್ಕೂ ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು 88 ಸಾವುಗಳು ಈ ದೇಶಗಳಲ್ಲಿ ವರದಿಯಾದ ನಂತರ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. COVID-19 ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯನ್ನು ಎಬೋಲಾ ವೈರಸ್ ಹೊಂದಿಲ್ಲ ಎಂದು WHO ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದೆ ಹಾಗೂ ಅಂತಾರಾಷ್ಟೀಯ ಗಡಿಗಳನ್ನು ಮುಚ್ಚದಂತೆ ಕೂಡ ಸಲಹೆ ನೀಡಿದೆ. ಈ ಎಬೋಲಾ ವೈರಸ್ ಅಪರೂಪದ ಬುಂಡಿಬುಗ್ಯೋ ತಡೆಗೆ ಸೇರಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಪ್ರಸ್ತುತ ಯಾವುದೇ ಅನುಮೋದಿತ ಲಸಿಕೆಗಳು ಅಥವಾ ಚಿಕಿತ್ಸೆಗಳಿಲ್ಲ. ಎಬೋಲಾ ದೈಹಿಕ ಸ್ರವಿತ ದ್ರವಗಳ ಸಂಪರ್ಕದ ಮೂಲಕ ಹರಡುತ್ತದೆ ಹಾಗೂ ತೀವ್ರ ಮತ್ತು ಹೆಚ್ಚಾಗಿ ಮಾರಕ ಕಾಯಿಲೆಗೆ ಕಾರಣವಾಗಬಹುದು. ಹೆಚ್ಚಿನ ಪ್ರಕರಣಗಳು ಕಾಂಗೋದಲ್ಲಿ ವರದಿಯಾಗಿವೆ. ನೆರೆಯ ಉಗಾಂಡದಲ್ಲಿ 2 ಪ್ರಕರಣಗಳು ದೃಢಪಟ್ಟಿವೆ ಎನ್ನಲಾಗಿದೆ.

0: ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಿಸಲಾಗುತ್ತಿದೆ. ಈ ದಿನವು ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು, ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಹಾಗೂ ವ್ಯಕ್ತಿ, ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಕ್ರಮವನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿದೆ. ಈ ವರ್ಷದ ಥೀಮ್ ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮೂಕ ಕೊಲೆಗಾರನನ್ನು ಸೋಲಿಸಿ ಎಂಬುದಾಗಿದೆ. ಇಂದು ವಿಶ್ವದಾದ್ಯಂತ ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನ 1865ರಲ್ಲಿ ಪ್ಯಾರಿಸ್ನಲ್ಲಿ ಸ್ಥಾಪಿತವಾದ ಸಂಯುಕ್ತ ರಾಷ್ಟಗಳ ಡಿಜಿಟಲ್ ತಂತ್ರಜ್ಞಾನ ಸಂಸ್ಥೆ ಐಟಿಯು ಸ್ಥಾಪನೆಯನ್ನು ಸ್ಮರಿಸುತ್ತದೆ. ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ಜೀವನಾಡಿಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬುದಾಗಿದೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಎರಡು ಪಂದ್ಯಗಳು ನಡೆಯಲಿವೆ. ಧರ್ಮಶಾಲದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ ಎರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿ ಸರ್ಕಾರ ರಾಷ್ಟ ರಾಜಧಾನಿಯಲ್ಲಿ ವಾಯುಯಾನ ಟರ್ಬೈನ್ ಇಂಧನದ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನು 25%-7%ಕ್ಕೆ ಇಳಿಸುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಮಾನಯಾನ ವಲಯಕ್ಕೆ ಉತ್ತೇಜನ ನೀಡುವ, ಪ್ರವಾಸೋದ್ಯಮ ಮತ್ತು ಲಾಜಿಸ್ಟಿಕ್ಸ್ ಚಟುವಟಿಕೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸಂಪರ್ಕ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ಆದ್ಯತೆಗೆ ಅನುಗುಣವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚ ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027ರ ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ, ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್, ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಜನಪದ ಸಂಗೀತ.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೇ ವಿಶೇಷ ಸಂದೇಶ.
3: ಪರೀಕ್ಷಾ ಏಕ ಐಸಾ ಅವಸರ ಹೈ ಔರ್ ಪರೀಕ್ಷಾ ಕೆ ಲಿಯೇ ಹೆಲ್ದಿ ಕಾಂಪಿಟಿಷನ್ ಕಿ ಭಾವನಾ ಹಮಾರಿ ತಯಾರಿ ಕೋ ಔರ್ ಬೆಹತರೀನ್ ಬನಾತಿ ಹೈ.
2: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ್, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ ಜೋ ಕಿ 23 ಅಪ್ರೈಲ್ ಸೆ 23 ಮಈ ತಕ್ ಚಲೇಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೇ www.ncpcr.gov.in ಪರ್ ಲಾಗಿನ್ ಕರಿ.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್, ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಈಗ ರಾಮದುರ್ಗ ತಾಲೂಕು ಸುರೇಬಾನದ ದೇವಕವ್ವ ಎಫ್ ಆಚಮಟ್ಟಿ ಹಾಗೂ ಸಂಗಡಿಗರಿಂದ ಹಂತಿ ಪದಗಳು.

0: ಇದುವರೆಗೆ ರಾಮದುರ್ಗ ತಾಲೂಕು ಸುರೇಬಾನದ ದೇವಕ್ಕವ್ವ ಎಫ್ ಆಚಮಟ್ಟಿ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಪ್ರಾಯೋಜಿತ ಕಾರ್ಯಕ್ರಮ
1: ನಡೆ ನುಡಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ, ಸಂದೇಶಗಳನ್ನು ಕಳುಹಿಸಿ, ವಾಟ್ಸಾಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ನೀವು ನಮ್ಮೊಂದಿಗೆ ಮಾತನಾಡಬೇಕಾ ಅಥವಾ ವಾಟ್ಸಾಪ್ ಸಂದೇಶವನ್ನು ಕಳಿಸಬೇಕಾ? ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಬರೆದಿಟ್ಟುಕೊಳ್ಳಿ. 9483986142. ಮತ್ತೊಮ್ಮೆ 9483986142. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ಇಲ್ಲ ಅಥವಾ ನೋ ಅನ್ನುವಂಥ ಪ್ರತ್ಯುತ್ತರ ನನಗಾಗಲಿ ನಿನಗಾಗಲಿ ಕೇಳಲಿಕ್ಕೆ ಇಷ್ಟವಿಲ್ಲದಿರುವಂಥ ಪದ ಅಲ್ವಾ? ಯಾರಾದರೂ ಇಲ್ಲ ಅಂತ ಉತ್ತರ ಕೊಟ್ಬಿಟ್ರೆ ಒಂದು ಹೊಸ ಥರದ ನೃತ್ಯ ನಾಟಕ ಎಲ್ಲ ಆರಂಭವಾಗುತ್ತೆ.

ಅದರಲ್ಲೂ ಸಂಬಂಧಗಳಲ್ಲಿ ಇಲ್ಲ ಅನ್ನುವಂಥ ಪದ ಬಿರುಕುಗಳನ್ನು ಸಹ ಮೂಡಿಸ್ತವೆ. ಆಕೆ ನನಗಿಲ್ಲ ಅಂದ್ಲ, ಆತ ನನಗಿಲ್ಲ ಅನ್ನ ಅಂತ ಅನೇಕ ಬಾರಿ ಹಲ್ಲು ಮಸಿಯುವುದು ಉಂಟು. ಅದು ಮುಂದುವರೆದು ನಾವು ದೈನಂದಿನ ಪತ್ರಿಕೆಗಳಲ್ಲಿ ಓದುವ ಅನಾಹುತಗಳಿಗೂ ತಳ್ಳಬಹುದು. ಇದು ಒಂದು ಕಡೆ ಆದರೆ ಇನ್ನೊಂದೆಡೆ ಕೆಲವರು ಇಲ್ಲ ಅನ್ನುವುದಕ್ಕೆ ಬಹಳ ಕಷ್ಟಪಡುತ್ತಾರೆ, ಧೈರ್ಯ ಇರುವುದಿಲ್ಲ. ಅದು ನಮ್ಮ ಬಾಸ್ಗಳಿಗೆ ಆಗಿರಬಹುದು, ಜೋರ್ ಮಾಡುವ ಪೋಷಕರು, ಗಂಡ ಹೆಂಡತಿ, ಅಧಿಕಾರವಿರುವವರು, ದೊಡ್ಡವರು, ಪ್ರಿಯವಾದವರು, ಹೀಗೆ. ಆದರೆ ಸಂಬಂಧಗಳಲ್ಲಿ ಅರ್ಥವಿಲ್ಲದೆ ಇಲ್ಲ ಅನ್ನುವಾಗ ಅದು ನಮಗೇನೆ ಪುನಃ ಕೇಡು ತರಬಹುದು, ಸಂಬಂಧಗಳನ್ನು ಮುರಿಯಬಹುದು, ಅಸಮಾಧಾನವನ್ನು ಸಹ ಹುಟ್ಟು ಹಾಕಬಹುದು. ಅಬ್ಬಬ್ಬಾ, ಎಷ್ಟು ಕಷ್ಟ! ಹೇಳಿದ್ರೂ ಕಷ್ಟ, ಹೇಳಿಲ್ಲ ಅಂದರೂ ಕಷ್ಟ. ಈ ಇಲ್ಲ ಅನ್ನುವ ಪದ ನನ್ನನ್ನು ನಿನ್ನನ್ನು ಕಷ್ಟಕ್ಕೆ ಸಿಲುಕಿಸುವಂಥ ಪದ ಅಲ್ವಾ? ಅದರಲ್ಲೂ ನಮ್ಮ ಪ್ರಿಯವಾದವರಿಗೆ ಇಲ್ಲ ಅನ್ನುವುದು ನೆಕ್ಸ್ಟ್ ಲೆವೆಲ್. ಅಲ್ಲಿಗೆ ಏನು ಮಾಡಬಹುದು? ಈ ನಿರಾಕರಣೆಯನ್ನು ಹೇಗೆ ಸ್ವೀಕರಿಸಬಹುದು? ಇಲ್ಲ ಅನ್ನುವ ಪದವನ್ನು ಹೇಗೆ ಸಂವಹಿಸಬಹುದು, ಅಂದರೆ ಬೇರೆಯವರೊಟ್ಟಿಗೆ ಮಾತನಾಡಬಹುದು? ಯಾವಾಗಲೂ ಯಾರಾದರೂ ಇಲ್ಲ ಅನ್ನುವಾಗ ಅದನ್ನು ಕೇಳುವ ನೀನೋ ನಾನಾಗಲಿ ಮೊದಲನೆಯದಾಗಿ ತಾಳ್ಮೆ ಇರಬೇಕು. ಎಂದಿಗೂ ನಿಮ್ಮ ಭಾವನೆಗಳು ನಿಮ್ಮ ಪ್ರತಿಕ್ರಿಯೆಯನ್ನು ಆಳಬಾರದು. ಏನಂಗಂದ್ರೆ, ಇಲ್ಲ ಅನ್ನುವಾಗ ದುಃಖ, ನಿರಾಶೆ, ಕೋಪ, ಆತ್ಮಗೌರವಕ್ಕೆ ಪೆಟ್ಟು ಬಿದ್ದ ಹಾಗೆ ಭಾಸವಾಗಬಹುದು. ಅದು ಸಹಜ, ನಮ್ಮ ಮೆದುಳು ಸಹ ಹಾಗೆ ಮಾಡಲ್ಪಟ್ಟಿದೆ. ಹೌದು ಎನ್ನುವಾಗ ಎಷ್ಟು ಸಂತೋಷದಿಂದ ಸ್ವೀಕರಿಸುವ ಈ ಅಂಗ, ಇಲ್ಲ ಅನ್ನುವಾಗ ಅಷ್ಟೇ ವಿರೋಧವಾಗಿ ಪ್ರತಿಕ್ರಿಯಿಸುತ್ತದೆ. ಇಲ್ಲವೆಂದು ಕೇಳುವಾಗ ಈ ನಮ್ಮ ಭಾವನೆಗಳಿಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಬಿಡಬೇಡಿ. ಆ ಕಹಿಯಾದ ಭಾವನೆಗಳಿಗೆ ಕಾರ್ಯ ಮಾಡಲು ಬಿಡುವಾಗ ಅದು ವಿಕೋಪಕ್ಕೆ ತಿರುಗಿಕೊಳ್ಳುತ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಇದ್ದರೆ ತಾಳ್ಮೆ ಹೆಚ್ಚಾಗಿ ಬೇಕಾಗಿದೆ. ಆ ಪ್ರೀತಿ ಇದ್ದಲ್ಲಿ ನೀವು ಇನ್ನೊಬ್ಬರ ಅನಿಸಿಕೆಗಳು ಇಲ್ಲವಾದರೂ ಕೇಳುವ ಮನೋಭಾವನೆ ಇರುತ್ತದೆ. ಎರಡನೆಯದಾಗಿ, ಹೌದು ಎನ್ನುವಂಥದ್ದು ಎಷ್ಟು ಮಾತ್ರಕ್ಕೆ ಕೇವಲ ಉತ್ತರವೋ, ಇಲ್ಲ ಅನ್ನುವಂಥದ್ದು ಸಹ ಒಂದು ಉತ್ತರ. ಅದರಲ್ಲಿ ವಿಶೇಷತೆ ಏನೂ ಇಲ್ಲ. ಹೌದು ಅನ್ನುವಂಥದ್ದನ್ನು ಹೇಗೆ ಸ್ವೀಕರಿಸ್ತೀರೋ ಅದೇ ರೀತಿಯಲ್ಲಿ ಅದರ ವಿರುದ್ಧ ಪದವಾಗಿರುವ ಇಲ್ಲ ಅನ್ನುವಂಥದ್ದನ್ನು ಸಹ ಅಷ್ಟೇ ಸಮವಾಗಿ, ಇಲ್ಲವಾದರೂ ಅದನ್ನು ಸ್ವೀಕರಿಸುವಂತಹ ಓಪನ್ ಮೈಂಡ್ ಅಂತೀವಲ್ಲ, ತೆರೆದ ಮನಸ್ಸು ಅದು ಬೇಕಾಗಿದೆ. ಬರುವಂಥ ಉತ್ತರಗಳು ಅದು ಯಾವುದೇ ಆಗಿರಲಿ, ಅದು ಅವರ ಅಭಿಪ್ರಾಯ, ಅನಿಸಿಕೆ, ಅವರ ಧ್ವನಿಯಾಗಿರುತ್ತದೆ. ಅದನ್ನು ನಾವು ಸ್ವೀಕರಿಸುವ ಮೂಲಕ ಅವರ ಮನಸ್ಥಿತಿಯನ್ನು ನಾವು ಗೌರವಿಸುತ್ತೇವೆ. ಅಷ್ಟು ಮಾತ್ರವೇ ಅಲ್ಲ, ಇನ್ನೊಬ್ಬರ ಅಭಿಪ್ರಾಯವನ್ನು ಕೇಳುವಾಗ ನಾವು ಒಂದೇ ಉತ್ತರವನ್ನು ಅಪೇಕ್ಷಿಸಿ ಉತ್ತರವನ್ನು ಎದುರು ನೋಡಬಾರದು ಅಲ್ವಾ? ಉತ್ತರ ಯಾವುದಾದರೂ ಸರಿಯೇ, ಅದನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿಯು ನಮಗೆ ಇರಬೇಕು. ಇನ್ನೊಬ್ಬರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಹೊರಹಾಕುವುದಕ್ಕೆ ಅವಕಾಶ ಕೊಡಿ. ಕೆಲವರು ಹೇಳ್ತಾರಲ್ಲ, ಏ ಅವನ ಹತ್ರ ಹೋಗಿ ಕೇಳ್ರಿ, ನಾನು ಕೇಳಿದ್ರೆ ಅವನು ಇಲ್ಲ ಅಂತಲೇ ಹೇಳೋದಿಲ್ಲ. ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಹೆಂಡತಿ, ನಾನು ಏನು ಕೇಳಿದ್ರು ಇಲ್ಲ ಅಂತಲೇ ಹೇಳಲ್ಲಪ್ಪ. ಅದು ತಪ್ಪು. ಪ್ರತಿಯೊಬ್ಬೊಬ್ಬರಿಗೂ ಅವರದೇ ಆದ ಅನಿಸಿಕೆಗಳು, ಅಭಿಪ್ರಾಯಗಳು ಇರುತ್ತದೆ. ಅದಕ್ಕೆ ನಾವು ಯಾವಾಗಲೂ ಅವಕಾಶ ಮಾಡಿಕೊಡಬೇಕು. ಇಲ್ಲವಾದರೆ ಬಲವಂತವಾಗಿ ನಾವು ಹೌದು ಇಲ್ಲ ಎಂಬುದಾಗಿ ಹೇಳಿಸುವಾಗ ಅದು ಬಹಳ ದಿನ ನಿಲ್ಲುವುದಿಲ್ಲ. ಎಲ್ಲಿವರೆಗೂ? ಒಂದಲ್ಲ ಒಂದು ದಿನ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹೊರಬರ್ತದೆ. ಮೂರನೇದಾಗಿ, ಕೆಲವು ಸಂಬಂಧಗಳಲ್ಲಿ ಅದರ ನಿಜ ರೂಪ ತಿಳಿದುಕೊಳ್ಳಬೇಕಾ? ಆವಾಗ ಈವಾಗ ಯಾವಾಗಾದರೂ ಅಪೇಕ್ಷೆ ಮಾಡದಿರುವಂಥ ಸಮಯದಲ್ಲಿ ಇಲ್ಲ ಅಂತ ಹೇಳಿ ಅವರ ಪ್ರತಿಕ್ರಿಯೆಯಲ್ಲಿ ಅವರ ನಿಜ ರೂಪ ಹೊರಗೆ ಬರುತ್ತದೆ. ಸಾಮಾನ್ಯವಾಗಿ ಸ್ನೇಹಿತರು ನಿಜವೋ ಇಲ್ಲವೋ ಗೊತ್ತಾಗುತ್ತದೆ. ನಿಜವಾದ ಸ್ನೇಹಿತರಿಗೆ ಏನು ಅನ್ನಿಸುವುದಿಲ್ಲ, ಅನ್ನಿಸಿದರೂ ಪುನಃ ವಾಪಸ್ ಬಂದೇ ಬರ್ತಾರೆ. ಆದರೆ ನಮ್ಮಿಂದ ಕೆಲಸ ಆಗತ್ತೆ ಅಂತ ಜೊತೆಗಿರ್ತಾರಲ್ಲ, ಅವರ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಅನೇಕ ವರ್ಷಗಳ ಮುನ್ನ ನನ್ನ ಸ್ನೇಹಿತ ಒಂದು ಸ್ವಲ್ಪ ದುಡ್ಡಿರೋನೆ, ಅಂಥವ್ರಿಗೆ ಹೆಚ್ಚು ಸ್ನೇಹಿತರಿರ್ತಾರೆ. ಅವನಿಗೆ ಯಾರು ನಿಜ ಯಾರು ಅಲ್ಲ ತಿಳಿದೇ ಇರುವಾಗ ತಿಳ್ಕೊಳ್ಳಿಕ್ಕೆ ಈ ಪ್ರಯತ್ನ ಮಾಡ್ತಾನೆ. ಯಾವಾಗಲೂ ಹೌದು ಅನ್ನುತ್ತಾ ಇದ್ದವನು ಒಂದು ಬಾರಿ ಇಲ್ಲ

ಅನ್ನುವಾಗ ಆ ಒಬ್ಬ ಸ್ನೇಹಿತ ತನ್ನ ಉಪ್ಪು ಖಾರ ಇಲ್ಲಿ ಇನ್ನು ಬೇಯೋದಿಲ್ಲ ಅನ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾನೆ. ಆದರೆ ಸ್ವಲ್ಪ ಹುಷಾರಾಗಿರಿ, ಇಂತಹ ಸ್ನೇಹಿತರು ಅಥವಾ ಸ್ನೇಹಿತರಲ್ಲಿ ದ್ವೇಷದ ಮನೋಭಾವ ಹೆಚ್ಚಿರುತ್ತೆ. ಈಗಿನ ದಿನಮಾನಗಳಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಒಂದು ತಲಾಂತೆ ಸರಿ. ಯಾಕೆ ಗೊತ್ತಾ, ನಾವು ಈ ಡಿಪ್ಲೊಮೆಸಿ ಲೋಕದಲ್ಲಿ ಅಂದರೆ ದ್ವಂದ್ವ ನೀತಿಯುಳ್ಳ ಲೋಕದಲ್ಲಿ ಬದುಕ್ತಾ ಇದ್ದೇವೆ. ಒಂಥರ ಹೆಂಗೆ ಅಂದರೆ ಈ ಅಡ್ಗೋಡೆ ಮೇಲೆ ದೀಪ ಇದ್ದಂಗೆ, ಇತ್ತಾಗೆ ತೊಟ್ಲೂ ತೂಗಿಸ್ತಾರೆ, ಅತ್ಲಾಗೆ ಮಗುನೂ ಚೀಡ್ತಾರೆ. ಹಾಗಾಗಿ ತುಂಬ ಹುಷಾರಾಗಿ ನಾವು ಮಾತಾಡಬೇಕು. ನಾಲ್ಕನೆಯದಾಗಿ, ಕೆಲವೊಂದು ಬಾರಿ ಇಲ್ಲ ಅಂತ ಹೇಳುವಾಗ ಅದರಿಂದ ಕಲಿಯುವುದಕ್ಕೆ ನಮ್ಮನ್ನು ನಾವು ಇನ್ನೂ ಹೆಚ್ಚು ತಯಾರಿ ಮಾಡಿಕೊಳ್ಳುವುದಕ್ಕೆ ಕೊಡುತ್ತಿರುವ ಅವಕಾಶ ಎಂದು ಪರಿಗಣಿಸಬೇಕು. ಈ ಕೆಲವೊಂದು ರಿಯಾಲಿಟಿ ಶೋಗಳನ್ನು ನೋಡುವಾಗ ಮಕ್ಕಳನ್ನು ಇನ್ನೂ ಚೆನ್ನಾಗಿ ಕಲಿತು ಬರಲಿ ಎಂದು ನಿರಾಕರಿಸುವಾಗ ಅದನ್ನು ಸ್ವೀಕರಿಸುವುದಕ್ಕೆ ಬಹಳ ಕಷ್ಟಪಡ್ತಾರೆ, ಅಳ್ತಾರೆ, ಗೋಗರಿತಾರೆ, ಇನ್ನೊಂದು ಚಾನ್ಸ್ ಕೊಡಿ ಸರ್ ಪ್ಲೀಸ್ ಅಂತ ಬೇಡ್ತಾರೆ. ಮನೆಗಳಲ್ಲೂ ಅಷ್ಟೇ, ಸಿಕ್ಕಾಬಟ್ಟೆ ಪ್ರೀತಿ ಮಾಡಿ ಬೆಳೆಸಿರೋದಕ್ಕೆ ಮಕ್ಕಳು ಕೇಳಿರೋದನ್ನೆಲ್ಲ ತೆಗೆದುಕೊಡುವಂಥ ಸಲುವಾಗಿ ಒಂದು ಬಾರಿ ಇಲ್ಲ ಅಂದರೆ ಮಕ್ಕಳು ಅದನ್ನು ಸ್ವೀಕರಿಸುವುದಿಲ್ಲ. ಸಹಜವಾಗಿ ಇಂಟರ್ವ್ಯೂ, ಎಕ್ಸಾಮ್ಸ್ ಇದರಲ್ಲೆಲ್ಲ ನೋ ದೊರೆತಾಗ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಸಿದ್ಧ ಮಾಡಿಕೊಳ್ಳಿ. ಅನೇಕ ಪ್ರಖ್ಯಾತ ನಟರು, ಗಾಯಕರು ಅವರ ಆರಂಭದ ವೃತ್ತಿ ಜೀವನದಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇರುವಾಗ ಅಥವಾ ಅದರಲ್ಲಿ ಪಾರಂಗತತೆ ಇಲ್ಲದಿರುವಾಗ ನಿರಾಕರಣೆಯನ್ನು ಅನುಭವಿಸುತ್ತಾರೆ. ಅದಾದ ನಂತರ ಅಭ್ಯಾಸ ಮಾಡಿ ಮಾಡಿ ಅದರಲ್ಲಿ ಶ್ರೇಣತೆ ಪಡೆದು ಈಗ ಅವರು ನಮ್ಮ ಮಧ್ಯದಲ್ಲಿ ದಂತಕಥೆಗಳು, ಅನೇಕರಿಗೆ ದೇವರು, ರೋಲ್ ಮಾಡೆಲ್ಗಳು. ಆಗ ಅವರಿಗೆ ನಿರಾಕರಣೆ ಸಿಗದೆ ಹೋಗಿದ್ದರೆ ಇಷ್ಟು ಉನ್ನತವಾಗಿ ಬೆಳೆಯಲು ಸಾಧ್ಯವಾಗ್ತಾ ಇತ್ತ? ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ಅವರು ಅನುಭವಿಸಿದ ಬೇಸರಿಕೆ, ದುಃಖ, ನಿರಾಶೆ, ಕೋಪವನ್ನು ಸೋಲಲು ಬಿಡದೆ ಅದನ್ನು ಉತ್ತಮವಾದ ರೀತಿಯಲ್ಲಿ ಸಿದ್ಧತೆಗಳಲ್ಲಿ ಹಾಕುತ್ತಾರೆ. ಹಾಗೆ ಅವರು ಪುನಃ ಬಂದ ಅನೇಕರ ಮೇಲೆ ದೊಡ್ಡದಾದ ಪ್ರಭಾವವನ್ನು ಬೀರ್ತಾರೆ. ಐದನೆಯದಾಗಿ, ಇಲ್ಲ ಅಂದಾಗ, ನಿರಾಕರಿಸಿದಾಗ ಧೃತಿ ಕೆಡಬೇಡಿ. ಬಹಳ ಸಮಯ ಆ ಇಲ್ಲ ಅನ್ನುವಂಥದ್ದು ಅದಕ್ಕಿಂತ ಉತ್ತಮವಾಗಿರುವಂಥದ್ದನ್ನು ನಿಮಗೆ ಕೊಡಿಸುತ್ತೆ. ನನ್ನ ಲೈಫಲ್ಲೇ ಆ ಥರ ಎಷ್ಟೊಂದಾಗಿದೆ, ಯಾರಾದರೂ ಇಲ್ಲ ಅನ್ನುವಾಗ ಬೇಜಾರು ಮಾಡಿಕೊಳ್ಳದೆ ಕಾಯುವಾಗ ಇನ್ನೂ ಚೆನ್ನಾಗಿರೋ ಅವಕಾಶಗಳು ಸಿಕ್ಕಿವೆ. ಒಂದು ಬಾಗಿಲು ಮುಚ್ಚಿದ್ರೆ ದೇವರು 100 ಬಾಗಿಲನ್ನ ತೆಗಿತಾನಂತೆ. ಆ ಥರ ನಿಮ್ಮ ಜೀವನದಲ್ಲೂ ಇದನ್ನು ಅನುಭವಿಸಿರಬಹುದು ಅಲ್ವಾ? ಒಂದು ಸ್ವಲ್ಪ ತಾಳ್ಮೆ, ನೀವು ಅಂದುಕೊಂಡೇ ಇರೋದಿಲ್ಲ, ಆ ರೀತಿ ಆ ಒಂದು ಇಲ್ಲ ಅನ್ನುವುದರಿಂದ ಅನೇಕ ಅವಕಾಶಗಳು ನಿಮಗೆ ಒದಗಿ ಬರ್ತದೆ. ನೀವು ಬಹಳ ಇಷ್ಟಪಡುವವರಲ್ಲೇ ನಿರಾಕರಣೆ ಹೊಂದಿರಬಹುದು, ಆದರೆ ನಿಮಗೆ ಸಿಗುವ ಅವಕಾಶಗಳ ಮೂಲಕ ಬಹಳ ಜನರ ಜೀವಿತಗಳನ್ನು ಮುಟ್ಟುವ ಮಹತ್ತರವಾದ ದೊಡ್ಡ ಅವಕಾಶ ನಿಮಗೆ ಸಿಗ್ತದೆ. ಹಾಗಾಗಿ ಧೈರ್ಯಗೆಡಬೇಡಿ. ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್ ಅನ್ನುವಂಥ ಮಾತು ಕೇಳಿದರಲ್ಲ, ಹಾಗೆ ನಮ್ಮ ಲೈಫು, ಯಾಕೆ ಭಯ ಬೀಳಬೇಕು? ಆರನೆಯದಾಗಿ, ಕೆಲವೊಂದು ಬಾರಿ ನಾವು ನೋಡುವ ದೃಷ್ಟಿಕೋನದಿಂದ ಬೇರೆಯವರು ನೋಡಲು ಆಗದೇ ಇರುವುದರಿಂದ ಅದು ಸರಿಯಾಗಿ ಇದ್ದರೂ, ಉಪಯುಕ್ತವಾಗಿದ್ದರೂ ನಿರಾಕರಣೆಯನ್ನು ಅನುಭವಿಸ್ತಾರೆ. ಈ ಸಂದರ್ಭಗಳಲ್ಲಿ ನಾವು ಮರಳಿ ಮರಳಿ ಯತ್ನಗಳನ್ನು ಮಾಡಬೇಕು. ಒಂದಲ್ಲ ಒಂದು ದಿನ ಸರಿಯಾಗಿರುವಂಥವರು ಅದನ್ನು ಕೇಳಿ ಕೇಳ್ತಾರೆ. ಅದೇ ಸಮಯದಲ್ಲಿ ಅದನ್ನು ಪರಿಣಾಮಕಾರಿಯಾಗಿ ಸಂವಹಿಸಲು, ಅಂದರೆ ನೀವು ಅಂದ್ಕೊಂಡಿರೋದನ್ನು ಇತರರಿಗೆ ಹೇಳಲು ಪ್ರಯತ್ನಗಳನ್ನು ಮಾಡಿ. ಈಗ ಇಲ್ಲ ಅನ್ನುವಂಥದ್ದು ಅಷ್ಟು ಸುಲಭವಲ್ಲ, ಆದರೆ ಎಷ್ಟು ಬಾರಿ ಹೇಗೆ ಹೇಳುತ್ತೇವೆ ಅನ್ನುವುದು ಮುಖ್ಯ. ಯಾರಾದರೂ ಅಥವಾ ಸಂಬಂಧಗಳಲ್ಲಿ ನಿಮ್ಮನ್ನು ಹರಿಸಿ ಬಂದಾಗ, ಏನಾದರೂ ಕೇಳಿದಾಗ ಏ ಆಗಲ್ಲ ಅಂತ ಮುಖ ಕೊಡದಂಗೆ ಹೇಳಬೇಡಿ. ಒಂದು ಸ್ವಲ್ಪ ಕಾಳಜಿ, ಗೌರವ ಎರಡೂ ಇರಲಿ. ಬಂದಾಗ ಮೊದಲು ಅವರ ಕೋರಿಕೆಯನ್ನು ಅಕ್ನಾಲೆಜ್ ಮಾಡಿ, ಅಂದರೆ ಅವರು ಹೇಳಿದ್ದನ್ನು ಕೇಳಿ ನೀನು ಕೇಳ್ತಾ ಇರೋದು ನನಗೆ ಅರ್ಥ ಆಗ್ತಿದೆ ಅನ್ನುವಂಥ ಪದಗಳನ್ನು ಬಳಸಿ. ಆಮೇಲೆ ಸ್ಪಷ್ಟವಾಗಿ ನಿಮ್ಮ ಅನಿಸಿಕೆಯನ್ನು ಸೌಮ್ಯ ಮನೋಭಾವದಿಂದ ತಿಳಿಸಿ. ಇಲ್ಲಿ ಸ್ಪಷ್ಟತೆ ಮುಖ್ಯ. ಇದಾದ ಮೇಲೆ ಸಕಾರಾತ್ಮಕವಾಗಿ ಬೇರೆ ಯಾವುದಾದ್ರೂ ಪರ್ಯಾಯ ಮಾರ್ಗಗಳು ಏನಾದರೂ ಇದ್ದರೆ ಅದನ್ನು ಸೂಚಿಸಿ. ಯಾವುದನ್ನು ನೇರವಾಗಿ ಹೇಳದೆ ಇರುವ ಕಾಲ ಇದು. ಇಷ್ಟೆಲ್ಲ ಪ್ರಯತ್ನಿಸಿದರೂ ಎದುರಿನವರು ಒಪ್ಪದೇ ಇರಬಹುದು, ನೋವಾಗಬಹುದು, ತರ್ಕ ಮಾಡಬಹುದು, ಹೊಸದಾಗಿ ಬೇರೆ ಏನನ್ನಾದರೂ ಸೂಚಿಸಬಹುದು. ಈ

0: ಸ್ಥಿತಿಯಲ್ಲಿ ಅವರ ಭಾವನೆ ಹೇಗಾಗದಿರಲಿ, ಅದರಲ್ಲಿ ನೀವು ಸಿಲುಕಬೇಡಿ. ಎಷ್ಟೊಂದು ಜನ ನಮಗೆ ಪಾಪ ಪಾಪ ಅನ್ಕೊಂಡು ಬರ್ತಾರಲ್ಲ, ಹುಷಾರಾಗಿರಬೇಕು. ಆದರೆ ಅವರನ್ನ ಕೇಳಿ, ನಿಮ್ಮ ಭಾವನೆ ಹತೋಟಿಯಲ್ಲಿದ್ದು ಕುತೂಹಲದಿಂದ ಆಗಲು ಕೇಳುವಂಥ ಮನೋಭಾವ ನಿಮ್ಮಲ್ಲಿರಲಿ. ಒಳ್ಳೆ ಮನುಷ್ಯ ಆಗಿದ್ದರೆ ಸಂಬಂಧ ಕಳೆದುಕೊಳ್ಳಬೇಡಿ, ಇಲ್ಲದೆ ಹೋದರೆ ತಾವಾಗಿ ತಾವೇ ಹಿಂಜರಿಯುತ್ತಾರೆ. ಇಲ್ಲ, ಈ ಒಂದು ಸಣ್ಣ ಪದ ಆದರೂ ಬಹಳ ಯೋಚಿಸಿ ಮಾತನಾಡಬೇಕು. ನೆನಪಿರಲಿ, ನಿಮ್ಮ ಹಾಗೆ ಎಲ್ಲರೂ ಸಹ ಇದ್ದಾರೆ ಎಂದು ನೀವು ಭಾವಿಸಬೇಡಿ. ನಮಸ್ಕಾರ.
1: ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸಾಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂಥ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ 9483986142. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ

0: ಸೋಮವಾರ ಹಾಗೂ ಮಂಗಳವಾರ.
1: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಇದುವೇ ಜೀವನ ಚಿತ್ರದ ಗೀತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 2,93,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014ರಿಂದ ಈವರೆಗೆ ರಾಜ್ಯದಲ್ಲಿ 3,742 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2,160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ಮುಂಚೆಗೆ ನಮ್ಮಲ್ಲಿ ಇದ್ದ ಜಲಸೇತುವೆಗಳು ಕೇವಲ 140-150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕ

0: ಕಾಯ್ದೆಯನ್ನ ಕೊಟ್ಟು 707 ಇವತ್ತು ಆರ್ಓಪಿ ಆರ್ಯುಪಿ ಅನ್ನ ಮುಗಿಸಿ ಸುಮಾರು 146 ಆರ್ಓಪಿ ಆರ್ಯುಪಿ ಇನ್ನು ಒಂದು ವರ್ಷದಲ್ಲಿ ಮುಗಿಸ್ತಕ್ಕಂತ ಕೆಲಸವನ್ನ ಮಾಡಿ ಇಲ್ಲಿ ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇರಬಾರ್ದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂತ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂತ ಅಶ್ವಿನಿ ವೈಷ್ಣವ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನು ಸಲ್ಲಿಸೋಣ.
1: ಮುಂಬರುವ ಜೂನ್ 1ರಂದು ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ದತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಬಿಎಲ್ಡಿಇ ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ May 23ರವರೆಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಪಂದ್ಯಗಳು ನಡೆಯುತ್ತಿದ್ದು, ಇಂದಿನಿಂದ May 20ರವರೆಗೆ ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21ರಿಂದ 23ರವರೆಗೆ ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22ರಂದು ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23ರಂದು ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸಭೆ ನಡೆಸಿದರು. ಪ್ರಸ್ತುತ ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಹಳ್ಳಿಗಳಿಂದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ

0: ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟನಲ್ಲಿ ಬೆಂಗಳೂರು ಉತ್ತರ ನಗರಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ದ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ, ರಾಣೆಬೆನ್ನೂರ, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು, ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23ರವರೆಗೆ ಪ್ರತಿದಿನ 2,000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25ರವರೆಗೆ ಜನ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಐಇಸಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಹೊಸ ಕನ್ನಡ ಚಿತ್ರಗೀತೆಗಳು. ಕುನಾಲ್ ಗಾಂಜಾವಾಲಾ ಹಾಡಿರುವ ಗಜ ಚಿತ್ರದ ಗೀತೆ.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026ರಂದು ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-6 STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಅನಿರುದ್ಧ ಶಾಸ್ತ್ರಿ ಹಾಗೂ ಹರ್ಷಿಕಾ ದೇವನಾಥ್ ಅವರ ಯುಗಳ ಸ್ವರಗಳಲ್ಲಿದೆ ಲ್ಯಾಂಡ್ಲಾರ್ಡ್ ಚಿತ್ರದ ಗೀತೆ.

ಆಕಾಶವಾಣಿ ಧಾರವಾಡ. ಈಗ ಸಮಯ 2:59:15. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಸಂಜೆಯ ಪ್ರಸಾರ 5:30 ಟೀಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುತ್ತದೆ. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮಸ್ಕಾರ.

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ FM 103 ಮೆಗಾ ಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಸಮಯ ಸರಿಯಾಗಿ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಆಕಾಶವಾಣಿ ಧಾರವಾಡ ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಟೀ ಟೈಮ್ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಶಾನ್ ಹಾಗೂ ಶ್ರೇಯಾ ಘೋಷಾಲ್.
4: Never ever did I think I'd fall in love. I'm wacky, oh yeah.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414 ಹಾಗೂ 244-3416 STD ಸಂಖ್ಯೆ 0836. ತಪ್ಪದೆ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಆನಂದ್ ಚಿತ್ರದ ಗೀತೆ ಕೇಳಿಬರಲಿರುವ ಧ್ವನಿಗಳು SP ಬಾಲಸುಬ್ರಹ್ಮಣ್ಯಂ ಹಾಗೂ S. ಜಾನಕಿ ಅವರದು.

0: ಕಿಂಗ್ಫಿಷರ್ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800 309 0309. ಟೇಕ್ ಕೇರ್.
1: ಕಾರ್ಯಕ್ರಮದ ಕೊನೆಯಲ್ಲಿದೆ ರಂಗನಾಯಕಿ ಚಿತ್ರದ ಗೀತೆ, ಹಾಡಿದ್ದಾರೆ ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ.

0: ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂ ವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿ ವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414 ಹಾಗೂ 244-3416 STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
2: ನಲ್ಮೆಯ ಕೇಳುಗರೇ,

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್.
3: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
4: ಒಂದು ಬಾರಿ ಸ್ಮರಣೆ ಸಾಲದೆ
3: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
5: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
6: ನಿಸರ್ಗ ಜ್ಞಾನಾಮೃತ
7: ಆಕಾಶವಾಣಿ ಧಾರವಾಡ. ಸಮಯ 6:05 ಆಗುತ್ತಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

ಅಂತರ ಬೆಳೆ ಬೇಸಾಯ ಕ್ರಮ ಈ ಕುರಿತು ಹುನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಿ ಭಜಂತ್ರಿ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ನಂತರ ಹೊಲಕ್ಕೆ ಬುತ್ತಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನ್ಗಲ್. ತದನಂತರ ರಾಯಬಾಗ್ ತಾಲೂಕು ಅಲಕನೂರಿನ ಸದಾಶಿವ ರಾಜಪ್ಪ ಕಂಬಳೆ ಹಾಕುವ ಸಂಗಡಿಗಳಿಂದ ಸಂಪ್ರದಾಯ ವಾದನ ಕೇಳುತ್ತೀರಿ. 7:45 ಕನ್ನಡದಲ್ಲಿ ಭಾಷಣ, 8:00 ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲದ 33ನೇ ಘಟಿಕೋತ್ಸವದ ಕುರಿತು ಬಾನುಲಿ ವರದಿ. ತದನಂತರ 8:15 ಆಕಾಶವಾಣಿಗೆ 90 ಈ ಸಂಭ್ರಮಾಚರಣೆಯ ಅಂಗವಾಗಿ ದಿನಾಂಕ 15ರಂದು ಶುಕ್ರವಾರ ನಡೆದ ಸಂಧ್ಯಾಸುದೇ ಸಂಗೀತ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ.

8:30ಕ್ಕೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, 8:45ಕ್ಕೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, 9:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ನಯನದೀಪ, ವಿಷಯ ಡ್ರೈ ಐಸ್. ಭಾಗವಹಿಸುವ ತಜ್ಞರು ರಶ್ಮಿ ಕುದುರಿ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಧಾರವಾಡ.

ಈ ರಾತ್ರಿ 9 ಗಂಟೆ 30 ನಿಮಿಷಕ್ಕೆ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ಮೂಲ ಪ್ರತಿಭಾ ಸಿಂಹಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್. ರಾತ್ರಿ 10 ಗಂಟೆಗೆ ರವಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿವೇಕ್ ಸುತಾರ್ ಅವರ ಕೊಳಲು ವಾದನ ಕೇಳುತ್ತೀರಿ. 11 ಗಂಟೆ 10 ನಿಮಿಷದಿಂದ FM ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ನಾಳೆ ಬೆಳಗ್ಗೆ 6:05ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25ಕ್ಕೆ ನಾರಾಯಣ ಭಾದ್ರಿ ಅವರಿಂದ ಚಿಂತನ, 6:30ಕ್ಕೆ ರೈತರಿಗೆ ಸಲಹೆಗಳು, 6:35ಕ್ಕೆ ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, 6:50ಕ್ಕೆ KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLS VDIT ಹಳಿಯಾಳ, 7:15ಕ್ಕೆ ನೆನಪಾಗಿ ಕಾಡ್ತಾವ ಹಾಡು, ಪರಿಕಲ್ಪನೆ ಸಿಯು ಬಳ್ಳಕ್ಕಿ, ಪ್ರಸ್ತುತಿ ಮಾಯಾರಾಮನ್. ನಾಳೆ ಬೆಳಗ್ಗೆ 8:00 ಹಾಗೂ ರಾತ್ರಿ 8:45ಕ್ಕೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

8:30ಕ್ಕೆ ಪ್ರಕಾಶ್ ಸಂಗೀತ ಅವರ ಗಾಯನ ಕೇಳುತ್ತೀರಿ. 9:05ಕ್ಕೆ ಶಿವಕುಮಾರ್ ಹಿರೇಮಠ ಅವರಿಂದ ಸುಗಮ ಸಂಗೀತ. 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30ಕ್ಕೆ ಕೊಂಕಣಿ ಕಾರ್ಯಕ್ರಮ ಜಾಯಿ ಜೋಯಿ. 11:30ಕ್ಕೆ ಪುಂಡಲೀಕ್ ವೈ ಭಜಂತ್ರಿ ಅವರಿಂದ ಕ್ಲಾರಿಯೋನೆಟ್ ವಾದನ ಕೇಳುತ್ತೀರಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸ್ಲೆ. ನಂತರ ಹಾಡುಗಳು. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಮಧ್ಯಾಹ್ನ 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ನಾಳೆಯ ವಿಷಯ ಪಿಎಂ ಸಾಯಿಲ್ ಹೆಲ್ತ್ ಕಾರ್ಡ್. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪರಮಾನಂದವಾಡಿಯ ಸತಾಶು ದಶರಥ್ ಬಳಗೇರ್ ಹಾಗೂ ಸಂಗಡಿಗರಿಂದ ಮುಂಗಡಿ ಪದಗಳನ್ನು ಕೇಳುತ್ತೀರಿ. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಮಧ್ಯಾಹ್ನ 3:01 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ನಾಳೆ ಸಂಜೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. 7:45 ಕಥಾಕಲರವ ಕಥೆ ಸಿಂಹ ಮತ್ತು ಹುಲಿ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಯುವವಾಣಿ, 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ನಿಸರ್ಗ ಧ್ಯಾನಾಮೃತ ಭಾಗವಹಿಸುತ್ತಾರೆ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಅದು ಬ್ಯಾರೇನೇ ಐತಿ, ರಚನೆ ಸೋಮಶೇಖರ್ ಜಾಡರ್, ನಿರ್ಮಾಣ ಜಿ ಸುರೇಖಾ ಸುರೇಶ್. ನಾಳೆ ರಾತ್ರಿ 10:00 ಶಂಕರ್ ಎಲ್ ಭಟ್ ಅವರಿಂದ ಕೀರ್ತನ ದ್ರೌಪದಿ ಭಕ್ತಿ. 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18 ಸಂಜೆ 7:00 ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414 ಹಾಗೂ 244-3416 STD ಸಂಖ್ಯೆ 0836. ತಪ್ಪದೆ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

ಕೇಳುಗರೆ ಗಮನಿಸಿ, ಈ ರಾತ್ರಿ 8:15 ಆಕಾಶವಾಣಿಗೆ 90 ಈ ಸಂಭ್ರಮಾಚರಣೆಯ ಅಂಗವಾಗಿ ದಿನಾಂಕ 15 ಶುಕ್ರವಾರದಂದು ನಡೆದ ಸಂಧ್ಯಾ ಸುದೇ ಸಂಗೀತ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:20 ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವೀಡನ್ ದ್ವಿದಿವಸೀಯ ಯಾತ್ರಾಯಾಂ ಗೋಥೆನ್ಬರ್ಗ್ ನಗರಂ ಸಂಪ್ರಾಪ್ತವಾನ್.

0: ಇಲ್ಲಿಯವರೆವಿಗೂ ಕೈಗೊಂಡ ಚಂದ್ರಯಾನಗಳಿರಬಹುದು, ಮಂಗಳಯಾನಗಳಿರಬಹುದು, ಉಡಾವಣೆಗೆ ಬೇಕಾದಂತಹ ಎಲ್ಲ ವಸ್ತುಗಳಿಗೂ ಭೂಮಿಯೇ ಆಧಾರ. ಜೊತೆಗೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿರಂತರವಾಗಿ ಪ್ರಯೋಗಗಳನ್ನು ಕೈಗೊಳ್ತಾ ಇರುವಂತಹ ಗಗನಯಾನಿಗಳ ತಂಡದ ಜೀವನ ನಿರ್ವಹಣೆಗೆ ಬೇಕಾದ ಪ್ರತಿಯೊಂದು ಸಂಪನ್ಮೂಲವನ್ನು ಕೂಡ ಭೂಮಿಯಿಂದಲೇ ಹೊತ್ತೊಯ್ತಾ ಇರಬೇಕು. ಭೂಮಿಯಿಂದ ದೂರ ಹೆಚ್ಚಾದಂತೆ ಸಾಗಾಣಿಕೆ ವೆಚ್ಚವೂ ಕೂಡ ಹೆಚ್ಚುವುದು. ಜೊತೆಗೆ ಈ ಲಾಜಿಸ್ಟಿಕ್ಸ್ ಅಡಚಣೆಗಳಿಂದ ವೈಫಲ್ಯಗಳೇನಾದರೂ ಸಂಭವಿಸಿದರೆ ನಷ್ಟವೂ ಹೌದು. ಬರಿಯ ಲಾಭ ನಷ್ಟದ ವಿಷಯವಂತೂ ಅಲ್ಲ, ಇದು ಗಗನಯಾನಿಗಳ ಪರಿಶ್ರಮದ ಕುರಿತು ಭಾವನಾತ್ಮಕವಾಗಿ ಬೆಸೆದ ನಂಟಿನ ವಿಷಯವೂ ಕೂಡ ಹೌದು. ಎಲ್ಲವನ್ನೂ ಭೂಮಿಯಿಂದಲೇ ಹೊತ್ತೊಯ್ಯುವ ಬದಲಿಗೆ ಬಾಹ್ಯಾಕಾಶದಲ್ಲಿ ಅಂದರೆ ಯಾನ ಕೈಗೊಂಡ ಗ್ರಹ ಇರಬಹುದು, ಉಪಗ್ರಹ ಅಥವಾ ಕ್ಷುದ್ರ ಗ್ರಹಗಳಲ್ಲಿಯೇ ಗಣಿಗಾರಿಕೆ ನಡೆಸಿ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡ್ರೆ ಹೇಗೆ ಎನ್ನುವ ಪ್ರಶ್ನೆಯಿಂದ ಮೂಡಿದ್ದು ಬಾಹ್ಯಾಕಾಶ ಗಣಿಗಾರಿಕೆ ಅಥವಾ ಸ್ಪೇಸ್ ಮೈನಿಂಗ್. ಇದರಿಂದ ಯಾವುದೇ ಒಂದು ಉಡಾವಣೆಯ ಯೋಜನೆಯ ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಇನ್ನು ಎರಡನೆಯದಾಗಿ, ಭೂಮಿಯ ಮೇಲೆ ನಮ್ಮ ಸುಗಮ ಜೀವನಕ್ಕಾಗಿ ಬೇಕಾದಂತಹ ಎಲ್ಲಾ ಖನಿಜಗಳನ್ನು ಭೂಮಿಯಿಂದ ಗಣಿಗಾರಿಕೆ ಮಾಡಿ ತೆಗೆತಾ ಇದ್ದೇವೆ. ನಾಸಾ, ಇಸ್ರೋ ಮತ್ತು ಇನ್ನಿತರ ಬಾಹ್ಯಾಕಾಶ ಸಂಸ್ಥೆಗಳು ಈಗಾಗಲೇ ಕೈಗೊಂಡಿರುವಂತಹ ಅನೇಕ ಮಿಷನ್ಗಳು ಚಂದ್ರ, ಮಂಗಳನ ಅಂಗಳ ಮತ್ತು ಕುಜ ಹಾಗೂ ಗುರು ಕಕ್ಷೆಗಳ ನಡುವಿನ ಪ್ರದೇಶದಲ್ಲಿ ಸೂರ್ಯನನ್ನ ಪರಿಭ್ರಮಿಸುತ್ತಿರುವಂತಹ ವಿವಿಧ ಗಾತ್ರ, ಆಕಾರ ಮತ್ತು ರಾಶಿಗಳ ಶಿಲಾವಸ್ತು ಸಮೂಹವಾದ ಕ್ಷುದ್ರ ಗ್ರಹಗಳ ಅಂಗಳದಿಂದ ತಂದಂತಹ ಕಲ್ಲು ಮಣ್ಣಿನ ಮಾದರಿಗಳನ್ನು ಪರೀಕ್ಷಿಸಿದ ನಂತರ ಅಲ್ಲಿಯೂ ಕೂಡ ಕಬ್ಬಿಣ, ನಿಕೆಲ್, ಪ್ಲಾಟಿನಂ, ಚಿನ್ನದಂತಹ ಅನೇಕ ಲೋಹಗಳು ಮತ್ತು ಚಂದ್ರನಲ್ಲಿ ಹೀಲಿಯಂನಂತಹ ಧಾತುವು ದಟ್ಟವಾಗಿರುವುದನ್ನ ಖಚಿತಪಡಿಸಿಕೊಂಡಿವೆ. ಭೂಮಿಯ ಮೇಲೆ ಅತ್ಯಂತ ವಿರಳವಾಗಿರುವ, ಚಂದ್ರನ ಮೇಲೆ ಅಧಿಕವಾಗಿರುವ ಹೀಲಿಯಂ ಅನ್ನ ಗಣಿಗಾರಿಕೆ ಮಾಡಿದ್ದೇ ಆದಲ್ಲಿ ಅನೇಕ ಲಾಭವಿದೆ ಎನ್ನುತ್ತವೆ ಅಧ್ಯಯನಗಳು. ಪ್ರಸ್ತುತ ಭೂಮಿಯ ಮೇಲೆ ವಿದ್ಯುಚ್ಛಕ್ತಿಯನ್ನ ಪಡೆಯಲು ಹಲವು ವಿಧಾನಗಳನ್ನು ಅನುಸರಿಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ರೇಡಿಯೋ ಆಕ್ಟಿವ್ ಧಾತುಗಳನ್ನು ಬಳಸಿ ಅಪಾರ ಪ್ರಮಾಣದ ಶಕ್ತಿಯನ್ನ ವಿದ್ಯುಚ್ಛಕ್ತಿಯನ್ನಾಗಿ ಪರಿವರ್ತಿಸಲಾಗ್ತಿದೆ. ಈ ಅಪಾಯಕಾರಿ ವಿಕಿರಣಗಳನ್ನು ಸೂಸುವ ಇಂಧನದ ಬದಲಾಗಿ ವಿಕಿರಣ ಧಾತುವಲ್ಲದ ಹೀಲಿಯಂ ಅನ್ನ ಬಳಸಿದ್ದೇ ಆದಲ್ಲಿ ಪರಿಸರಕ್ಕೆ ಯಾವುದೇ ಹಾನಿಯುಂಟಾಗದಂತೆ ಅಡ್ಡ ಪರಿಣಾಮಗಳಿಲ್ಲದ ಶುದ್ಧ ಶಕ್ತಿಯ ಮೂಲಗಳನ್ನು ಕಂಡುಕೊಳ್ಳಬಹುದು. ಹಾಗಾಗಿ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲು ಹಸಿರು ಇಂಧನಗಳ ಬಳಸಬೇಕಾದ ಜರೂರಿಗೆ ಬಾಹ್ಯಾಕಾಶ ಗಣಿಗಾರಿಕೆ ಸಹಕಾರಿಯಾಗಬಲ್ಲದು. ಆದರೆ ಬಾಹ್ಯಾಕಾಶದಲ್ಲಿ ಗಣಿಗಾರಿಕೆ ನಡೆಸೋದು ಅಂದರೆ ಸುಲಭದ ಮಾತಲ್ಲ. ಅಂತಾರಾಷ್ಟೀಯವಾಗಿ ಮಾಡಿಕೊಂಡಂತಹ ಬಾಹ್ಯಾಕಾಶ ಕಾಯ್ದೆಯನ್ನು ಪಾಲಿಸಬೇಕು. ದತ್ತಾಂಶ ಸಂಗ್ರಹಣೆ, ಖನಿಜಾಂಶವಿರುವ ಸ್ಥಳದ ಅನ್ವೇಷಣೆ, ಅತ್ಯಂತ ಕಡಿಮೆ ಅಥವಾ ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲ ಜಾಗದಲ್ಲಿ ಅತ್ಯಾಧುನಿಕ ಉಪಕರಣಗಳ ಬಳಕೆ, ಖನಿಜಗಳ ಸಂಶ್ಲೇಷಣೆ, ವಿಶ್ಲೇಷಣೆ, ಸಂಸ್ಕರಣೆ ಮತ್ತು ಬಳಕೆ, ಜೊತೆಗೆ ಇದಕ್ಕೆಲ್ಲ ತಗಲಬಹುದಾದಂತಹ ವೆಚ್ಚವೂ ಕೂಡ ಮುಖ್ಯ. ಬಾಹ್ಯಾಕಾಶ ಗಣಿಗಾರಿಕೆಯು ಇನ್ನೂ ಶೈಶವಾವಸ್ಥೆಯಲ್ಲಿದೆಯಾದರೂ ಕೂಡ ಮುಂದೊಂದು ದಿನ ಹೆಮ್ಮರವಾಗಿಯೂ ಕೂಡ ಬೆಳೆಯಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಧಾರವಾಡ ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8:15 ಆಕಾಶವಾಣಿಗೆ 90 ಈ ಸಂಭ್ರಮಾಚರಣೆಯ ಅಂಗವಾಗಿ ದಿನಾಂಕ 15 ಶುಕ್ರವಾರದಂದು ನಡೆದ ಸಂಧ್ಯಾ ಸುದೇ ಸಂಗೀತ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ.
1: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.

0: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಫೀಸ್ ಎಲ್ಲಾಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ.
1: ಬಂದ್ಬಿಟ್ಲು ದೊಡ್ಡದಾಗಿ
0: ಹೋಗಿ.
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ? ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ? ಇಲ್ಲ, ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರುಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ

0: 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ $1 ಟ್ರಿಲಿಯನ್ ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲಾ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರುಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 ಕೋಟಿ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 ಕೋಟಿ ರೂಪಾಯಿ ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿಯ ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ದಿ ನಿಗಮಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು ಯಾವುದೇ ತೀರ್ಮಾನಕ್ಕೆ ತಾವು ಬದ್ದರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ದದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು. ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು, ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜಯಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ KMCRIಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500ಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, ಬಿಎಲ್ಡಿಇ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಎನ್ಎನ್ಸಿ ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ ಸಾರ್ವಜನಿಕರು ತುರ್ತಾಗಿ ರಕ್ಷಿಸಲು ಕ್ರಮ ವಹಿಸುವ ಜೊತೆಗೆ ವಿವಿಧ ಬಣ್ಣದ ಗುರುತುಗಳ ಮೂಲಕ ಮರಣ ಹೊಂದಿದವರು, ತೀವ್ರವಾಗಿ ಗಾಯಗೊಂಡವರು, ಕಡಿಮೆ ಗಾಯಗೊಂಡವರು ಮತ್ತು ಅಪಾಯದಿಂದ ಪಾರಾದವರನ್ನು ಗುರುತಿಸುವ ರೀತಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಮಧ್ಯಮ ಹಾಗೂ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರಿ, ಶಿವಮೊಗ್ಗ, ಹುಂಚದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರುಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 5.
5: ಆಕಾಶವಾಣಿ ಧಾರವಾಡ.

0: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ 9884525226 9845356442.
2: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
3: ಬಾರಪ್ಪ,
2: ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
3: ನೋಡಪ್ಪ, ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ.
2: ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
0: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ.
5: ಮೊಬೈಲ್ 9448309994.
6: 9448399994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 2025-26 ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
2: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
1: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
2: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
1: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
2: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
1: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
2: ದೂರವಾಣಿ ಸಂಖ್ಯೆ
1: 7975713292.
2: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
1: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ

0: ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
3: ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು.
0: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿಯಲ್ಲಿ ಅಂತರ್ಬೆಳೆ ಬೇಸಾಯ ಕ್ರಮ. ಈ ಕುರಿತು ಹುನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ ಅಗಡಿ.
7: ನಮಸ್ಕಾರ ರೈತ ಬಾಂಧವರೇ, ಇವತ್ತು ಹುನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರು ಇದ್ದಾರೆ. ಇವರು ಕೃಷಿಯಲ್ಲಿ ಅಂತರ್ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡು ವ್ಯವಸಾಯವನ್ನ ಮಾಡ್ತಾ ಇದ್ದಾರೆ. ಇವರನ್ನ ಮಾತನಾಡಿಸ್ತಾ ಇವರ ಕೃಷಿಯ ಬದುಕನ್ನ ಕುರಿತು ನಾವು ತಿಳಿದುಕೊಳ್ಳೋಣಂತ. ನಮಸ್ಕಾರ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೇ.
8: ನಮಸ್ಕಾರ ಸರ್.
7: ಶರಣಪ್ಪ ಅವರೇ, ತಮ್ಮ ಪರಿಚಯವನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
8: ನಮ್ದು ಐಹೊಳೆ ಸರ್. ನಮ್ಮ ತಂದೆಯವರ ಹೆಸರು ಬಾಳಪ್ಪ ಭೀಮಪ್ಪ ಭಜಂತ್ರಿ ಅಂತ. ನಮ್ಮ ತಾಯಿ ಹೆಸರು ಹನುಮಮ್ಮ ಬಾಳಪ್ಪ ಭಜಂತ್ರಿ. ನಮ್ಮ ತಂದೆಯವರು ಮೂಲ ಕಸಬು ಚೆನ್ನಾಗಿ ಬಾರಿಸ್ತಿದ್ರು. ನಮ್ಮ ಅಜ್ಜನೂ ಕೃಷಿ ಮಾಡ್ತಿದ್ದ, ನಮ್ಮ ಅಪ್ಪನೂ ಕೃಷಿ ಮಾಡ್ಕೊಂತ ಬರ್ತಿದ್ದ. ಮೆಣಸಿನ ಗಿಡ, ತೊಗರಿ, ಶೇಂಗಾ, ಜೋಳ ಇವನ್ನೆಲ್ಲ ಬೆಳೀತಿದ್ರು ನಾವು ಸಣ್ಣರಿದ್ದ. ನಮ್ಮ ಅಪ್ಪ ಅವರು ಅದನ್ನ ನೋಡಿ ನಾವು ಅದನ್ನ ಮಾಡಕ್ಕೈತೀವಿ ರೀ ಸರ್. ಇತ್ತಾಗ ನಾವು ಸಣ್ಣರಿದ್ದಾಗ ಕೃಷಿ ಇತ್ತು ಇದ್ರಂದ್ರೆ ನಾವು ಸಾಲಿ ಕಲಿತಿದ್ದೀವಿ ರೀ. ಆಗಿನ ಟೈಮ್ದಾಗ ಸಾಲಿ ನಮ್ಮನ್ನ ಇದು ಕರೆಸೋದು ಆಲಿಲ್ರಿ. ಬಡತನದಾಗ ಅವಾಗ 10-12 ಮಂದಿ ಮಕ್ಕಳು ನಾವು ಬಿಡಿಸಿ ನಮ್ಮನ್ನ ಆಡು ಇಂಥವಕ್ಕೆ ಹಚ್ಚಿ ಇದು ಮಾಡಿಬಿಟ್ರು. ಹಾಳಾಗಿ ಹೋತು ನಮ್ಮ ವಿದ್ಯೆ. ಇಲ್ಲಿದ್ದ ನಮಗೆ ಚೆನ್ನಾಗಿ ನುಡಿಸ್ಬೇಕು ಅನ್ನೋ ಆಸಕ್ತಿ ಮೂಡಿ ಬಂತು. ನಮ್ಮ ಮನೆತನದಾಗೂ ನಮ್ಮ ಅಪ್ಪಾರು ನುಡಿಸ್ತಿದ್ರಿ. ಆ ನಾದು ನಮ್ಗೆ ಸ್ವಲ್ಪ ಮೂಡಿತು. ಮೂಡಿ ನಮ್ಮ ಅಪ್ಪಾರು ಕಲಿಸಿದ ಗುರುಗಳು ಭೀಮಪ್ಪ ಅರುಣ್ಸಿ ಅಂತೇಳಿ ಅವರು ರೋಣ ತಾಲೂಕದವ್ರಿ ಸರ್. ಕರೆಸಿ ನಾವು ಇತ್ತಾಗ ಅಲ್ಲಿದ್ದ ಅವ್ರನ್ನ ನೋಡ್ಕೊಂಡು ನಾವು ಹಿಂದಾಗಡ ನಾವು ಸ್ವಲ್ಪ ನುಡಿಸ್ಬೇಕು ಇದನ್ನ ಮಾಡ್ಬೇಕು ಜಾತ್ರೆಗೆ ಪೂಜೆಕ ಪುನಸ್ಕಾರಕ್ಕೆ ಹೊಕ್ಕಿದ್ರಿ ಸರ್. ಮಂಗಲ ವಾದ್ಯ ಬಾರಿಸ್ತಿದ್ರು
7: ಅಂದ್ರೆ ಊರಲ್ಲಿ
8: ದೇವಸ್ಥಾನದಲ್ಲಿ. ಯಾರು ನಮ್ಮ ಹಳ್ಳಿ ಬಾಬು ಇದ್ದು ರೀ ಸರ್, ದೇಸ್ಗತಿ ಹಳ್ಳಿ, ಅಲ್ಲಿ ಹೋಗ್ತಿದ್ರು. ಇತ್ತಾಗ ನಾವು ಯಾಕೆ ಮಾಡಬಾರ್ದು ಇದನ್ನ ಈ ಉದ್ಯೋಗ ಅಂತೇಳಿ ನಮಗೂ ಸ್ವಲ್ಪ ತಿಳುವಳಿಕೆ ಮೂಡ್ತಿರಿ ಸರ್. ಮುಂದುವರಿಸಿದೀವಿ ರೀ ಸರ್. ಅವ್ರನ್ನ ಕರ್ಕೊಂಡು ನಾವು ತಿಂಗಳಂಗಟ್ಲೆ ಇಲ್ಲಿ ಇಟ್ಕೊಂತಿದ್ರು. ನಮ್ಮಲ್ಲಿ ಇಟ್ಕೊಂಡು ಸೇವ ಮಾಡ್ಕೊಂತ ನಾವು ಅಭ್ಯಾಸ ತಗೊಂತಿದ್ವಿ ರೀ ಸರ್. ಬಹಳ ಸೆಣ ಇದ್ರಿ ಸರ್. ಅವರು ನಮ್ಗೆ ತಿಳುವಳಿಕೆ ಹೇಳಿದ್ರಿ ಸರ್, ಹಿಂಗ ನುಡಿಸ್ಬೇಕು, ಹಿಂಗ ಮಾಡ್ಬೇಕು. ಅವಾಗ ನಾವು ಚೆನ್ನಾಗಿ ಕಲಿಯಕ್ ಎದ್ದು ರೂಢ ಆಗಿಬಿಡತ್ರಿ ಸರ್. ಅವಾಗ ಬೆಳಿಗ್ಗೆ ನಿದ್ದಿದ್ದಿಲ್ರಿ, ಬೆಳತನ್ರಿ ಸರ್. ನಮ್ಗೆ ಕಲಿಯಕ್ ಅದನ್ನ ಬೆಳತನ ಚೆನ್ನಾಗಿ ಕಲಿಬೇಕಾದ್ರೆ ನನಗೆ ಆಟ ಬಿಟ್ಟಿಲ್ರಿ ಸರ್. ಈಗೂ ಆ ಟೈಮಕ್ಕೆ 3 ಗಂಟೆಗೆ ಎಚ್ಚರಿಕೆ ಆದ್ರಿ ಸರ್. ಕೊಳ್ಳಿ ಮುಕ್ಕೊಳ್ಳಂಗಿಲ್ರಿ ಸರ್. ಅಲ್ಲಿದ್ದ ನಮ್ಗೆ ಅದು ಪೂರ್ತಿ ಮೂಡಿಬಿಡ್ತೀರಿ ಸರ್. ಆಕೆ ಶಾರದ ನಮ್ಗೆ ಹೊಲತ್ಲು ಹೊಲತಿಂದ ಎಲ್ಲಿ ಬೇಕಲ್ಲಿ ನಮ್ಮನ್ನ ಕರೆಸಿದ್ರಿ. ಅಲ್ಲಿದ್ದ ಪರಿಚಯ ಪಕ್ಕದ ಹಳ್ಳಿ ರೀ, ಕೆಲವರು ಅಂತೇಳಿ ಸಂಗಪ್ಪ ಪಿಕರಪ್ಪ ಹೋಗಾರ ಅಂತೇಳಿ ಸರ್. 40 ಗಂಟೆ ಅವ್ರು ನಾವು ಕೂಡಿ ಇಡೀ ಹುಬ್ಬಳ್ಳಿ, ಧಾರವಾಡ, ಕಾರವಾರ, ಮಂಗಳೂರು, ಉಡುಪಿ, ಧರ್ಮಸ್ಥಳ, ನವರಸ್ಪುರ, ನಾಗ್ಪುರದ ಅವ್ರು ಮಾಡಿಸಿದ್ರಿ ಸರ್. 5 ಜಿಲ್ಲದ ಕಾರ್ಯಕ್ರಮ ಲಾಸ್ಟ್ ಮೈಸೂರಿಗೆ ಮುಕ್ತಾಯ ಆದ್ರಿ ಸರ್. ಅಂತವೆಲ್ಲ ಮಾಡಿದ್ವಿ ಸರ್. ಮಾಡ್ಕೊಂತ ನಾವು ಬೆಳಕಿಗೆ ಬಂದಿವ್ರಿ ಆ ಶಾರದಾನ್ ಪುಣ್ಯದಿಂದ, ಆಕಾಶವಾಣಿ ಪುಣ್ಯದಿಂದ. ಬಾಣಂದೂರು ಸಾಹೇಬ್ರು ಇದ್ದಾಗನ ಅವಾಗನ ನಮ್ ಇಲ್ಲೇ ಪರೀಕ್ಷೆ ಆತ್ರಿ ಸರ್. ಮಣ್ಣೊಂದು ನಮ್ ಕರ್ಕೊಂಬಂದ ಇಲ್ಲೇ ನುಡಿಸಿದ್ರ ಸಾಹೇಬ್ ಸೋಳಿನ ಸಾಹೇಬ್ರು, ಅವರು BI ಗ್ರೇಡ್ ಪಾಸ್ ಆತ್ರಿ ಸರ್. ಬಹಳ ಖುಷಿ ಆಗಿಬಿಡ್ತೀರಿ ಸರ್. ನಮ್ಗೆ ಆಟೋ ಇಟ್ಟು ಖುಷಿ ಆಗ್ಲಿಲ್ರಿ.
7: ಶೈನಾಯ ಒಳಗ ತಾವು ಕರಡಿ ಮಜಲ್ ನೋಡಿ
8: ಕರಡಿ ಮಜಲ್ ಅವ್ರಿ ಸರ್.
7: ಶರಣಪ್ಪ ಅವ್ರೆ, ತಮ್ದು ಒಟ್ಟು ಎಷ್ಟು ಎಕರೆ ಹೊಲ ಅದ?
8: ನಮ್ದು 4 ಎಕರೆ ಐತ್ರಿ ಸರ್.

0: ಎಕರೆ ಇದ್ರ ಅಂದ್ರೆ ಅದಕ್ಕೆ ಹೊಳಿ ಪಂಪ್ ಸೆಟ್ ಮಾಡಿವ್ ರೀ ಸರ್, ಒಂದ್ ಎರಡು ಎಕರೆಕ ಒಂದ್ ಎರಡು ಎಕರೆ ಬೋರ್ಗಲ್ ಹಚ್ಚಿವ್ರಿ ಸರ್. ನೀರು ಒಂದ್ ಅಳತಿ ಹೊಳಿದ್ ಬೇಸೇ ಐತ್ರಿ ಸರ್.
1: ನೀರು ಚೆನ್ನಾಗಿ
0: ಹ್ಞೂ ರೀ,
1: ಸಿಗುತ್ತೆ ತಮಗ.
0: ನಾವು 3 ಮಂದಿ ಅಂತಂಬ್ರಿ ಸರ್, 3 ಮಂದಿ ಅಂತಂಬ್ರೊಳಗೆ ಮನ್ಸಿಗೆ ಇಷ್ಟು ತಗೊಂಡಿವ್ರಿ. ಅದು ಅವ್ರವ್ರ ಪಾಲಿಂದು ಅವ್ರು ಮಾಡ್ಕೊಂಡಾರಿ ಸರ್. ನಮ್ಮ ಪಾಲಿಂದು ಸ್ವಲ್ಪ ಮಾವಿನ ಗಿಡ ಹಚ್ಚಿವ್ರಿ ಸರ್, ಒಂದಿಷ್ಟು ತೆಂಗಿನ ಗಿಡ ಹಚ್ಚಿನ್ರಿ ಸರ್, ಒಂದು 20-25. ಹೊಳಿಗೆ ಭಾಳ ಲುಕ್ಸಾನ ಆಗಿ ಹೋದ್ರಿ ಸರ್, 100 ಗಿಡ ಹಚ್ಚಿದ್ದೀನಿ ಸರ್. ಮಹಾಪುರ ಬಂದು ಬಿಡ್ತೀರಿ, ಮಹಾಪುರ ಬಂದು ಮಲ್ಲಾಪುರ ನದಿ ಬಂದು ಇಷ್ಟು ಕೊಚ್ಕೊಂಡು ಹೋಗ್ಬಿಡ್ತೀರಿ ಸರ್, ಭಾಳ ಲುಕ್ಸಾನ ಆಗಿ ಹೋದ್ರಿ ಸರ್. ಹಿಂಗಾಗಿ ಮತ್ತೆ ಹೊಳ್ಳಿ ಮಾಡಿವ್ರಿ ಸರ್, ಅದ್ರಾಗ ಚಲೋ ಐತ್ರಿ.
1: ತಾವು 4 ಎಕರೆಯಲ್ಲಿ ಅಂತರ ಬೇಸಾಯವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಬಹಳ ಸಂತೋಷ. ಈ ಕೃಷಿಯ ಚಟುವಟಿಕೆಯ ಪೂರ್ವದಲ್ಲಿ ಯಾವ ರೀತಿ ತಾವು ಕೃಷಿಯನ್ನ ಮಾಡಲಿಕ್ಕೆ ತಮ್ಮ ಹೊಲವನ್ನ ಹದ ಮಾಡ್ಕೋತೀರಿ, ಯಾವ ರೀತಿ ತಯಾರು ಮಾಡ್ಕೋತೀರಿ?
0: ನಾವು ಮುಂಗಾರಿ ಬೆಳೆಯೊಳಗ ಉಗಾದಿ ಎಡಬಲ ರೀ ಸರ್, ನೇಗಿಲಿ ಹೊಡಿತೀವಿ ರೀ ಸರ್. ಟ್ರ್ಯಾಕ್ಟರ್ಲಾಲಿ ಎತ್ತಿಲೆ ಆಲಿ ನೇಗಿಲಿ ಹೊಡಿಸ್ತೇವ್ ರೀ ಸರ್. ನೇಗಿಲಿ ಹೊಡಿಸಿ ಅದನ್ನ ಒಂದು 6 ತಿಂಗಳು ಬಿಟ್ಟು ಬಿಡ್ತೀವ್ರಿ ಸರ್. ಬಿಸಿಲು ತಿನ್ಬೇಕ್ರಿ ಅದು. ಬಿಸಿಲು ತಿನ್ನಿಂದ ಹೊಳ್ಳಿ ಗಳೆ ಮಾಡಿಸ್ತೀವ್ರಿ ಸರ್, ಅದನ್ನ ಸಾಪ್ ಮಾಡಿಸ್ತೀವ್ರಿ. ರೆಂಟಿ ಹೊಡಿಸಿ ಮತ್ತೆ ಅಲ್ಲಿದ್ದ ಮಿಷನ್ ಬಂದವ್ರಿ, ಅಥವಾ ರುಟರ್ ಹೊಡಿಸ್ತೀವ್ರಿ ಸರ್. ರುಟರ್ ಹೊಡಿಸಿ ರೋಣಿ ಮಳಿ ಮಿರ್ಗನ್ ಮಳಿ ಆ ಮಳಿಗೆ ನಾವು ಬೇಸಾಯ ಬಿತ್ತಾಕ ಪ್ರಾರಂಭ ಮಾಡಿಂದ ಮುಂದೆ ನಮ್ಗೆ ಯಾವ ಪೀಕ್ ಬೇಕು ಅದನ್ನ. ಈ ವರ್ಷ ಜೋಳ ಹಾಕಿದ್ದೀವ್ರಿ ಸರ್, ಮೆಕ್ಕೆಜೋಳ. ಒಬ್ಬರದು ದಿವಸ ಇರುವುದು ಹೊಲ ಮಾಡ್ತೀವ್ರಿ ಸರ್, ಅಲ್ಲಿ ಐಬಳಿ
1: ಲವಣಿ
0: ಲವಣಿ ಮಾಡ್ತೀವ್ರಿ ಸರ್. ಗ್ವಾಂಜೋಳ ಹಾಕಿದ್ದೀನಿ ರೀ ಸರ್, ಒಂದ್ ಎರಡು ಎಕರೆ ಸುರಪಾನ ಹಾಕಿದ್ವಿ, ಅದು ಲುಕ್ಸಾನ ಆತ್ರಿ ಸರ್. ಗ್ವಾಂಜೋಳ ಚಲೋ ಆತ್ರಿ ಸರ್, ಒಂದು 26 ಕ್ವಿಂಟಲ್ ಗ್ವಾಂಜೋಳ ಆತ್ರಿ ಸರ್. ಮತ್ತೆ ಅದನ್ನು ತೆಗೆದು ಈಗ ಅಂತರ್ ಬೇಸಾಯ ಮಾಡೇನ್ರಿ ಸರ್.
1: ಶರಣಪರ, ಈಗ ತಾವು ರೂಟರ್ ಹೊಡಿಸ್ತಾನೆ ಅಂದ್ರಲ್ಲ,
0: ಹ್ಞೂ ರೀ,
1: ರೂಟರ್ಗೆ ಒಂದು ದಿನಕ್ಕೆ ಎಷ್ಟು ತೋತಾರ ಬಾಡಿಗೆ?
0: ಅದು ಒಂದು ತಾಸಿಗೆ 800 ತಗೊಂತಾರೆ ಸರ್.
1: ಒಂದು ತಾಸಿಗೆ
0: ತಾಸಿಗೆ 800, ಅದು 8 ತಾಸು 6 ತಾಸು ಹಿಂಗತಿ ಆಗತ್ರಿ ಸರ್.
1: ಪೂರ್ತಿ ಒಂದು ಎಕರೆ ಹೊಲ ಮುಗಿಯಕ?
0: ಎಕರೆ ಹೊಲ ಇಲ್ರಿ ಸರ್, 4 ಎಕರೆ ಮುಗುತ್ರಿ ಸರ್. ಅದು
1: 4 ಎಕರೆನು 8 ತಾಸನೇ ಮುಗಿತ?
0: 8 ತಾಸು ಮುಗುತ್ರಿ ಸರ್, ಮುಗುತ್ರಿ. ಅದನ್ನ ಹೊಳ್ಳಿ ನಾವು ಮಳಿ ಆದ ತಕ್ಷಣನ ರೋಣಿ ಮಳಿ ಮೆರ್ಗನ್ ಮಳಿಗೆ ನಾವು ಮೊದಲ ಗ್ವಾಂಜೋಳ ಸೂರ್ಯಕಾಂತಿ ಹಾಕ್ತಿವ್ರಿ ಸರ್, ಹೆಸರು ಹಾಕ್ತಿವ್ರಿ. ಅದನ್ನ ತೆಗೆದು ಹಿಂದಾಗಡ ಕಡ್ಲಿ ಜೋಳ 5 ಸಾಲು ಕಡ್ಲಿ 1 ಸಾಲು ಜೋಳ ಹಾಕಿನ್ರಿ ಸರ್. ನಮಗ ಸಾಕಷ್ಟು ಜೋಳ ಆಗತ್ತ ತಿನ್ನಾಕ. ಅಂತರ್ ಬೇಸಾಯ ರೀ, ಅಂತರ್ ಬೇಸಾಯ ಪದ್ಧತಿ ಅಂದ್ರಿ ಸರ್. ಈ ವರ್ಷ ಜೋಳ ಕಡ್ಲಿ ಹಾಕಿದ್ರೆ ಮುಂದಿನ ವರ್ಷ ಮೆಣಸಿನ ಗಿಡ ಇಂಥವು ಹಾಕ್ತಿರ್ ಬೇಸಾಯ ಸಾಲಿಗೆ ಸಾಲು ಬಿಟ್ಟು ಬಿಟ್ಟು ಪದ್ಧತಿ ಸರಿ ಮಾಡ್ಬೇಕ್ರಿ. 4 ಸಾಲು ಅದನ್ನ 1 ಸಾಲು ಜೋಳ ಹಿಂಗ್ ಮಾಡಿದ್ರೆ ಬೆಳಿ ಬೆಳಿತೈತ್ರಿ ಸರ್. ಮೆಣಸಿನ ಗಿಡ ಬೆಳಿತೈತ್ರಿ, ಕಡ್ಲಿ ಬೆಳಿತೈತಿ, ಜೋಳ ಬೆಳಿತೈತಿ. ಅಂತರ್ ಬೇಸಾಯ ಮಾಡ್ಬೇಕಾದ್ರೆ ಸಾಲಿನ ಸಾಲು ಹಿಂಬಿರ್ಬೇಕ್ರಿ ಸರ್. ಹಂಗಾದ್ರೆ ಒಳ್ಳೆ ಬೆಳಿ ಬರ್ತೈತ್ರಿ ಸರ್. ವರ್ಷ ವರ್ಷ ಅದ ಬೆಳಿ ಹಾಕಿದ್ರಂದ್ರೆ ಬೆಳಿ ಬೆಳೆಯಂಗಿಲ್ಲ, ಅದು ಬೇರೆ ಬೇರೆ ಬೇರೆ ಬೇರೆ ಆಗ್ಬೇಕ್ರಿ ಸರ್. ಈ ವರ್ಷ ಹೆಸರು ಹಾಕಿದ್ರೆ ಮುಂದ್ ವರ್ಷ ಕಡ್ಲಿ ಹಾಕ್ಬೇಕು, ಕಡ್ಲಿ ಹಾಕಿದ್ರೆ ಮುಂದ ತೊಗರಿ ಹಾಕ್ಬೇಕ್ರಿ, ತೊಗರಿ ಹಾಕಿದ್ರೆ ಸೂರ್ಯಪಾನ ಹಾಕ್ಲಿ, ಹಿಂಗತಿ ಯಾವ್ದಾರ ಬದ್ಲಿ ಬದ್ಲಿ ಬದ್ಲಿ ಹಾಕ್ಬೇಕ್ರಿ. ಅಂದ್ರೆ ಬೆಳಿ ಹುರುಪದಿಂದ ಬೆಳುತ್ತತ್ರಿ ಸರ್. ಬರೇ ಅದನ್ನ ಹಾಕಿದ್ದ ಹಾಕಿದ್ನಂದ್ರ ಅವು ಬೆಳೆಯಂಗಿಲ್ಲ, ಸಜ್ಜಾಗುದಿಲ್ರಿ ಸರ್. ಎಲ್ಲಾ ತರದಿಂದ ಹುಳ್ಳಿ ಬೆಳಿತಾರ್ರಿ, ಅದ್ರಾಗ ಬಿಳಿಜೋಳದಾಗ ಕುಸುಬಿ ಬೆಳಿತಾರ್ರಿ ಸರ್, ಅಗಸಿ ಬೆಳಿತಾರ, ಹಿಂಗ ಒಂದೊಂದ್ ತರ ಬೆಳಿ ಬೆಳಿತಾರ.
1: ಅಂತರ ಬೇಸಾಯನ ಮಾಡ್ಬೇಕಂತ ಯಾಕೆ ಅನಿಸ್ತದೆ ತಮಗ?
0: ಅಂದ್ರ ನಮಗ ಜೋಳ ಬರ್ತಾವ್ರಿ ಸರ್, ಮತ್ತ ಅದು ಪೀಕ್ ಕಳ್ಳಿನೂ ಬರ್ತೈತ್ರಿ ಸರ್. ಮತ್ತ ಉಣ್ಣಾಕ ನಮಗ ಹಾರ ಆಗತ್ತಲ್ರಿ ಸರ್. ಬರೇ ಅದನ್ನ ರೊಕ್ಕ ನೋಡ್ಕೊಂಡ್ರೆ ನಮಗ ಹಣ್ಣು ಬೇಕಲ್ರಿ ಸರ್.
1: ಹೌದೌದು,
0: ಅದ್ರ ಸಲಾಗ ಅಂತರ್ ಬೇಸಾಯ ಮಾಡುದ್ರಿ ಸರ್.
1: ಆಮೇಗ ಒಂದು ಬೆಳೆ ಕೈ ಕೊಟ್ರು
0: ಇನ್ನೊಂದು ಬೆಳೆ ನಮಗ ಹಿಡುತ್ತೈತ್ರಿ ಸರ್, ಅದಕ್ಕ ಮಾಡುದ್ರಿ ಸರ್. ಇಲ್ಲಿಲ್ಲಂದ್ರ 4 ಸಾಲು 5 ಸಾಲು ಜೋಳ ಮಾಡ್ತೀವ್ರಿ, 1 ಸಾಲು ತೊಗರಿ ಹಾಕ್ತಿವ್ರಿ ಸರ್. ಅಂತರ್ ಬೇಸಾಯ ಅದು ಅದನ್ನ ತೊಕೊಂಡಿಂದ ತೊಗರಿ ಬರ್ತೈತ್ರಿ ಸರ್. ತೊಗರಿ ಏನು ಅನುಕೂಲ ಆಗತ್ರಿ, ಇನ್ನೇನು ಒಳ್ಳೆ ಎಣ್ಣೆ ಪೀಕ್ ಮಾಡಕ್ ಬರಂಗಿಲ್ರಿ ಸರ್. ಅದೊಂದು ಅದೊಂದು 2 ಪೀಕ್ ಜೋಳ ಹೋತು ತೊಗರಿ ಆಗತ್ರಿ ಸರ್. ತೊಗರಿ ಹೋಗೋರಿಗೂ ಇದು ಜೋಳ ಆಗಿರುತ್ತೆ ಸರ್. ಅದಕ್ಕೆ ಅಂತರ್ ಬೇಸಾಯ 2 ಪೀಕ್ ಮಾಡಿದ್ರೆ ಅದ್ರಾಗ ಡಬಲ್ ಅಂದ್ರೆ ನಾವು ರೈತರು ಹಣ್ಣಗಾಂತೀವ್ರಿ ಸರ್. ಮತ್ತೆ ಅದಕ್ಕೆ ನೋಡಿಕೊಂಡು ನಸಿನಾಗ ಹೋಗಿ ಹೋಗಿ ಯಾವ ತರ ಎಣ್ಣೆ ಹೊಡಿಬೇಕು, ಏನ್ ಮಾಡ್ಬೇಕು, ಕಳೆ ಯಾವಾಗ ತೆಗಿಬೇಕು, ಹಂಗೆ ಮಾಡಿ ಪದ್ಧತಿ ರೀ. ಬಿತ್ತಿದ ಒಂದು 15-20 ದಿನದಾಗ ಎಡಿ ಹೊಡಿತೀವ್ರಿ ಸರ್. ಎಡಿ ಹೊಡೆದು ಕಳೆ ನಿಯಂತ್ರಣ ಮಾಡ್ತೀವ್ರಿ ಸರ್. ಕಳೆ ತೆಗಿಸ್ಬೇಕ್ರಿ ಸರ್. ಕಳೆ ತೆಗಿಸಿಲ್ಲ ಕೈ ಕಳೆ ಮಾಡ್ಬೇಕ್ರಿ ಸರ್. ಇಲ್ಲಂದ್ರ ಬಡ್ಡ್ಯಾಗ ಉಳಿದು ಬಿಡ್ತೀರಿ ಸರ್. ಅದು ಬರೇ ಎಡಿ ಹೊಡೆದ್ರು ನಡೆಯಂಗಿಲ್ಲ, ಅದನ್ನ ತೆಗೆದಿಂದ ಹಿಂದಾಗಡೆ ಮಳೆ ಪಳೆ ಆತಂದ್ರ ಇಟ್ಟು ಏನ ಗೊಬ್ಬರ ಪಬ್ಬರ.
1: ಈ ಕೈಗಳೇ ಮಾಡ ಚಲೋ ಅಂತಿರೋ ಏನ ಔಷಧಿ ಹೊಡೆದು ಬಿಟ್ಟು?
0: ಕೈಗಳೇ ಮಾಡುದ್ರ ಒಳ್ಳೇದ್ರಿ ಸರ್. ಅದು ಪೀಕ್ ಸುಡ್ತೈತ್ರಿ ಸರ್. ಅದಕ್ಕೆ
1: ಔಷಧಿ
0: ಔಷಧ ಹೊಡೆದ್ರ ಪೀಕ್ ಸುಡ್ತೈತ್ರಿ ಸರ್. ಪೀಕ್ ರುಜಾಸುದಲ್ರಿ ಸರ್. ಇದಕ್ಕ ರುಜಾಸ್ತತ್ರಿ ಇದು ಕೈಗಳೇ ಮಾಡಿದ್ದು.
1: ಕೈಗಳೇ ಮಾಡಿದ್ದು ಸ್ವಲ್ಪ ಕೈ ಹಿಡಿತೈತಿ,
0: ಕೈ
1: ಬೆಳೆ ಎಲ್ಲ ಚಲೋ
0: ಬರುತ್ತರಿ, ಮಸ್ತ್ ಎಣ್ಣೆನು ಬರುತ್ತರಿ. ಮತ್ತ ಭೂಮಿ ಸಡ್ಲ ಆಗತ್ರಿ ಸರ್. ಅದಕ್ಕೆ ಎಣ್ಣೆ ಹೊಡುವಲ್ಲಿ ಸಡ್ಲ ಆಗುದಿಲ್ರಿ ಸರ್ ಭೂಮಿ. ಇದಕ್ಕ ಕಳೆಯಕ ಭೂಮಿ ಸಡ್ಲ ಆಗತ್ರಿ ಸರ್. ಬೇರು ಸಣ್ಣ ಬೇರು ಹರಿತೈತ್ರಿ, ಒಳ್ಳೆ ಹೊಸ ಬೇರು ಬಿಡ್ತೈತ್ರಿ ಸರ್. ಬಿಟ್ಟಿಂದ ಅದು ಪೀಕ್ ರುಜಾಸ್ತತೆ. ಹೌದಾಗತ್ರಿ ಸರ್. ಏನ್ರಿ ಈ ತರ ಮಾಡ್ತೀವ್ರಿ.
1: ಮತ್ತ ಈಗ ಲವಣಿ

0: ಮಾಡೇನಂದ್ರಿ?
1: ಎಷ್ಟು
0: ಎಕರೆ ಲವಣಿ ಮಾಡೀರಿ?
1: ಅದು 5 ಎಕರೆ ಐತ್ರಿ ಸರ್. ಮತ್ತೊಂದು ಹೊಲ ಅವ್ರದಾರಿ ದನಿಯಾರ್ದ, ಅದೊಂದು 5 ಎಕರೆ ಮಾಡೀನಿ ಸರ್. ಅದು ಕಬ್ಬು ಹಚ್ಚಿವ್ರಿ ಸರ್.
0: ಒಟ್ಟೊಂದು 10 ಎಕರೆ ಲವಣಿ
1: ಲವಣಿ ಮಾಡೀನಿ ಸರ್.
0: ಅದರ ಕಬ್ಬು ಹಚ್ಚಿರಿ?
1: ಕಬ್ಬು ಹಚ್ಚಿವ್ರಿ ಸರ್.
0: ಅದು ನೀರಾವರಿ ಅದರ?
1: ಅದು ಒಂದು ತುಂಡು ಬೇರೆ, ಅದೊಂದು ತುಂಡು ಬೇರೆ ರೀ ಸರ್. ಅದು ಅದು ಒಳಗೆ ಹೆಚ್ಚೈತ್ರಿ ಸರ್. ನೀರು ಐತ್ರಿ, ಅದು ಕಬ್ಬು ಹಚ್ಚಿನ್ರಿ ಸರ್. ಈ ವರ್ಷ
0: ಎಲ್ಲಿ ನೀರು ಐತಿ ಅಲ್ಲಿ ಕಬ್ಬು ಹಚ್ಚಿರಿ. ಇನ್ನು ನೀರು ಇಲ್ಲದ ಕಡೆ ಮತ್ತೆ
1: ಅಂತರ ಬೇಸಾಯ ಮಾಡೀನಿ ರೀ ಸರ್.
0: ಈಗ ಕಬ್ಬನ್ನ ಯಾವ ತರ ತಾವು ನಾಟಿ ಮಾಡ್ತೀರಿ, ಯಾವ ರೀತಿ ಹೊಲವನ್ನ ತಯಾರು ಮಾಡ್ಕೊಂಡು ನಾಟಿ ಮಾಡ್ತೀವಿ?
1: ಅದು ಮೊದಲ ಸೂರ್ಯಪಾನ ಹಾಕಿದ್ವಿ ಸರ್, ಸೂರ್ಯಕಾಂತಿ. ಅದು ಪೌಡರ್ ತೊಳೆದ ಲಕ್ಷಣ ಆತ್ರಿ ಸರ್. ಅದನ್ನ ಹೊಳ್ಳಿ ರೋಟರ್ ಹೊಡಿಸ್ಬಿಟ್ಟಿನ್ರಿ. ರೋಟರ್ ಹೊಡಿಸಿ ನೇಗಿಲಿ ಹೊಡಿಸಿದ್ರಿ, ಪರಟಿ ಪಳ ನೇಗಿಲಿ ಹೊಡಿಸಿ ಒಂದ್ ತಿಂಗಳು ಬಿಟ್ಟಿವ್ರಿ ಸರ್. ತಿಂಗಳು ಬಿಟ್ಟು ಹೊಳ್ಳಿ ಮತ್ತ ರೋಟರ್ ಹೊಡಿಸಿದ್ರಿ ಸರ್. ರೋಟರ್ ಹೊಡಿಸಿ ಮತ್ತ ಅದಕ್ ಬೋದು ಬಿಟ್ಟಿಸಿನ್ರಿ ಸರ್. ಕಬ್ಬು ಸಾಕ್ ಬೋದು ಬೋದು ಬಿಡಿಸಿಂದ ನಾಟಿ ಕಬ್ಬು ತಂದು ಹಚ್ಚಿಸಿದ್ರಿ ಸರ್. ಒಂದ್ ಎಕರೆಕ 5,500 ರೂಪಾಯಿ ರೀ ಸರ್ ಹಚ್ಚಾಕ ಅದನ್ನ ಕಬ್ಬು ನೋಡ್ರಿ. ನಾಟಿ ಕಬ್ಬು ಹಚ್ಚಾಕ ಅದಕ್ಕ ಸಾವಿಳ ಗೊಬ್ಬರ ಹಾಕಿವ್ರಿ. ಮೊದಲ ಎರಿಹುಳದ ಗೊಬ್ಬರ ಹಾಕ್ತಿವ್ರಿ ಸರ್. ಅದಕ್ಕ ಎರಿಹುಳದ ಗೊಬ್ಬರ ಅಥವಾ DAP ಗೊಬ್ಬರ ಇಂಥದ್ ಹಾಕಿ ಅದಕ್ಕೆ ಸಾಲಿಗೆ ಕಬ್ಬು ಹಾಕ್ತಿವ್ರಿ ಸರ್. ಕಬ್ಬು ಹಾಕ್ಸಿಸಿ ಮಣ್ಣು ಹಿಡಿದ್ರಿ.
0: ಕಬ್ಬು ತುಳಿಯಂಗಿಲ್ಲ,
1: ತುಳಿಯಂಗಿಲ್ರಿ ಸರ್. ಅದು ತುಳಿದ್ರ ಕೈ ಹಿಡಿದಿತ್ರಿ ಸರ್. ಈಗ ಯಾರು ಮಾಡಿದ್ರಿ, ತುಳಿದ್ರ ಬರ್ತಾರೆ ಒಳ್ಳೇದ್ರಿ ಸರ್. ಅದು ಅದಕ್ಕಿಂತ ಇದು ಆಗ ಹಚ್ಚಕ್ಕಿಂತ ತುಳಿದ ಹಚ್ಚೋದು ಒಳ್ಳೇದ್ರಿ ಸರ್. ಒಲ್ಲೆಂತಾರಿ ಸರ್, ಆಳು ಮಾಡಕ್ ಒಲ್ಲೆಂತಾರಿ ಸರ್. ಈಗಾಗ ಹರಿಗೆ ಹಾಕಿ ಮ್ಯಾಲೆ ಮಣ್ಣು ಎಳ್ದ್ ಬಿಡ್ತಾರೆ, ಬೋದ್ನೇನ್ ಮಣ್ಣ್ರಿ ಸರ್. ಮಕ್ಳ ಎಳ್ದ ಹಿಂದ ನೀರ್ ಬಿಟ್ಟು ಬಿಡುದ್ರಿ ಸರ್.
0: ಅದಕ್ಕೆ ನೀರ್ ಹಾಯ್ಸಿ,
1: ನೀರ್ ಹಾಯ್ಸಿ ಬಿಡುದ್ರಿ ಸರ್. ನೀರ್ ಹಾಯ್ಸಿಂದ ಒಂದ್ 15 ದಿನಕ್ಕೆ ಹುಟ್ಟಕ್ ಚಾಲು ಮಾಡ್ತಾರಿ ಸರ್. ಅದು ಈಗ ತಿಂಗಳ ದಿನ ಆತ್ರಿ ಸರ್.
0: ಈಗ ವರ್ಷದಿಂದ ಕಬ್ಬು ಬೆಳೆಯಾಗತ್ತೆ.
1: ಗೇನು ಚೋಟು ಗೇನು ಚೋಟು ಬಂದತ್ರಿ ಸರ್. ಮೊದಲು ಅನುಭವ ಐತ್ರಿ ಸರ್. ಮೊದಲು ಒಂದ್ ಮಾಡಿದ್ವಿ ಸರ್, ಅನುಭವ ಐತ್ರಿ. ಅದ್ರ ಪೂರ್ತಿ ಅನುಭವ ಐತ್ರಿ. ಯಾ ತರ ಮಾಡ್ಬೇಕು, ಯಾ ತರ ಇಲ್ಲ. ಈಗ ಆಳು ಬಾಳ ಹೋಗ್ತಾವ್ರಿ ಸರ್. ಆ ಕಳೆ
0: ಕಳೆ ತೆಗಿಯಕ್ಕೆ ಎಷ್ಟು ಕೊಡ್ತೀರಿ ನೀವು?
1: ಅದು 300 ರೂಪಾಯಿ 400 ರೂಪಾಯಿ ರೀ ಸರ್. ಈಗ
0: ಒಂದಿನಕ್ಕೆ
1: ರೀ ಸರ್ ಆಳಿಂದು. ಈಗ ಭಯಂಕರ ಕೂಲಿ ಆಗತ್ರಿ ಸರ್. ಅದಕ್ಕೆ ಕೃಷಿ ತಜ್ಞರನ್ನ ಕರೆಸಿ ಕೇಳಿದಿನ್ರಿ ಸರ್, ಇದಕ್ಕೆ ಏನ್ ಮಾಡ್ಬೇಕು ಅಂತೇಳಿ. ಇಲ್ಲ ಎಣ್ಣೆ ಸ್ಪ್ರೇ ಮಾಡ್ರಿ, ಏನೂ ಆಗುದಿಲ್ಲ, ಕಬ್ಬು ಒಳ್ಳೆ ರೀತಿ ಬರುವಂತದ್ದು ಕೊಡ್ತೀವಿ ಅಂತ ಹೇಳಿದ್ರಿ ಸರ್ ಕೃಷಿ ತಜ್ಞರು. ಮತ್ತ ಅದನ್ನ ತಂದಾನ್ರಿ, ಮಣ್ಣಿಗೆ ಬಾಗಲಕೋಟೆ ಹೋಗಿ ಮಗ ತಂದಾನ್ರಿ ಸರ್.
0: ಮತ್ತೆ ಈ ವರ್ಷದಿಂದ
1: ಬೆಳೆಯಕ ಚಾಲು ಮಾಡಿದ್ರಿ ಸರ್.
0: ಹಿಂದೆ ಕಬ್ಬನ್ ಬೆಳೆದಿದ್ರಲ್ಲ, ಎಷ್ಟು ಕ್ವಿಂಟಲ್ ಮಾಡಿದ್ರಿ?
1: ಅದು 3 ಎಕರೆ ಇತ್ರಿ ಸರ್. 2 ಎಕರೆ ಬೇರೆ ಮಾಡಿದ್ವಿ ಸರ್. ಅದು ಮಾಡಿದ್ರೆ 150 ಟನ್ ಆಗಿತ್ರಿ ಸರ್. 3 ಎಕರೆ 50 ಟನ್ ಆಗಿತ್ರಿ ಸರ್.
0: ಎಕರೆಕ್ಕೆ
1: ಅದು 2800 ರೂಪಾಯಿ ರೇಟ್ ಇತ್ರಿ ಸರ್ ಅವಾಗ.
0: ಅವಾಗ
1: ಈಗ ಮತ್ ಮಣ್ಣೆ ಟರ ಮಾಡ್ಯಾರಿ ಸರ್. 3,200-3,300 ರೂಪಾಯಿ ಮಾಡ್ಯಾರಿ ಸರ್. ಅದ್ರಾಗ ಬಾಳ ಮುರಿತಾರಿ ಸರ್, ಬಾದ್ ಮುರಿತಾರಿ. 10 ಟನ್ ಆತಂದ್ರೆ 1 ಟನ್ ಮುರಿತಾರಂತ್ರಿ ಸರ್. ರೈತರು ಬಾಳೆ ಸುದ್ದಿಲ್ಲ ಏನ್ರಿ. ಮತ್ತ ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ನಮ್ಗೆ ಉಳಿಬೇಕಾದ್ರ ಒಂದ್ 4ನೇ ಉಳಿದ್ರಂದ್ರ ದೊಡ್ಡ ಪುಣ್ಯ ಹೇಳಿ ಸರ್. ಆಳಿಂದ ಬಾಳ ಬಾಳದ. ಮತ್ತ ಬಾಡಿಗೆ ಕೊಡ್ಬೇಕ್ರಿ, ಗಡೆದ ಬಾಡಿಗೆ ಎಲ್ಲಾ
0: ಖರ್ಚು
1: ಜಾಸ್ತಿ ರೀ ಸರ್, ಬಾಳ ಜಾಸ್ತಿ ರೀ.
0: ಈಗ ನೀವು ಕೃಷಿ ಮಾಡಕತ್ತಿರಲ್ಲ, ಈಗ ನಿಮ್ಗೆ ಸಾಧಾರಣವಾಗಿ ಒಂದು 70-71 ವರ್ಷ ಇರ್ಬೋದು
1: ನೋಡ್ರಿ ಸರ್.
0: ತಾವು ತಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ಗಟ್ಟಿಮುಟ್ಟಾಗಿ ಈ ಕೃಷಿಯನ್ನ ಮಾಡ್ತಾ ಇದ್ರಿಂದ ನಿಜಕ್ಕೂ ಮೆಚ್ಚುವಂತದ್ದು. ತಮಗ ಕೃಷಿಯಲ್ಲಿ ಯಾರ್ಯಾರು ಕೈ ಜೋಡಿಸ್ತಾರ ಮನ್ಯಾಗ?
1: ಮನ್ಯಾಗ ಮಗ ಅದನ್ರಿ ಸರ್, ನಮ್ಮ ಕುಟುಂಬ ಅದಾರಿ ಸರ್. ಬರ್ತಾರಿ ದಿನಾ ಹೊಲಕ್ರಿ. ನಾವ್ ಮಾತ್ರ ಬೆಳಿಗ್ಗೆ ಎದ್ದವನ ಹೊಲಕ್ರಿ ಸರ್. ಈಗ ತಪ್ಸಲ್ರಿ, ಮಗ ತಪ್ಪಿಸಿದ್ರು ನಮ್ಮ ಹೆಣ್ಮಕ್ಳು ತಪ್ಪಿಸಿದ್ರು ನಾ ತಪ್ಸಂಗಿಲ್ರಿ. ಹೋಗಿ ಒಂದ್ ತಾಸು ಕೆಲಸ ಮಾಡೇ ಬರ್ತೀನಿ ಸರ್.
0: ಎಷ್ಟು ಗಂಟೆಗೆ ಹೇಳ್ತೀರಿ ದಿನ?
1: ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ ಸರ್. ನೀರ್ ಕಾಯ್ಸ್ಕೊಂತೀವ್ರಿ, ಜಳಕ ಮಾಡ್ತೀವಿ, ಹೊಳಿ ಹೊಲಕ್ಕೆ ಹೋಗಿ ಒಂದ್ ಕಾಲಾಗ ಕಸ ಇತ್ತಂದ್ರೆ ಅದನ್ನ ಕಿತ್ತಿ ಹೆಜ್ಜೆ ಇಡ್ತೀನಿ ಸರ್. ಆ ಕಸ ಬಿಟ್ಟು ಹೋಗಂಗಿಲ್ರಿ ಮುಂದೆ.
0: ಈಗ ಮನೆಯಲ್ಲಿ ದನಕರುಗಳು ಇಟ್ಟಿರೋ?
1: ದನಕರ ಇದ್ದೂರಿ ಸರ್. ಮಕ್ಕಳು ಸ್ವಲ್ಪ ಬೇರೆ ಆದ್ರಿ ಸರ್ ಅತ್ತಾಗಿತ್ತಾಗ. ಮತ್ತ ನಮಗ್ ನೇಗೂಗಲ್ ಅಂದ್ರೆ ಅವರು ಡ್ಯೂಟಿ ಹೋಗೋರಿ. ಮಗ ಸೊಲೋದನ್ರಿ ಸಣ್ಣ.
0: ಎಷ್ಟು ಜನ ಮಕ್ಕಳು ರೀ?
1: ಇಬ್ಬರಿ ಸರ್. ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು ರೀ. ಅವರು ಕೊಟ್ಟ ಮನೆಗೆ ಹೋಗ್ಯಾರಿ ಸರ್. ಗಂಡ್ಮಕ್ಳು ಅದಾರ್ರಿ, ಹಿರಿಯವ ನನ್ನಂತೆ ಅದನ್ರಿ, ಸಣ್ಣವ. ಮತ್ತ ಈಗ ಚುಕ್ನಿ ಕಾಲ್ ರೀ, ಓರಿಪ್ಪ ಮಾಡ್ಕೊಂತೀನ್ರಿ ಅಂತಾರೆ. ಈಗ ನಮ್ಮನ್ನು ಬಿಡುವಲ್ರಿ, ಸಣ್ಣಗ ಒಳ್ಳೆ ಇದ ಸಂಪರ್ಕ ಐತ್ರಿ ಸರ್. ದೊಡ್ಡ ದೊಡ್ಡವ್ರು ಕೂಡ ಗೆಳ್ತಾನ್ರಿ, ದೊಡ್ಡ ಆಫೀಸರ್ ಕೂಡ.
0: ಮಾಡ್ತಾರ
1: ಗೈಡ್ ಹೇಳ್ತಾನ್ರಿ ಸರ್, ಐವಳಿ, ಪಟ್ಟದಕಲ್ಲು, ಬದಾಮಿ,
0: ಗೈಡ್
1: 14-15 ಭಾಷೆ ಮಾತಾಡ್ತಾನ್ರಿ ಸರ್. ಚಲೋ ಅದನ್ರಿ ಸರ್, ಗ್ರಾಜುಯೇಟ್ ಏನ್ರಿ ಸರ್. ಅವನ ಮಕ್ಕಳು ಹಂಗಾದ್ರಿ ಸರ್, ಶಾಲಿ ಒಳಗ ಪ್ರವೀಣ್ರ ಅದಾರಿ ಸರ್. ಒಬ್ಬಕ್ಕೆ ಅಗ್ರಿಕಲ್ಚರ್ ಕಲಿತಾಳ್ರಿ ಮೈಸೂರು ಆಚೆ ಕಡೆ. ಇಬ್ರು ನವೋದಯ ಐತ್ರಿ ಸರ್. ಒಬ್ಬ 8ನೇ ಚದನ್ರಿ ಸರ್ ಮೊಮ್ಮಗ. ಹಿರಿಯವನ ಮಗ ಬಾಗಲಕೋಟೆ ಕಲಿತಾನ್ರಿ ಸರ್.
0: ಈ ಕೃಷಿಯನ್ನ ಮಾಡ್ತಾ ಇದ್ರಲ್ಲ, ಅಂತರ್ ಬೇಸಾಯ ಮಾಡ್ತಾಗತ್ತೀರಿ, ಕಬ್ಬನ್ ಮಾಡಾಗತ್ತೀರಿ. ಈಗ ಒಂದು ಸಲ ಕಬ್ಬನ ನಾಟಿ ಮಾಡಿದ್ರ ಎಷ್ಟು ವರ್ಷದವರೆಗೂ ತಾವು ಕಬ್ಬನ್ನ ತೆಗೆಯಂಗಿಲ್ಲ?
1: 3 ವರ್ಷ ಬರ್ತತ್ರಿ ಸರ್. ಅದು ಅಗದಿ ಪದ್ಧತಿ ರೀ ಮಾಡಿಬಿಟ್ರ 3 ವರ್ಷ ನಾಟಿ ತೆಗಿಯಕ್ ಬರುದಿಲ್ರಿ ಅದೆಲ್ಲ. ಮತ್ತ ಒಂದೇಳೆ ಅದ ಹಿಂತನ ಆತು ಸಜ್ಜಾಗಲಿಲ್ಲ ಅಂದ್ರೆ 2 ವರ್ಷ ಮಾತ್ರ ಗ್ಯಾರಂಟಿ ಬರ್ತ್ರಿ ಸರ್, ದೊಡ್ಡ ಬೆಳಿ ಬರ್ತ್ರಿ. 3ನೇ ವರ್ಷಕ್ಕ ಮಾಡಿದ್ರು ಬರ್ತ್ರಿ ಸರ್ ಮೇಲ್ ಗೊಬ್ಬರ.

0: ಹಾಕ್ಬೇಕ್ರಿ ಸರ್ ಅದಕ್ಕೆ ಗೊಬ್ಬರ. ನಾವು ಎಷ್ಟು ಅದನ್ನು ದುಡಿತೀವಿ ಅಷ್ಟು ಫಲ ಕೊಡ್ತೈತ್ರಿ ಸರ್. ಮತ್ತು ದುಡಿಲಿಲ್ಲ ಅಂದ್ರೆ ಹಾಗಾಗಿಲ್ಲರಿ ಸರ್.
1: ದುಡಿಬೇಕು,
0: ದುಡಿಬೇಕ್ರಿ ಸರ್, ಶ್ರಮ ಪಡಿಬೇಕು. ನಮ್ಗೆ ನೇಗ್ಲಿಕ್ಕಂದ್ರೆ ಆಳ ತಗೋಬೇಕು, ಮಾಡ್ಬೇಕ್ರಿ ಸರ್, ಅಂದ್ರೆ ನಮ್ಗೆ ಫಲ ಕೊಡ್ತೈತ್ರಿ ಸರ್, ಇಲ್ಲಾಂದ್ರೆ ಹಾಗಾಗಿಲ್ಲ.
1: ಈಗ ತಮ್ಗೆ ಹಿರೇ ಮಗನು ತಮ್ಮ ಕೃಷಿಯಲ್ಲಿ ಜೋಡಿಸ್ತಾರೆ?
0: ಅವನದು ಮಾಡವನ್ರಿ ಸರ್, ಮಾಡ್ತಾನ್ರಿ. ನೀರು ಹಸೋದು, ನಾನು ಅವ್ನು ಜೋಡಿ ಹೊಯ್ಕೇನ್ರಿ.
1: ದನಕರಗಳನ್ನ ಯಾಕೆ ತೆಗೆದಿರ್ತಾವು
0: ಅಂದ್ರೆ ಮನ್ಯಾಗ ಹೆಚ್ಚಾಗಿ ಮಾಡೋರಿಲ್ದಾಗತ್ರಿ ಸರ್. ಮೊಮ್ಮಕ್ಕಳು ಕೊಟ್ಟ ಮನೆಗೆ ಅಲ್ಲೇ ಇಲ್ಲಿ ಹೋಗ್ಬಿಟ್ರು. ಮತ್ತ ಮಗ ನಾನು ಇಬ್ರು ಆದಿವಿ, ಮತ್ತ ಹೆಣ್ಮಕ್ಳು ಅದಾರಿ ಸರ್. ಸಸಿ ಒಬ್ಬಕಿ ಕಾಯಿಪಲ್ಲೆ ಮಾರ್ತಾರ್ರಿ.
1: ಕಾಯಿಪಲ್ಲೆ ಬೆಳಿತೀರಿ?
0: ಹ್ಞೂ ಬೆಳಿತೀವ್ರಿ ಸರ್.
1: ಏನೇನು ಬೆಳಿತೀರಿ?
0: ಕೊತ್ತಂಬರಿ, ಮೆಂತೆ ಪಲ್ಯವು, ಈ ಮೂಲಂಗಿ, ಇವನ್ನೆಲ್ಲ ಬೆಳಿತೀವ್ರಿ ಸರ್.
1: ಅದನ್ನ ಎಷ್ಟು ಎಕರೆ ಹಾಕಿರಿ?
0: ಅದ್ರ ಕೂಡ ಹಾಕಿವ್ರಿ ಸರ್.
1: ಈ ಬದುವಿನಾಗ ಏನೇನು ಬೆಳಿತೀರಿ?
0: ಬದಿನ್ಯಾಗ ಹೀರಿ ಬೆಳ್ಳಿ, ಸೌತಿ ಬೆಳ್ಳಿ ಇಂಥವ್ ಮಗ್ಲು ಹಾಕಿರ್ತೀವ್ರಿ ಸರ್. ಹಾಕಿರ್ತೀವ್ರಿ.
1: ಎಷ್ಟು ಬರ್ತಾವು
0: ಮಣಿ ಬೆಳಕಿಗೆ? ನಮಗೆ ಸ್ವಾರಲ್ರಿ ಸರ್. ಏನೇನು ಇದು ಏನು ಮೆಂತ್ಯವು, ಕೊತ್ತಂಬರಿ, ಮೂಲಂಗಿ ಐತಲ್ರಿ ಸರ್, ಹಾಕತ್ರಿ, ಬೇಸಾಗತ್ರಿ ಸರ್. ಈಗ ಹಾಕಿವ್ರಿ ಸರ್ ಅದನ್ನ. ಈಗ ಈಗ ಒಂದು ಎರಡು ದಿನ ಆತ್ರಿ ಸರ್ ಹಾಕಿ ನಾಟೈತ್ರಿ ಸರ್.
1: ಈಗ ಶುರು ಮಾಡಿವ್ರಿ
0: ಸರ್, ಬೇಸಿ ನಾಟೈತ್ರಿ. ಇನ್ಮೇಲೆ ಮತ್ತದನ್ನು ಕಸ ಕಡ್ಡಿ ತೆಗೆದು
1: ಕೃಷಿ ಮಾಡಕತ್ತಿರಲ್ಲ, ಯಾವಾಗಾದ್ರೂ ತಮ್ಮ ಭೂಮಿಗೆ ಮಣ್ಣು ಪರೀಕ್ಷೆ ಮಾಡಿಸಿರೇನು?
0: ಮಣ್ಣು ಪರೀಕ್ಷೆ ಮಾಡಿಸಿವ್ರಿ ಸರ್. ಅದು ಹೊಳ್ಳಿ ನಮಗೆ ಬರಲೇ ಇಲ್ರಿ ಸರ್. ಅವರು ಕೃಷಿ ಆಫೀಸಿನಿಂದ ಬಂದು
1: ನೀವು ಹೋಗಿ ಕೇಳ್ಬೇಕು ಅವ್ರು ಅದಕ್ಕೆ ಏನಾಯ್ತು ಅಂತಂದು.
0: ಹ್ಞೂ ಸರ್, ಒಂದು ಹೊಲ ಸ್ವಲ್ಪ ಎಡ ಐತ್ರಿ ಸರ್. ನಮ್ಮ ಅಜ್ಜಾರ್ ಹಿಡಿದ್ರಿ ಸರ್. ಅದು ಆ ಹೊಲ ಜೇವಳ ಆಡ್ತ್ರಿ ಸರ್. ಅದನ್ನಿಟ್ಟು ಊಟ ಕಿತ್ತು ಬಿಡ್ತಾರೆ. ಮೊದಲು ದೊಡ್ಡ ಮಳೆ ಆತಂದ್ರೆ ಊಟ ಕಿತ್ತಿ ಅದರಾಗ ಒಂದು ಎರಡು ಮೂರು ನಾಲ್ಕು ಮಾವಿನ ಗಿಡ ಅದ್ರಿ ಸರ್. ನಮ್ಮ ಅಜ್ಜಾರ್ ಹಚ್ಚಿದ್ದು, ನಮ್ಮ ಹುಟ್ಟೋಳಿನ ಹಚ್ಚಾರಿ, 70 ವರ್ಷದ ಗಿಡ ಅದ್ರಿ ಸರ್. ಅವು ಅದರಲ್ಲೇ ಚಲೋ ಅಕ್ಕವ್ರಿ ಸರ್. ಒಂದು ತೆಂಗಿನಕಾಯಿ ಅಳತಿ ಕಾಯಕತ್ರಿ ಸರ್. ಒಂದು ಜವರಿ ಗಿಡ, ಆ ಗಿಡದಾಗ ನಾವು ಲಾಭ ತೊಗೊತೀವ್ರಿ. ಇದನ್ನು ಒಂದಿಷ್ಟು ಕರೆಂಟ್ ಇತ್ತು ಸರ್. ಅದು ಸಣ್ಣ ನೀರು ಒಂದು ಅಳತಿ 2 ಇಂಚ್ ನೀರು ಐತ್ರಿ ಸರ್. ಅದನ್ನು ಒಬ್ರು ಪಾಮ ಗಿಡ ಅಂತ ಹಚ್ಚಿಬಿಟ್ಟಾರ ಸರ್. ವಾಯರ್ ಬಂದ್ಬಿಟ್ಟವ್ರಿ, ಅದನ್ನು ಕಟ್ ಮಾಡಿಸ್ಯಾರ ಸರ್. ಅವ್ನು ಕಂಬ ಕಿತ್ತಿ ಮತ್ತೊಂದು ಕಡೆ ತೊಗೊಂಡು ಹಾಕ್ಬೇಕಂತೀವ್ರಿ ಸರ್. ಅದು ಹಸಿ ಇತ್ತು. ಹಸಿ ಇದ್ದ ಕಾರಣಕ್ಕೆ ಅವರು ಹಸಿ ಆರ್ಲಿ ಆರಿಂದ ಕಿತ್ತಿ ಹಾಕ್ತಿವಿ ಅಂದ್ರೆ ಸರ್. ಒಂದು 30 ರೂಪಾಯಿ ಗಡೆ ಇರ್ತಾರೆ ಸರ್. ಅದು ಹೋದ್ರು ಹೋದಕ್ಕೆ ಹಾಕಿ ಒಂದು 70 ಕೆಜಿ ಭತ್ತ ತಿಂದಿರಿ ಸರ್. ಗಂಗಾವತಿ ಅಂತೇಕ ಆ ಭತ್ತ ಹಾಕ್ಬೇಕಂತ ವಿಚಾರ ಮಾಡ್ರಿ ಸರ್. ಭತ್ತ ಆಗತ್ರಿ ಸರ್, ಗ್ಯಾರಂಟಿ ಭತ್ತ. ಒಂದು 20-25 ಚೀಲ ನೆಲ್ಲ ಆಗತ್ರಿ ಸರ್ ಭತ್ತ. ಏನ್ರಿ ಸರ್,
1: ಈಗ ಮತ್ತೆ ನೀರಾವರಿಯಲ್ಲಿ ಏನೇನು ಮಾಡಾಗತ್ತಿರ್ತಾವ?
0: ನೀರಾವರಿಯಲ್ಲಿ ಕಬ್ಬು,
1: ಅಂತರ್ಬೇಸಾಯ.
0: ಹ್ಞೂ ಸರ್. ಅದು ಶೇಂಗಾ ಹಾಕ್ತಿವ್ರಿ ಸರ್. ಒಂದೊಂದು ಟೈಮ್ದಾಗ
1: ಶೇಂಗಾ ಯಾವ ತರ ಬೆಳಿತೀರಿ? ಯಾವ ತಳಿ ಬೀಜ ತಗೊಂಡ್ಬರ್ತೀವಿ?
0: ಅದು ಜವರಿ ಶೇಂಗಾನ ಹಾಕ್ತಿವ್ರಿ ಸರ್. ಜವರಿ ಒಳ್ಳೆ ಪೀಕ್ ತಗೋತೀವ್ರಿ. ಅದೇನು ಜೌಳ ಐತಿದ್ನಿಲ್ರಿ ಸರ್. 50 ಚೀಲ ತನ ಆಗತ್ರಿ ಸರ್. 25 ಕ್ವಿಂಟಲ್, 26 ಕ್ವಿಂಟಲ್ ತನ.
1: ಈಗ ಮತ್ತೆ ಶೇಂಗಾ ಬೆಳೆದಿಲ್ಲ ನೀವು?
0: ಇಲ್ರಿ ಸರ್. ಅಂದ್ರೆ ಅದು ಹೊಲ ಹಸಿ ಇತ್ತರಿ ಸರ್. ಕಂಬ ಕಿತ್ಬೇಕಾತ ಲೈನ್ ಕತ್ತರಿಸ್ಬಿಟ್ರಿ. ಇಲ್ಲಿ ಅವು ಪಾಮ್ ಗಿಡ ಹಾಕ್ಯಾರ ಸರ್. ಅದನ್ನ ಏನಾರು ಮಾಡ್ಬೇಕಂದ್ರೆ ಅದನ್ನ ಕರೆಂಟ್ ಇಲ್ಲದೆ ಏನು ಮಾಡಕ್ ಬರ್ಗಲ್ರಿ ಸರ್. ಅದಕ್ಕೆ ಹಿಂಗ ಕರೆಂಟ್ ಚಾಲು ಆಗಿಂದ ಮುಂದಲ ಕೆಲಸ ರೀ ಸರ್. ಅದಕ್ಕೆ ಸುಮ್ಮನೆ ಕುಂತೀವಿ.
1: ಎಷ್ಟು ಎಕರೆ?
0: ಅದು 2 ಎಕರೆ ಐತ್ರಿ ಸರ್.
1: 2 ಎಕರೆ ಹಂಗ ಬಿದ್ದೈತಿ?
0: ಹಂಗ ಬಿದ್ದೈತ್ರಿ ಸರ್. ಮಾಡಿಸ್ತೀನಿ ಸದ್ಯ. ಆರೈತ್ರಿ ನೆಲ ರೀ ಸರ್. ಮಗ್ಗಲ ಒಂದು ಹೊಲ ಕಬ್ಬು ಐತ್ರಿ ಸರ್. ಆ ಕಬ್ಬು ಕಟಾವ್ ಅಂದ್ ಕೂಡ ನಮ್ಗೆ ದಾರಿ ಆಗತ್ರಿ ಸರ್.
1: ಈಗ ತಾವು ಈ ಅಂತರ್ ಬೇಸಾಯ ಮಾಡಾಕತ್ರಿ, ಕಬ್ಬನ್ ಬೆಳೆ ಆಗತ್ತೆ.
0: ಹ್ಞೂ ರೀ.
1: ಗೊಬ್ಬರಕ್ಕೆ ಏನೇನು ಮಾಡ್ಕೊಂಡಿರಿ?
0: ಗೊಬ್ಬರ ಸಾವಯವ ಗೊಬ್ಬರ ತರ್ತೀವ್ರಿ ಸರ್.
1: ಸಾವಯವ ಗೊಬ್ಬರ ನೀವು ಮಾಡಂಗಿಲ್ಲ?
0: ಹ್ಞೂ, ನಾವು ಮಾಡಕ್ ಬರೋಲ್ರಿ ಸರ್.
1: ಹ್ಞೂ,
0: ತರಿಸ್ತೀವ್ರಿ. ಇಲ್ಲಿ ಮೀನ್ಗಡೆ ಅಂತ ಐತ್ರಿ ಸರ್, ನಮ್ಮ ಕೃಷಿ ಆಫೀಸ್. ಅಲ್ಲಿ ಸ್ಟಾಕ್ ಹಾಕಿರ್ತಾರೆ ಸರ್. ನಾ ಮೊನ್ನೆ ಒಂದು 50 ಚೀಲ ತರಿಸಿದ್ದೀನಿ ಸರ್. ಇನ್ನೊಂದು 20 ಚೀಲ ಐತ್ರಿ ಸರ್. ಈಗ ಒಂದು 30 ಚೀಲ ಕಬ್ಬಿಗೆ ಹಾಕಿನ್ರಿ ಸರ್. ಅದನ್ನ ಇನ್ನೊಂದು 20 ಚೀಲ ಐತ್ರಿ ಸರ್.
1: ಎಲ್ಲದಕ್ಕೂ ಸಾವಯವ ಗೊಬ್ಬರ
0: ಮಾಡ್ತೀವ್ರಿ ಸರ್. ಇಂಥ DAP PAP ಒಂದಿಷ್ಟು ಮಿಕ್ಸ್ ಮಾಡ್ತೀವ್ರಿ ಸರ್. ಅದ್ರ
1: ಕೃಷಿ ಅಧಿಕಾರಿಗಳಿಗೆ
0: ಹೇಳಿ ಯಾವ್ದು ನಮಗೆ ಚಲೋ ಅಂತ ಹೇಳ್ತಾರ ಆ ಗೊಬ್ಬರ ಇಟ್ಟು ಹಾಕ್ತಿವಿ. ಟಾನಿಕ್ ಔಷಧ ಪೌಷಧ ಇಟ್ಟು ಹೊಡಿತೀವ್ರಿ ಸರ್.
1: ಒಟ್ಟು ಆದಾಯ ಎಷ್ಟು ಬರ್ತೈತೆ ತಮ್ದು?
0: ಆದಾಯ ನೋಡ್ರಿ ಸರ್, ಎಲ್ಲ ಖರ್ಚು ಹೆಚ್ಚಾಗ ನಮಗೊಂದು 1 ಲಕ್ಷ ಹಿಂಗತಿ ಉಳಿತೈತ್ರಿ ಸರ್.
1: ಈ ಕಬ್ಬು ಈಗ ಈ ಸಲ ಹಾಕಿರಲ್ಲ?
0: ಹಾಕಿವ್ರಿ ಸರ್. ಖರ್ಚು ಬಹಳ ಬಂತ್ರಿ ಸರ್, ಬಹಳ ದೊಡ್ಡ ಖರ್ಚು ರೀ. 1,500 ರೂಪಾಯಿ ಒಂದು ಟನ್ನಿಗೆ ರೀ ಸರ್. ಒಂದು ಟನ್ನು ಕಬ್ಬು ಅಂದ್ರೆ 1,500 ಕೊಡ್ಬೇಕ್ರಿ. ಅಂತಾವು ಎಕರೆಗೆ 3 ಟನ್ ಹೋಗತ್ರಿ ಸರ್. 5 ಮೂರ್ಲೆ 15 ಟನ್ ಕಬ್ಬು ಹೋತ್ರಿ ಸರ್. ದೊಡ್ಡ ಖರ್ಚು ಬಂತ್ರಿ ಸರ್. ಇವು ರೋಟರ್ ಹೊಡಿಸಿದ್ದು, ನೇಗಿಲು ಹೊಡಿಸಿದ್ದು, ಇವು ಅವ್ರಿಗೆ ಹಚ್ಚಾಕ 5,500 ರೀ ಒಂದು ಎಕರೆಗೆ ರೀ ಸರ್. ಆಳು ಕಬ್ಬತ್ತಾಕ್ರಿ ಸರ್. ಇದೆಲ್ಲ ಆಗಿ ನಮ್ಗೆ
1: ಬೆಳೆ ವಿಮೆ ಮಾಡಿಸಿಲ್ಲ
0: ಸರ್. ಇಲ್ರಿ ಸರ್, ಮಾಡಿಸಿಲ್ರಿ ಸರ್.
1: ಬೆಳೆ ವಿಮೆ ಮಾಡಿಸಿಲ್ಲ?
0: ಮಾಡಿಸಿಲ್ರಿ ಸರ್.
1: ಮಾಡಿಸ್ರಿ ಅದನ್ನ. ಯಾಕಂದ್ರೆ ಬೆಳೆ ವಿಮೆ ಮಾಡಿಸೋದ್ರಿಂದ ಯಾವುದೇ ಈ ಪ್ರಭಾವ ಬಂದ್ರಾಯ್ತು, ಈ ತರ ವಿಪತ್ತುಗಳು ಏನಾರ ಬಂದ್ರೆ ಅದನ್ನ ನಿರ್ವಹಣೆ ಮಾಡ್ಕೊಳಕ್ಕೆ ನಮ್ಗೆ ಸುಲಭ ಆಗತ್ತೆ.
0: ಯಾಕಂದ್ರೆ
1: ನಿಮ್ದು ಈ ಖರ್ಚು ಏನ ಮಾಡಿದ್ರು ಆ ವಿಮಾದಲ್ಲಿ ನೀವು ಮಾಡಿಸಿದ್ರೆ
0: ನಮಗೆ ಹಿಂಗತಿ ಸ್ವಲ್ಪ ಮಾಹಿತಿ ಹೇಳಿಲ್ರಿ ಸರ್. ಅದ್ರ ಸಲಾಗ ಈಗ ಮಾಹಿತಿ ಸಿಕ್ತಿ ಮಾಡಿಸ್ತೇನ್ರಿ ಸರ್.
1: ಹಾ, ಯಾಕಂದ್ರೆ ವಿಮಾ ಪಾಲಿಸಿ ಮಾಡಿಸ್ರಿ, ಬೆಳೆ ಮೇಲೆ ವಿಮಾ ಮಾಡಿಸೋದ್ರಿಂದ ತಮಗ ಅನುಕೂಲ
0: ಅನುಕೂಲ ಆಗತ್ತೆ.
1: ಏನಾರ ಕೈ ಕೊಡ್ತಪ್ಪ, ಬೆಳೆ ಬಂದಿಲ್ಲ ಅಂದ್ರೂ
0: ಹ್ಞೂ ಸರ್
1: ತಾವು ಅದನ್ನ ಕ್ಲೈಮ್ ಮಾಡ್ಕೋಬಹುದು.
0: ಮಾಡ್ತೇನ್ರಿ ಸರ್,
1: ಅವಾಗ ನಿಮ್ಗ ಏನೇನು ಖರ್ಚಾಗ್ಯದಲ್ಲ ಅದು ತಮಗ ಕೈ ಹಿಡಿತದೆ.
0: ಅವಶ್ಯವಾಗಿ ಮಾಡಿಸ್ತೇನ್ರಿ ಸರ್,
1: ಹ್ಮ್,
0: ಮಾಡಿಸ್ತೇನ್ರಿ ಸರ್.
1: ಆನಂತರ ಈ ಮಣ್ಣು

0: ನಿನ್ನ ಪರೀಕ್ಷೆನೂ ಬಿಡಬಾರ್ರಿ, ಅದನ್ನ ಏನ
1: ಮಾಡ್ಸಿನ್ರಿ
0: ಸರ್, ಅವ್ರನ್ನ ಅಥವಾ ಇನ್ನೊಂದ್ಸಲ ಕರೆಸ್ರಿ, ಕರೆಸಿ ಇದನ್ನ ಮಾಡ್ರಿ,
1: ಕರೆಸಿ. ಮಣ್ಣಿನ ಏನಾಗತ್ತ ಅನ್ನೋದು ಗೊತ್ತಾಗಿಲ್ರಿ ಸರ್ ನಮಗ. ಇದ ತರ ಹಾಕ್ರಿ, ಇದ ತರ ಬಿಡ್ರಿ ಅಂತ ಹೇಳಿದ್ರ ಅನುಕೂಲ ಆಗತ್ತರಿ ಸರ್. ಹಂಗಂದ್ ಕರೆಸಿ ನಾ ಮಾಡಿದ್ದೀನಿ ಸರ್. ಬಾಲ್ಕುಟಿ ತಜ್ಞರ ಬಂದಿದ್ರು, ಅವ್ರು ಹೊಳ್ಳಿ ನಮ್ಗೆ ರಿಪೋರ್ಟ್ ಕೊಡ್ಲಿಲ್ಲ, ಬಂದು ಬರ್ಲಿ ಸರ್. ಹಿಂಗಾಗಿ ಉಳಿತ್ರಿ ಸರ್. ಈಗ ಮಾಡಿಸ್ತೀನಿ,
0: ಇನ್ನೊಂದ್ಸಲ ಅವ್ರನ್ನ
1: ಭೇಟಿ ಹಾಕಿನ ಸರ್, ಭೇಟಿಯಾಗಿ ಕರೆಸಿ ಮಾಡಿಸ್ತೇನೆ ಸರ್.
0: ಮಾಡಿಸ್ರಿ. ಕೃಷಿಯ ಜೊತೆಗೆ ತಾವು ಈಗ ಮೂಲ ವೃತ್ತಿಯಾಗಿ ಶಯನಾಯನು ನುಡಿಸ್ತಾನೆ ಅಂದ್ರಿ. ಇಲ್ಲಿ ನಮ್ಮ ಆಕಾಶವಾಣಿಯ ಬಿಎ ಕಲಾವಿದರು ಆಗಿ ಆಯ್ಕೆಗೊಂಡಿದ್ರಿ, ಬಹಳ ಸಂತೋಷ. ಕರಡಿ ಮಜಲನ್ನ ನುಡಿಸ್ತಾ ಇದ್ದೀನಿ. ಹೀಗೆ ನಿಮ್ಮ ಬದುಕು ಸಾಗಲಿ ಈ ಕೃಷಿಯಲ್ಲಿ. ಮತ್ತೆ ಈಗ ಸಮಗ್ರ ಕೃಷಿಯನ್ನ ಮಾಡ್ಬೇಕಂತ ತಮ್ಗೆ ಅನಿಸಿಲ್ವ ಯಾವಾಗ್ಲೂ?
1: ಸಮಗ್ರ ಕೃಷಿ
0: ಅಂದ್ರ ಈಗ ಕೃಷಿಯ ಜೊತೆಗೆ ತಾವು ಉಪಕಸಬಾಗಿ ಮೀನು ಸಾಕಾಣಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಈ ತರದ ಕೃಷಿಯನ್ನ ಮಾಡೋದು ಅಳವಡಿಸಿಕೊಂಡ್ರೆ ತಮಗಿನ್ನೂ ಲಾಭ ಹೆಚ್ಚಾಗ್ತದೆ.
1: ಹಾಕತ್ತರಿ ಸರ್. ಇಲ್ಲಿ ಒಂದು ಹೊಲಕ್ ಮಾಡ್ಬೇಕಂತ ವಿಚಾರ ಮಾಡಿನ್ರಿ ಸರ್. ಎರಡು ಎಕರೆ ಐತಿ ಸರ್, ಅದು ಹಗ ಬಿದ್ದಿಲ್ರಿ. ಅದಕ್ಕ ದೊಡ್ಡ ರೂಟ್ ರೀ ಸರ್. ಹಿಂಗ್ ಬದಾಮಿ
0: ಯಾಕಂದ್ರೆ ನೀವು ಕೃಷಿ ಒಂದನ್ನ ನೆಚ್ಕೊಂಡು
1: ಕುಂತರಮರ ಹಾರ ಸಿಗಂಗಿಲ್ಲ,
0: ಉಪಕಸಬಗಳನ್ನಾಗಿ ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ ಜಾಸ್ತಿ ನಿಮಗೆ ಲಾಭ ಸಿಗ್ತದೆ, ಮತ್ತೆ ಆದಾಯ ಹೆಚ್ಚಾಗ್ತದ್ರಿ
1: ಸರ್. ಐತ್ರಿ ಜಿಗೆ ಐತ್ರಿ ನಮ್ದ, ಮತ್ತೊಬ್ರು ಅಲ್ಲ ಹೋಗಂಗಿಲ್ರಿ ಸರ್. ರೋಡ್ ಬಿಟ್ಟು ಅಗದಿ ದೊಡ್ಡ ಮೇನ್ ರೋಡ್ ಕ್ರಾಸ್.
0: ಏನ್ ಮಾಡ್ಬೇಕಂತ ಮಾಡಿರಿ?
1: ಅದನ್ನ ಒಂದು ಶೆಡ್ ಮಾಡಿ ಕುಳಿ ಸಾಕುಣಿಕೆ, ಆಡು ಮರಿ, ದನದ ಸಾಕುಣಿಕೆ ಮಾಡ್ಬೇಕಂತ ಮಾಡಿನ್ರಿ, ವಿಚಾರ ಮಾಡಿನ್ರಿ ಸರ್.
0: ಶೆಡ್ ಅಳವಡಿಸ್ಕೊಳ್ರಿ, ಬೇರೆ ಕೃಷಿಯಿಂದ ಬದುಕು ಸಾಗಂಗಿಲ್ಲ.
1: ಸಾಗಂಗಿಲ್ರಿ ಈಗಿನ ಕಾಲಕ್ಕೆ. ಹೌದ್ರಿ ಸರ್.
0: ಉಪಕಸವಾಗಿ ಈ ತರದ ಕೃಷಿಗಳನ್ನ ಅಳವಡಿಸಿಕೊಂಡ್ರೆ ತಾವು ಒಬ್ಬ ರೈತರಾಗಿ ಹೊರಹೊಮ್ಮಿದ್ರೆ ಇನ್ನೂ ಲಾಭ ಹೆಚ್ಚು
1: ಗಳಿಸ್ತೀವಿ.
0: ಅದಕ್ಕೆ ಈಗ ಸಾಕಷ್ಟು ಯೋಜನೆಗಳು ಅದಾವು.
1: ನಮ್ಮ
0: ಕೃಷಿ ಇಲಾಖೆಗೆ ಭೇಟಿ ಕೊಡ್ರಿ, ತೋಟಗಾರಿಕೆ ಇಲಾಖೆಗೆ ಭೇಟಿ ಕೊಡ್ರಿ. ಅಲ್ಲಿ ಏನೇನ್ ಸಾಧ್ಯ ಅದ, ಏನೇನು ಸರ್ಕಾರದಿಂದ ಬರ್ತಕ್ಕಂಥ ಲಾಭಗಳದಾವು ಅವನ್ನ ತಗೊಳ್ರಿ. ತಗೊಂಡು ತಮ್ಮ ಹೊಲದಲ್ಲಿ ಅಳವಡಿಸಿಕೊಂಡ್ರೆ ಹೆಚ್ಚು ಲಾಭ ತಗೋತೀರಿ, ಮತ್ತೆ ಮುಂದೆ ಬರ್ತೀರಿ. ಯಾಕಂದ್ರೆ ಕೃಷಿಯನ್ನು ನಾವು ಕೇವಲ ಒಂದು ಬೆಳೆ ಬೆಳೆದ್ವಿ ಅಥವಾ ಇನ್ನೇನೋ ಒಂದು ಅಂತರ ಬೇಸಾಯ ಮಾಡಿದ್ವಿ ಅಥವಾ ತರಕಾರಿ ಬೆಳೆದ್ವಿ ಅಂದ್ರೆ ನಡೆಯೋದಿಲ್ಲ.
1: ಅದನ್ನು ಬಿಟ್ಟು ಅಂದ್ರೆ ನಾವು ಹೋಗ್ತೀವ್ರಿ ಸರ್. ಈಗ್ಯು ಶನಾಯಿ ಬಾರಿಸಾಕ
0: ಅಲ್ಲ, ಅದು ಬೇರೆ. ಬಟ್ ಕೃಷಿಯಲ್ಲಿ ತಾವೇನಾದರೂ ಒಂದು ಸಾಧನೆ ಮಾಡಬೇಕು, ಹೆಚ್ಚು ಆದಾಯ ಗಳಿಸಬೇಕು ಅನ್ನೋದ್ರಲ್ಲಿ ಸಮಗ್ರ ಕೃಷಿ
1: ಅದರಲ್ಲಿ ಆಗತ್ರಿ ಸರ್. ನಮಗ ಕೃಷಿಯಲ್ಲಿನೂ ನಮಗ ಸಿಗತೈತಿ. ಆ ದೇವ್ರ ಪ್ರಸಾದ ಕೊಡ್ತಾನ ಏನ್ರಿ, ಯಾ ತರ ಕೊಡ್ಬೇಕು ಆ ತರ ನಮಗ. ನೀನೇನ್ರಿ ಮೊದಲು ನಮ್ ಭಾವನಾ ಶುದ್ಧಿ ಇರ್ಬೇಕ್ರಿ ಸರ್. ನಮ್ ಭಾವನಾ ಶುದ್ಧಿ ಇತ್ತಂದ್ರೆ ಪರಮಾತ್ಮ ಎಲ್ಲಾರ ಅದು ಅಣ್ಣ ಕೊಡ್ತಾನ್ರಿ.
0: ಈ ಯುವ ರೈತರಿಗಾಗಿ ನಾವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ?
1: ಈಗ ಕೃಷಿ ಮಾರ್ಗಸೂಚನೆ ಅಂದ್ರೆ ಸರ್, ಅಂತರ್ ಬೇಸಾಯ ಮಾಡೋದು ಒಳ್ಳೇದು. ಅಂತರ್ ಬೇಸಾಯ ಅಂದ್ರೆ ಖರ್ಚು ಕಡಿಮೆ ರೀ ಸರ್. ಖರ್ಚು ಕಡಿಮೆ ಮಳೆಯಪ್ಪ ಅಂದ್ರ ಉತ್ಪನ್ನ ಆಗತ್ರಿ. ಈ 5 ಸಾಲ ಜೋಳ ಕಡ್ಲಿ, 1 ಸಾಲ ಜೋಳ ಇದನ್ನ ಹಾಕಿದ್ರೆ ಲಾಭ ಆಗತ್ರಿ. ಮತ್ತ ಈ ತೊಗರಿ 1 ಸಾಲ ತೊಗರಿ, 5 ಸಾಲ ಸೂರ್ಯಕಾಂತಿ ಹಾಕಿದ್ರೆ ಅದ್ರಾಗ ದೊಡ್ಡ ಲಾಭ ಆಗತ್ರಿ. ಹಿಂಗತಿ ಎಲ್ಲದಕ್ಕೂ ಅನುಕೂಲ ಐತ್ರಿ ಸರ್. ಮಾಡಿದ್ರೆ ಐತಿ
0: ತರಕಾರಿ
1: ಬೆಳಿಬಹುದು. ಇನ್ನೇನು ಒಣಬೇಸಿದಾಗ ಆಗುದಿಲ್ಲ ಸರ್. ಈ ನೀರಾವರಿ ಒಳಗ ತರಕಾರಿ ಬೆಳೆಯಕ್ಕೂ ಆಗತ್ರಿ ಸರ್. ಕಬ್ಬು ಹಾಕಿದ್ರೆ ಆಗುದಿಲ್ರಿ ಸರ್.
0: ಕಬ್ಬು
1: ಒಂದೇ ಇರ್ತದ್ರಿ ಸರ್. ಅದಕ್ಕ ಏನು ಮಾಡಕ್ ಆಗುದೇ ಇಲ್ರಿ, ಚಾನ್ಸ್ ಆಗುದ್ರಿ ಸರ್. ಅದು ಸ್ವಲ್ಪ ಎತ್ತರ ಬೆಳೀತಂದ್ರ ಆ ನೆರಳಿಗೆ ಏನೂ ಆಗುದಿಲ್ರಿ ಸರ್.
0: ಅಲ್ಲ ಎಷ್ಟು ಪೂಟ್ ಬಿಟ್ಟು ಕಬ್ಬು?
1: ಅದು 4 ಫೂಟ್ ರೀ ಸರ್ ಅಂತರ. 4 ಫೂಟ್ ಅಂತರ ಬಿಟ್ಟು ಸಾಲು ಕೊರೆದಿರ್ತಾರೆ ಸರ್. ಆ ಸಾಲು ಬಿಟ್ಟು ಒಳಗ ಮತ್ತ ಮಣ್ಣು ಹಿಂಗ ಮ್ಯಾಕ್ ಬರ್ತ ಹಂಗ ಬೋದ್ ಮುಚ್ಕೊಂತ ಎದ್ ಬಿಡುದ್ರಿ ಸರ್. ಅಂದ್ರ ಅದು ಗಾಳಿಗೆ ಉಳಿ ಬಿಡುದಿಲ್ರಿ ಸರ್. ಅದು ಕಬ್ಬು ನಾಟಿ ಆಗಿದ್ದು ಹಂಗ ಮಾಡಿದ್ರಂದ್ರ ಒಳ್ಳೇದಾಗತ್ರಿ ಸರ್.
0: ಬಹಳ ಸಂತೋಷ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೇ. ಇಷ್ಟೊತ್ತು ತಮ್ಮ ಕೃಷಿಯ ಬದುಕಿನ ಕುರಿತು, ಅಂತರ ಬೇಸಾಯ ಪದ್ಧತಿಯ ಅಳವಡಿಸಿಕೊಂಡು ತಾವು ಕೃಷಿಯನ್ನ ಮಾಡ್ತಾ ಇದ್ದೀರಿ, ಹೆಚ್ಚು ಲಾಭವನ್ನ ಪಡೆದು ಇನ್ನೂ ತಾವು ಸಮಗ್ರ ಬೇಸಾಯದಲ್ಲೂ ಹೆಚ್ಚು ಆಸಕ್ತಿಯನ್ನು ವಹಿಸಿ ಇತರೆ ಉಪಕಸಬುಗಳನ್ನ ತಮ್ಮ ಕೃಷಿ ಬದುಕಿನಲ್ಲಿ ಅಳವಡಿಸಿಕೊಂಡು ಹೆಚ್ಚು ಆದಾಯವನ್ನ ಗಳಿಸ್ರಿ ಅಂತ ಈ ಮೂಲಕ ಹೇಳ್ತಾ ಇವತ್ತಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸನಂತ ಹೊತ್ತಾತು. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ಕಾರ.
2: ಇದುವರೆಗೆ ಕೃಷಿಯಲ್ಲಿ ಅಂತರ್ಬೆಳೆ ಬೇಸಾಯ ಕ್ರಮ ಈ ಕುರಿತು ಹುನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಮತ್ತೆ ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
3: ಇನ್ನು ಮುಂದೆ ಕಾರ್ಯಕ್ರಮ ಹೊಲಕ್ಕೆ ಬುತ್ತಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನ್ಗಲ್.
4: ಏನ ರಾಖಿ, ಏನ್ ಮಾಡಕತ್ತಿ? ಮಸ್ತ್ ದೋಸಿ ನಡ್ದಾವಲ್ಲ.
5: ಏ ಮಾಲಕ್ಕ ಬಂದಿ ಬಾಬಾ, ನಿನಗ ನೆನಸ್ಲಿಕ್ಕತ್ತಿದ್ನೆ ಮಾಲಕ್ಕ ನಾನ. ಬಾರ ಬಾ.
4: ಏನ್ವಾ ಬಿಸಿ ಬಿಸಿ ದೋಸಿ?
5: ತಗೋ ಇಲ್ಲೇ ದೋಸಿ ಹಾಕಿ ಕೊಟ್ಟ ಬಿಡ್ತೇನಿ. ನಂದು ಟಿಫಿನ್ ಆಗಿದ್ದಿಲ್ಲ ನೋಡ್, ನೀನು ತಗೋ ನಾನು ತಗೋತೇನಿ ಬಾ.
4: ಆತ್ ತಗೋವಾ, ದೋಸಿ ತಿಂದ ಬಿಡ್ತೇನೆ ಹಂಗ.

0: ನೋಡ ರುಚಿ ಹೆಂಗಾಗೈತ್ ನೋಡ್ ಒಂಚೂರು,
1: ಎಷ್ಟು ರುಚಿ ಅದಲ್ಲ ಇದು, ಮೆತ್ತಗ ದಾಸಿ.
0: ಹೌದು,
1: ಏನ್ ಅಕ್ಕಿ ಪ್ರಮಾಣ ಎಷ್ಟ್ ಹಾಕಿ ಇದಕ್ಕ, ಎಷ್ಟು ಮೆತ್ತಗ ಚಲೋ ಆಗ್ಯಾವ ನೋಡು.
0: ಇಲ್ಲ ಮಾಲಕ್ಕ, ಇದು ನಾರ್ಮಲ್ ಅಕ್ಕಿ ಅಲ್ಲ. ನಾವೇನ್ ದೋಸೆ ಮಾಡಕ್ ಅಕ್ಕಿ ಬಳಸ್ತೇವಲ್ಲ ಆ ಅಕ್ಕಿ ಅಲ್ಲ. ಯೋಚನೆ ಮಾಡೋ, ಇದು ಯಾವ ಅಕ್ಕಿ ಇರಬಹುದು ಅಂತ ಹೇಳಿ.
1: ಯಾವ ಅಕ್ಕಿ ಇದು ಗೊತ್ತಾಗ್ವಲ್ ಬಿಡುವ, ನೀನ ಹೇಳ.
0: ಮಾಲಕ್ಕ, ಇದು ಸಾಮೆ ಅಕ್ಕಿ ನೋಡು. ಸಿರಿಧಾನ್ಯದೊಳಗ ಒಂದು ಸಾಮೆ ಅಕ್ಕಿ ಅಂತ ಹೇಳಿ ಬರ್ತೈತಿ.
1: ಸಾಮೆ ಅಕ್ಕಿ,
0: ಹ್ಮ್, ಅದನ್ ಬಳಸಿ ನಾನು ಇವತ್ತು ದೋಸೆ ಮಾಡೇನ್ ನೋಡು.
1: ಬಹಳ ಮೆತ್ತಗಾಗಿದವ. ನಾನು ಇಡ್ಲಿ ಮಾಡಿದ್ದೆ, ಪಡ್ಡು ಮಾಡಿದ್ದೆ, ಇದನ್ನ ನೀ ಹೆಂಗ್ ಮಾಡಿ ಅಂತ.
0: ನಾನ್ ಒಂದ್ ಕಪ್ ಸಾಮಿ ಅಕ್ಕಿಗೆ ಅರ್ಧ ಕಪ್ ಉದ್ದಿನ ಬ್ಯಾಳಿ ಹಾಕೇನಿ, ಒಂದ್ ಸಣ್ಣ ಚಮಚ ಮೆಂತೆ, ಮತ್ತ ದಪ್ಪ ಅಥವಾ ತೆಳು ಅವಲಕ್ಕಿ ಅದು ಕಾಲ್ ಕಪ್. ಎಲ್ಲಾ ಸೇರಿಸಿ ಇದನ್ನ 5-6 ಗಂಟೆ ಪ್ರತ್ಯೇಕವಾಗಿ, ಅಂದ್ರ ಅಕ್ಕಿ ಉದ್ದಿನ ಬ್ಯಾಳಿ ಎಲ್ಲಾನು ಬೇರೆ ಬೇರೆ ಆಗಿ ನೆನೆಸಿ,
1: ಸಾಮಿ ಅಕ್ಕಿ
0: ಸಾಮಿ ಅಕ್ಕಿನ ಬೇರೆ ಬೇರೆ ಆಗಿ ನೆನೆಸಿಟ್ಕೊಂಡು, ಆಮೇಲೆ ಇದನ್ನ ಸಂಜೀಕ್ ನೀ ಹೆಂಗ ದೋಸೆ ಹಿಟ್ಟು ರುಬ್ತಿಯಲ್ಲ ಹಂಗ ನುಣ್ಣಗ ರುಬ್ಬಿ, ಇದನ್ನ 8-10 ಗಂಟೆಗಳ ಕಾಲ ಫರ್ಮೆಂಟ್ ಆಗ್ಲಿಕ್ಕೆ ಬೆಚ್ಚಗಿನ ಜಾಗದಾಗ ಇಟ್ಟಿದ್ದೆ. ಈಗ ಮುಂಜಾನೆ ಎದ್ದ ಈಗ ದೋಸೆ ಮಾಡಿದೆ ನೋಡ.
1: ಬಹಳ ರುಚಿಯಾಗ್ಯಾವ ನೋಡಿ ದೋಸೆ. ರಾಖಿ, ಇದೊಂದ್ ಚಲೋ ಮಾಡಿ ನೋಡು. ಇದನ್ನ 6 ತಾಸು ನೆನೆಸ್ತೀಯಲ್ಲ, ಈ 6-8 ತಾಸ ನೆನ್ಸಿನ ಈ ಸಿರಿಧಾನ್ಯಗಳನ್ನ ಉಪಯೋಗ ಮಾಡ್ಬೇಕು ಅಂತಾರ. ಈ ಸಾಮಿ ಒಳಗ ಬಹಳ ಆರೋಗ್ಯಕ್ಕ ಉಪಯೋಗ ಆಗುವಂತ ಅಂಶಗಳು ಇರ್ತಾವ. ಈ ಸಾಮಿ ಒಳಗ 8 ಗ್ರಾಂನಷ್ಟು ಫೈಬರು, ಸುಮಾರು 8 ಗ್ರಾಂನಷ್ಟು ಪ್ರೋಟೀನ್ ಇರ್ತದ, ಬರೇ 67 ಗ್ರಾಮು 100 ಗ್ರಾಂನ್ಯಾಗ ಕಾರ್ಬೋಹೈಡ್ರೇಟ್ ಇರ್ತದ. ಆಮೇಲೆ ಇದು ಬಹಳಷ್ಟು ಪೋಷಕಾಂಶಗಳನ್ನ, ಮಿನರಲ್ಗಳನ್ನ, ವಿಟಮಿನ್ಗಳನ್ನ ಹೊಂದಿರ್ತಾವ. ಹಿಂಗಾಗಿ ಇದು ಆರೋಗ್ಯಕ್ಕ ಬಹಳ ಚಲೋ. ಬಹಳಷ್ಟು ಸಂಶೋಧನೆಗಳು ಸಿರಿಧಾನ್ಯಗಳ ಬಗ್ಗೆ ನಡೆದಾವ. ಅದೆಲ್ಲ ಏನ್ ಗೊತ್ತಾಗ್ತದ ಅಂದ್ರೆ, ಸಾಮೆ ಅಂತಹ ಈ ಸಿರಿಧಾನ್ಯಗಳನ್ನ ಸೇವನೆ ಮಾಡಿದಾಗ ಈ ಗ್ಯಾಸ್ಟ್ರಿಕ್ಸ್ ಸಮಸ್ಯೆ ಬರ್ತದಲ್ಲ, ಹೊಟ್ಟೆ ಉಬ್ರಾಗುದು, ಅದೆಲ್ಲ ಆಗುದಿಲ್ಲ ನೋಡ್ರಾಕಿ. ಆಮೇಲೆ ಇದನ್ನ ಮ್ಯಾಲ ಒಂದು ಹಸ್ಕ್ ಅಂತ ಹೇಳಿ, ಭತ್ತಕ್ಕೆ ಹೆಂಗ್ ಪದರ್ ಇರ್ತದಲ್ಲ, ಅದು ಸೂಕ್ಷ್ಮ ಪದರ್ ಇರ್ತದೆ, ಅದನ್ನ ಡಿ ಹಲ್ಲಿಂಗ್ ಡಿ ಹಸ್ಕಿಂಗ್ ಅಂತ ಮಾಡಿ ಅದನ್ನೆಲ್ಲ ತೆಗೆದಿದ್ದು ತಗೋಬೇಕು. ಆದ್ರೆ ಪಾಲಿಶ್ ಮಾಡಿದ ಸಾಮಿ ಅಕ್ಕಿ ತಗೋಬಾರ್ದು ನೋಡುವ. ಪಾಲಿಶ್ ಮಾಡಿದ್ರೆ ಅದ್ರೊಳಗಿನ ಸತ್ವ ಎಲ್ಲ ಹೋಗ್ಬಿಟ್ಟಿರ್ತದೆ. ಪಾಲಿಶ್ ಇರ್ಲಾರ್ದಂತಹ ಈ ಸಾಮಿ ಅಕ್ಕಿ ತಗೊಂಡ್ಬಿಟ್ರೆ ಅದ್ರೊಳಗೆ ಫೈಬರ್ ಹೆಚ್ಚಿಗೆ ಇರ್ತದ. ಸಾಮಿ ಅಕ್ಕಿಯಿಂದ ನೀ ಅಕ್ಕಿಯಿಂದ ಏನ್ ಮಾಡ್ತಿ ನೋಡ್, ಅಡಿಗೆ ಎಲ್ಲಾನು ಮಾಡಬಹುದು, ಚಿತ್ರಾನ್ನ ಮಾಡಬಹುದು. ಇದನ್ಕಿ ಗೊತ್ತೇ ಇರ್ತದೆ ಹೆಂಗ್ ಮಾಡ್ಬೇಕು ಚಿತ್ರಾನ್ನ ಅಂತೇಳಿ. ಉಪ್ಪಿಟ್ಟು ಮಾಡಬಹುದು. ಆದ್ರ ಒಂದ ನೋಡ್ರಾಕಿ, ಇದೆಲ್ಲ ಮಾಡೋಕ್ಕಿಂತ ಮುಂಚೆ 8 ತಾಸು ನೆನೆಸಿದ್ರ ಅದ್ರೊಳಗಿಂದ ಫೈಬರ್ ನೆನೆದು ಜೀರ್ಣಕ್ರಿಯೆಗೆ ಹಗರ ಆಗ್ತದ, ಚಲೋ ಆಗ್ತದ. ಅದರಿಂದಾಗಿ ನೆನೆಸಿ ಈ ಸಾಮಿಯನ್ನ ಉಪಯೋಗ ಮಾಡಬೇಕು. ಆಮೇಲೆ ಸಾಮಿಯಿಂದ ರೊಟ್ಟಿ ಚಪಾತಿನೂ ಮಾಡಬಹುದು. ಏನಂದ್ರ ಎಣ್ಣೆ ಹಚ್ಚಿ ಬೇಯಿಸ್ಬಿಟ್ರ 8 ತಾಸು ಸಾಮಿ ನೆನೆಸಿ ಆಮೇಲೆ ಅದನ್ನ ಒಣಗಿಸಿ ಹಿಟ್ಟು ಮಾಡಿಕೊಂಡು, ಅದರಿಂದ ನೀನು ಎಣ್ಣೆ ಹಚ್ಚಲಾರ್ದ ಬೇಯಿಸ್ಬಿಟ್ರ ರೊಟ್ಟಿ ಅನ್ಕೊಂಡು ತಿನ್ಬಹುದು. ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಬಿಟ್ರ ನೀ ಚಪಾತಿ ಅನ್ಕೊಂಡು ತಿಂದು ಬಿಡು.
0: ಚಲೋ ಐಡಿಯಾ ಹೇಳಿದೆ ಮಾಲಕ್ಕ ನೀನು. ರೊಟ್ಟಿ ಬೇಕಂದ್ರೆ ರೊಟ್ಟಿ, ಚಪಾತಿ ಬೇಕಂದ್ರೆ ಚಪಾತಿ ನೋಡು. ಆಮೇಲೆ ಮಾಲಕ್ಕ ಕೇಳಿಲ್ಲೆ, ಈಗ ಬರೋದು ಜೂನ್ ತಿಂಗಳ, ಹೌದಿಲ್ಲ? ಮತ್ತ ಸಾಮಿ ಬೆಳೆಯೋದಕ್ಕ ಜೂನ್ ತಿಂಗಳ ಕೊನೆ ವಾರ ಮತ್ತ ಜುಲೈ ಮೊದಲ ವಾರ ಬಹಳ ಒಳ್ಳೆ ಕಾಲ ಅಂತಾರ. ಹಾಗಾಗಿ ನಾನು ಈ ಸಲೆ ನಮ್ಮ ಹೊಲದಾಗ ಸಾಮಿ ಅಕ್ಕಿ ಬೆಳಿಬೇಕನ್ನೋದಕ್ಕ ಒಂದ್ ಸ್ವಲ್ಪ ಅದ್ರ ಬಗ್ಗೆ ನಾನು ಓದ್ಕೊಳ್ಳಿಕತ್ತಿದ್ದೆ ನೋಡು. ಏನೇನ್ ಇನ್ಫಾರ್ಮೇಶನ್ ಐತಿ ಕೇಳ್ತೀನಿ ಒಂಚೂರು.
1: ಹಾ ಹೇಳಲ್ಲ.
0: ಈ ಬೆಳಿ ಬೆಳಿಲಿಕ್ಕೆ ಜಾಸ್ತಿ ನೀರು ಬೇಕಾಗುದಿಲ್ಲ ಅಂತ, ಕಡಿಮೆ ನೀರಿನ ಮತ್ತು ಅಲ್ಪಾವಧಿ ಬೆಳೆ ಇದು. ಈ ಬೆಳೆ ಐತಲ್ಲ ಬರಗಾಲವನ್ನು ಸತಕ್ ತಡ್ಕೊಳ್ತೈತಂತ ನೋಡು. ಅಂದ್ರ ಇದನ್ನ ನಾವು ಅತಿ ಕಡಿಮೆ ನೀರಿನ ಪ್ರಮಾಣದೊಳಗೂ ಒಂದು ಒಳ್ಳೆ ವಾಣಿಜ್ಯ ಬೆಳೆಯಾಗಿನೂ ಬೆಳ್ಕೋಬಹುದು. ಈ ಬೆಳಿ ಬೆಳಿಲಿಕ್ಕೆ ಕಪ್ಪು ಮರಳು ಮಿಶ್ರಿತ ಮತ್ತು ಕೆಂಪು ಮಣ್ಣು ಇದ್ರ ಬಹಳ ಉತ್ತಮ ಅಂತ. ಮತ್ತ ನಾನು ಆಗಲೇ ಹೇಳ್ದಂಗನ ಇದನ್ನ ಜೂನ್ ಕೊನೆ ವಾರದಿಂದ ಜುಲೈ ಮೊದಲ ವಾರದವರೆಗೂ ಬಿತ್ತನೆ ಮಾಡಬಹುದು. ಆಮೇಲೆ ಮಾಲಕ್ಕ, ಈ ಬೆಳಿ ಬೆಳಿಬೇಕಾದ್ರ ನಾವು ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸ್ಕೋಬಹುದು. ಇದು ರಸಗೊಬ್ಬರಕ್ಕಿಂತ ಕೊಟ್ಟಿಗೆ ಗೊಬ್ಬರದೊಳಗನ ಒಳ್ಳೆ ಫಸಲು ಕೊಡತ್ತಂತ. ಆಮೇಲೆ ಬಿತ್ತನೆ ಆದ್ಮೇಲೆ 30-40 ದಿನಗಳ ಒಳಗ ಇದ್ರದ ಕಳೆಯನ್ನ ನಿಯಂತ್ರಣ ಮಾಡಬೇಕು. ಈ ಬೆಳೆ ನಿಮಗ ಜಲ್ದಿ ಇಳುವರಿಗೆ ಬರ್ತೈತಿ.
1: ಚಲೋ ಆತಲ್ಲ ರಾಕಿ, ಬರಗಾಲ ಪ್ರದೇಶದಾಗೂ ಇದನ್ ಬೆಳಿಬಹುದು, ನೀರ್ ಜಾಸ್ತಿ ಬೇಕಾಗಿಲ್ಲ, ಪೀಕ್ ಲಗು ಬರ್ತದ. ಅಂದ್ರ ನಮ್ಮ ಪ್ರಕೃತಿ ನಮ್ಮ ಪರಿಸರಕ್ಕೂ ಈ ಬೆಳೆ ಉತ್ತಮ ಅನ್ನೋದಾತು.
0: ಹೌದು.
1: ಆಮೇಲೆ

0: ನೋಡುವ ಭತ್ತ ಬೆಳೀಲಿಕ್ಕೆ, ಬೇರೆ ಬೇರೆ ತರದ ಭತ್ತಗಳನ್ನ ಅಕ್ಕಿ ಬೆಳೀಲಿಕ್ಕೆ ಬಹಳಷ್ಟು ನೀರಿನ ಪ್ರಮಾಣ ಹೋಗ್ತದೆ. ಇದು ಪರಿಸರಕ್ಕೆ ಅಷ್ಟು ಚಲೋ ಅಲ್ಲ. ಹಂಗಾರ ಈ ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ನಮ್ಮ ಪರಿಸರ ರಕ್ಷಣೆ ಕೂಡ ಆಗ್ತದೆ ಅಂದಂಗ ನೋಡುವ.
1: ಹೌದು ಮಲಕ್ಕ.
0: ಡಾಕ್ಟರ್ ಖಾದರ್ ವಲ್ಲಿ ಅಂತ ಹೇಳಿ ಒಬ್ಬ ದೊಡ್ಡ ವಿಜ್ಞಾನಿ ಇದ್ದಾರೆ. ಅವ್ರಿಗೆ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇವರು ಬಹಳಷ್ಟು ಸಂಶೋಧನೆಗಳನ್ನ ಕೈಕೊಂಡಾರ. ಸಿರಿಧಾನ್ಯಗಳನ್ನ ಉಪಯೋಗಿಸಿ ಬಹಳಷ್ಟು ಕಾಯಿಲೆ ಪೀಡಿತರಿಗೆ ಚಿಕಿತ್ಸೆ ನೀಡಿದಾಗ ಅವರು ಆರೋಗ್ಯ ಸುಧಾರಿಸಿದ್ದು ಕಂಡು ಬಂದದ. ಸಾವೆಯನ್ನ ನಿಯಮಿತವಾಗಿ ಉಪಯೋಗ ಮಾಡ್ಕೊಂತ ಬಂದ್ರ ಎಲ್ಲಾ ಸಿರಿಧಾನ್ಯಗಳು, 5 ಸಿರಿಧಾನ್ಯಗಳು ಅಂತ ಅವರು ಪಟ್ಟಿ ಮಾಡ್ಯಾರ. ಇವುಗಳನ್ನ ಪಾಳಿ ಪ್ರಕಾರ 2-2 ದಿವಸ ಒಂದೊಂದು ಧಾನ್ಯ ಉಪಯೋಗ ಮಾಡ್ಕೊಂತ ಹೋದ್ರ ಸಕ್ಕರೆ ಕಾಯಿಲೆ ಕಡಿಮೆ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಸಾವೆ ಸೇವಿಸೋದ್ರಿಂದ ಈ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರ್ತದೆ. ಯಾಕಂತ ಹೇಳಿದ್ರೆ ಈ ಸಿರಿಧಾನ್ಯದ್ದು ಲೋ ಜಿ ಐ ಇರ್ತದೆ, ಅಂದ್ರೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ಒಮ್ಗಿಲೆ ರಕ್ತಕ್ಕೆ ಸಕ್ರಿ ಉಕ್ಕಿ ಬರಂಗಿಲ್ಲ, ಕ್ರಮೇಣ ಅದು ಬಿಡುಗಡೆ ಆಗ್ತಿರ್ತದೆ. ಇದು ಒಂದ್ ರೀತಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸಿರಿಧಾನ್ಯದೊಳಗೆ ಇರೋದ್ರಿಂದ ಒಮ್ಗಿಲೆ ರಕ್ತಕ್ಕೆ ಸಕ್ರಿ ಬರುದೇ ಇಲ್ಲ ಅಂದ್ರ ಸಕ್ರಿ ಪ್ರಮಾಣ ಇರುವುದಿಲ್ಲ ರಕ್ತದೊಳಗೆ. ಆಮೇಲೆ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೂ ಈ ಸಿರಿಧಾನ್ಯ ಸಾಮಿ ಬಹಳ ಚಲೋ ಅಂತ. ಹೃದಯದ ಆರೋಗ್ಯಕ್ಕೂ ಬಹಳ ಒಳ್ಳೇದು ಸಾಮಿ. ಯಾಕಂತ ಹೇಳಿದ್ರೆ ಇದ್ರೊಳಗ ಒಳ್ಳೆ ಗುಣಮಟ್ಟದ ಮ್ಯಾಗ್ನೇಶಿಯಂ ಇರ್ತದ, ಪೊಟ್ಯಾಸಿಯಂ ಇರ್ತದ. ಇದು ನಮ್ಮ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆರೋಗ್ಯಕ್ಕೆ ಬಹಳ ಒಳ್ಳೇದು ನೋಡುವ. ಅಂದ್ರೆ ರಕ್ತ ಪರಿಚಲನೆ ಸರಿ ಆಗ್ತದೆ, ಹೃದಯದ ಆರೋಗ್ಯ ಉತ್ತಮವಾಗ್ತದೆ, ಆಮೇಲೆ ರಕ್ತದ ಒತ್ತಡವನ್ನ ಇದು ನಿಯಂತ್ರಣ ಮಾಡ್ತದೆ, ಕೆಟ್ಟ ಕೊಲೆಸ್ಟ್ರಾಲು ಕಡಿಮೆ ಆಗ್ತದೆ. ಈ ಕಬ್ಬಿಣ ಮತ್ತು ವಿಟಮಿನ್ ಬಿ ಇವೆಲ್ಲ ಇದ್ರೊಳಗೆ ಹೇರಳವಾಗಿರ್ತದೆ. ಅದರಿಂದ ನಿಯಮಿತವಾಗಿ ಉಪಯೋಗ ಮಾಡ್ಕೊಂಡು ಹೋದ್ರೆ ಬಹಳ ಚಲೋ ನೋಡ್ರಿ ಅಕ್ಕಿ.
1: ನೋಡ ಮಲಕ್ಕ, ನನಗ ಸಾಮಿ ಅಕ್ಕಿದು ಏನೋ ರೆಸಿಪಿ ಮಾಡ್ಬೇಕನಿಸಿ. ನಾನು ಇವತ್ತು ಮನಿ ಒಳಗ ದೋಸೆ ಮಾಡಿದೆ, ಆದ್ರೆ ನೀ ಬಂದ್ ಇಷ್ಟೊಕ್ಕೊಂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆಲ್ಲ, ಬಹಳ ಚಲೋ ಅನ್ನಿಸ್ತು. ಇನ್ನೊಂದೆರಡು ದೋಸೆ ಹಾಕೊಡ್ಲೇನು?
0: ಅಥವಾ ಹಾಕೇ ಬಿಡ, ಆದ್ರೂ ಸಾಮಿ ಹಗರಿರ್ತದ, ಎರಡು ಬೇಡ ಒಂದ ತಿಂತೀನಿ.
1: ಆತ್ ಬಿಡ ಮಲಕ್ಕ, ನೀ ಎಷ್ಟ್ ಬೇಕಂತ ಅಷ್ಟ್ ಹಾಕೊಡ್ತೀನಿ ಬಾ. ಹಂಗಾರ
0: ಆತ್ ತಗೋವ, ಬಂದಿದ್ದು ಭಾರಿ ಟೈಮ್ ಚಲೋ ಐತ್ ನೋಡ್.
2: ಹೊಲಕ ಬತ್ತಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕೃಷಿರಂಗದಲ್ಲಿ ಇನ್ನು ಮುಂದೆ ರಾಯಬಾಗ್ ತಾಲೂಕು ಅಲಕನೂರಿನ ಸದಾಶಿವ ರಾಜಪ್ಪ ಕಾಂಬಳೆ ಹಾಗೂ ಸಂಘಟನೆಗಳಿಂದ ಸಂಪ್ರದಾಯ ವಾದನ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಬಲ್ಲಾಟಗೆ ನೋವೇ ಇಲ್ಲ ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
1: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ ಅಳಲೇ ಇರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ ನಾಲ್ವರ ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ದ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ ಎರಡು ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ

0: ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ ನಾಲ್ಕನೇ ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ್ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗೆಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರ್ಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ದಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014ರಿಂದ ಕರ್ನಾಟಕದಲ್ಲಿ 1,700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೊಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992ರಲ್ಲಿ ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994ರಲ್ಲಿ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27ರಂದು ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31ನೇ ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11ನೇ ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 ಗಿಗಾವ್ಯಾಟ್ನ ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ ಶೇಕಡ 33ರಷ್ಟು ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ದವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ದ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಿರುವನಂತಪುರ ಕೃಷ್ಣಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಎರಡು ಬೋಗಿಗಳಲ್ಲಿ ಸಂಭವಿಸಿದೆ.

0: ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ ಎರಡು ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಈ ಬೋಗಿಗಳಲ್ಲಿ ಒಂದು ಗಾರ್ಡ್ ಕೋಚ್ ಮತ್ತು ಒಂದು ಎಸಿ ತ್ರೀ ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ ನಾಲ್ವರು ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಜನರು ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ ಮೂವರು ಪುರುಷರು ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೈಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ರನ್ ಹಾಗೂ ವಿರಾಟ್ ಕೊಹ್ಲಿ 58 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದಿನದ ಎರಡನೇ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನೆಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ 3ನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 ಗಿಗಾವ್ಯಾಟ್ ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ.

ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಾಣಹತ್ತಿದ್ರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು

ಅಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತುವಾಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತ್ಯಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತ್ಯಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮನಿರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜ ಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾಶ್ರಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು. ನಂತರ ಕನ್ನಡ ಸಾಹಿತ್ಯ ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ ಮೊದಲಾದ ಮಹಾನ್ ಕವಿಗಳ ಮೂಲಕ ವೈವಿಧ್ಯಮಯ ರೂಪದಲ್ಲಿ ಬೆಳೆಯಿತು. ಸಂಸ್ಕೃತ ಪ್ರಭಾವದಲ್ಲಿದ್ದ ಕನ್ನಡ ಕ್ರಮೇಣ ತನ್ನದೇ ಆದ ಶೈಲಿ ಮತ್ತು ಸ್ವರೂಪವನ್ನು ರೂಪಿಸಿಕೊಳ್ತು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಚಿಂತನೆ, ವಿಜ್ಞಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಬೀರಿತು. ಪ್ರೀತಿ, ಪ್ರೇಮ, ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಆಶಯಗಳು ಸಾಹಿತ್ಯದ ಕೇಂದ್ರ ಬಿಂದುಗಳಾದವು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ಮೂಡಿದ ಸ್ವಾತಂತ್ರ್ಯ ಹೋರಾಟ ಕನ್ನಡ ಸಾಹಿತ್ಯದಲ್ಲೂ ಹೊಸ ಚೈತನ್ಯವನ್ನು ಹುಟ್ಟಿಸಿತು. ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಕನ್ನಡ ಸಾಹಿತ್ಯ ಬೆಳೆಯತೊಡಗಿತು. ಈ ಅವಧಿಯಲ್ಲಿ ಬಿ ಆರ್ ಅಂಬೇಡ್ಕರ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆಗೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ, ಜನಜಾಗೃತಿಯ ಆಯುಧವನ್ನಾಗಿ ಕೂಡ ಬಳಸಿದರು. ಕಾವ್ಯಗಳು ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯವಾಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗತ್ತೆ. ನಾವು ಹೊಸನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ.
ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ

ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗುತ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ

ಜನ್ನಮಣಕ್ಕೆ ತಲುಪಿದುವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದುವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ. ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರು ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ದರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ ಸಾಗಿತು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರ ಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ. ದರಾ ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆಯ ಬೆಳಕಾಗಿ ಕಾಣುತ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರೆದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸಿದೆ. ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು, ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು, ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದೆ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಾಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ ಶಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು ಗರುಡ ಆಹರುತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಛ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲ ನೆಲದ ಮನೆ ಮನೆಯ ಮೇಲೆ, ಹೀಗೆ ಸಾಗುತ್ತೆ ಅವರ ನೀಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ. ಇದನ್ನೋಡಿ ನಾನು ನೆನೆದೆನೆಂದು ಇಂಥ ನೆಳಲೇನು ಗಾಂಧಿ ಎಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ ಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣುತ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ

0: ಗಾಂಧಿ ಶ್ವೇತಾಗ್ನಿ ಜ್ವಾಲೆ ಅಂತ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸ್ಕೊಳ್ತಾರೆ. ಮತ್ತೆ ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ನವ ಭಾರತದಲ್ಲಿ, ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. GSS ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡಬಯಸ್ತಾರೆ. ಸುತ್ತಮುತ್ತ ಅಂಧಕಾರ ಮಳೆಹನಿಗಳ ಪಂಜರ, ದೈತ್ಯ ಸರೆಯ ಕಂಬಿಯೊಳಗೆ ಬಂತುದೇವ ಕುಂಜರ, ಮತ್ತೆ ಮತ್ತೆ ಅಂಧಕಾರ ಮಳೆಹನಿಗಳ ಪಂಜರ, ಸೊಂಡಿಲಾಡಿಸುತ್ತ ಬರುವುದದು ದೇವಕುಂಜರ. ಇಲ್ಲಿ ಗಾಂಧಿ ಎರಡನೇ ಪ್ಯಾರದಲ್ಲಿ ಮೇಲಿನ ಪ್ಯಾರದ ಕೃಷ್ಣನ ಸ್ಥಾನವನ್ನು ಅಲಂಕರಿಸಿ ಹೊಸಕಾಲದ ನೇತರನಾಗಿ ಅವರಿಗೆ ಕಂಡುಬರ್ತಾರೆ. ಇರುವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿಬಲಲಿದೆ ನೋಡು ನಮ್ಮ ನಾಡು, ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು ಒಂದೆರಡು ಮೈಲಿ ಉದ್ದ, ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ, ಅಬ್ಬಬ್ಬ ಒಂಟೆಯ ಡುಬ್ಬ, ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನಗುವೆ ದೊಡ್ಡ ವಸ್ತು. ಬೋಳುವಾರರ ತಟ್ಟು ಚಪಾಳೆ ಪುಟ್ಟ ಮಗು, HS ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ, ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಹೊಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ ಗಾಂಧಿ ವರ್ಷ ವರ್ಷವೂ ಸಾವಿರ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋದೀಕರಣ ಕಾಲದ ಭವಣೆಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಶನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.
4: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆಯ 33ನೇ ಘಟಿಕೋತ್ಸವದ ಎರಡನೇ ದಿನ ಮಾಹೆ ಆನ್ಲೈನ್ ಕೋರ್ಸುಗಳ ಪದವಿ ಪ್ರದಾನ ಸಮಾರಂಭವು ಮಂಗಳೂರಿನ TMFI ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ May 16 ಶನಿವಾರ ಸಂಜೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕ್ನ MD ಹಾಗೂ CEO ಶ್ರೀ ಸಲಿ ಎಸ್ ನಾಯರ್ ಭಾಗವಹಿಸಿದ್ದರು. ಯು ನೆಕ್ಸ್ಟ್ ಲರ್ನಿಂಗ್ನ CEO ಶ್ರೀ ಅಂಬರೀಷ್ ಸಿನ್ಹಾ ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು.
5: The procession is led by Lance Corporal Pranav Chaurasia of National Cadet Corps.
4: ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: Your success create impact, and may your impact extend far beyond yourselves, to your institutions, your communities, and to the future of this nation.
1: ಬಳಿಕ ಅತಿಥಿಗಳಿಬ್ಬರಿಗೂ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಮೌಲ್ಯಾಂಕನ ರಿಜಿಸ್ಟ್ರಾರ್ ಡಾಕ್ಟರ್ ವಿನೋದ್ ಪಿ ಥಾಮಸ್ ಅವರು ಘಟಿಕೋತ್ಸವದ ಅಂಕಿಅಂಶಗಳ ವಿವರ ನೀಡಿದ ಬಳಿಕ ಪ್ರೊ ಚಾನ್ಸಲರ್ ಎಚ್ ಎಸ್ ಬಲ್ಲಾಳ್ ಅವರು ಪದವಿ ಪ್ರದಾನದ ಘೋಷಣೆ ಮಾಡಿದರು.
2: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಪ್ರೊ ಚಾನ್ಸಲರ್ ಬೈ ವರ್ಚ್ಯೂ ಆಫ್ ದ ಪವರ್ಸ್ ವೆಸ್ಟೆಡ್ ಇನ್ ಮೀ ಬೈ ದ ಬೋರ್ಡ್ ಆಫ್ ಟ್ರಸ್ಟೀಸ್ ಆಫ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಡ್ಮಿಟ್ ದೀಸ್ ಕ್ಯಾಂಡಿಡೇಟ್ಸ್ ಟು ದ ರ್ಯಾಂಕ್ privileges and responsibilities on the degrees severally set out and confer the said degrees on them.
1: Registrar Dr. Vinod P. Thomas padavi padeda vidyarthigalige pramana vachana bodhisidaru. Nantara snatakottara padavigalu seridante mahe online education mulaka padavi padeda vidyarthigalige padavigalannu pradana madalayitu. ನಂತರ ಪ್ರೊ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಇವರು ಘಟಿಕೋತ್ಸವದ ಮುಕ್ತಾಯದ ಘೋಷಣೆ ಮಾಡಿದರು.
2: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಪ್ರೊ ಚಾನ್ಸಲರ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಹಿಯರ್ ಬೈ ಡಿಕ್ಲೇರ್ ದ ಥರ್ಡ್ ಕಾನ್ವೊಕೇಶನ್ ಆನ್ಲೈನ್ ಎಜುಕೇಶನ್ ಆಸ್ ಪಾರ್ಟ್ ಆಫ್ 33rd ಕಾನ್ವೊಕೇಶನ್ ಆಫ್ ಅವರ್ ಯೂನಿವರ್ಸಿಟಿ ಹೆಲ್ಡ್ ಹಿಯರ್ ಇನ್ ಅವರ್ ಮಂಗಳೂರು ಕ್ಯಾಂಪಸ್ ಕ್ಲೋಸ್ಡ್.
1: ರಿಜಿಸ್ಟ್ರಾರ್ ಡಾಕ್ಟರ್ ಪಿ ಗಿರಿಧರ್ ಕಿಣಿ ವಂದನಾರ್ಪಣೆ ಮಾಡಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು.
3: ಇದುವರೆಗೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.

ಆಕಾಶವಾಣಿ ಧಾರವಾಡ. ಆಕಾಶವಾಣಿಗೆ 90 ಈ ಸಂಭ್ರಮಾಚರಣೆಯ ಅಂಗವಾಗಿ ದಿನಾಂಕ 15 ಶುಕ್ರವಾರದಂದು ನಡೆದ ಸಂಧ್ಯಾಸುದೇ ಸಂಗೀತ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ.

ಆಕಾಶವಾಣಿಗೆ 90. ಈ ಸಂಭ್ರಮಾಚರಣೆಯ ಅಂಗವಾಗಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರ ಸಂಧ್ಯಾ ಸುಧೆ ಸಂಗೀತ ಸಂಜೆಯನ್ನ ಹಮ್ಮಿಕೊಂಡಿತ್ತು. ಆಕಾಶವಾಣಿಯ ಅಮೋಘ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದುವರಿಸಲು ಮತ್ತು ಜನರ ಸಾಂಸ್ಕೃತಿಕ ಸ್ಪಂದನೆಯನ್ನು ಪ್ರೋತ್ಸಾಹಿಸಲು ಆಯೋಜಿಸಲಾದ ಈ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಸಂಗೀತಾಭಿಮಾನಿಗಳು, ಸಂಗೀತ ಲೋಕದ ದಿಗ್ಗಜರು ಆಗಮಿಸಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್ ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಕಾಶವಾಣಿ ಧಾರವಾಡ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಜಿ ಸುರೇಖಾ ಸುರೇಶ್ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಸಂಗೀತ ವಿಭಾಗದ ಮುಖ್ಯಸ್ಥ

0: ಸಮರ್ಥರಾದ ಕಾರ್ಯಕ್ರಮ ಅಧಿಕಾರಿ ಕುಮಾರ್ ಎಫ್ ಅಗಡಿ ಅವರು ಸರ್ವರನ್ನು ಸ್ವಾಗತಿಸುತ್ತಾ,
1: ಇಂದಿನ ಈ ಶಾಸ್ತ್ರೀಯ ಸಂಗೀತ ಸಂಧ್ಯಾ ಸುದೆ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಯಶಸ್ವಿಗೊಳ್ಳಲು ಕಾರಣರಾಗಿರುವ ನಮ್ಮ ಎಲ್ಲ ಹಿರಿಯ ನಿವೃತ್ತ ಆಕಾಶವಾಣಿ ಅಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಇದೇ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ನಮ್ಮ ಜೊತೆಗಾರರು ಆಗಿರುವ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ವಾಣಿ, ನಮ್ಮ ಹೆಮ್ಮೆ, ಆಕಾಶವಾಣಿ. ನಮಸ್ಕಾರ.
0: ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಮಂಜುಳಾ ಪುರಾಣೇಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ,
2: ಬಹುಶ್ರುತ ಆಕಾಶವಾಣಿ ತನ್ನ ಸಾರ್ವಜನಿಕ ಪ್ರಸಾರ ಸೇವೆಯ ಸಾರ್ಥಕ 90ನೇ ವರ್ಷವನ್ನು ವರ್ಷಪೂರ್ತಿ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ರಾಷ್ಟ್ರಾದ್ಯಂತ ಆಚರಿಸ್ತಾ ಇದೆ. ಜೂನ್ 8, 1936 ಭಾರತೀಯ ರಾಷ್ಟ್ರೀಯ ಪ್ರಸಾರ ಸೇವೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಆಲ್ ಇಂಡಿಯಾ ರೇಡಿಯೋ ಅನ್ನೋ ಹೆಸರಿನಲ್ಲಿ ಮರುನಾಮಕರಣಗೊಂಡು ತನ್ನ ಕಾರ್ಯವನ್ನು ಆರಂಭ ಮಾಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವ ಧ್ಯೇಯವಾಕ್ಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ದಿನದ ನೆನಪಿನಲ್ಲಿ ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತು ಮಾಡಿ ತಲೆಮಾರುಗಳವರೆಗೆ ಪ್ರತಿನಿಧಿಸುವ ಧ್ವನಿಯ ಹುಟ್ಟನ್ನು ದೇಶಾದ್ಯಂತ ಸಂಭ್ರಮಿಸಲಾಗ್ತಾ ಇದೆ.
0: ಮುಖ್ಯ ಅತಿಥಿಗಳಾದ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್ ಅವರು ಮಾತನಾಡುತ್ತಾ,
3: ನೀವು ದೃಶ್ಯ ಮಾಧ್ಯಮದಲ್ಲಿ ಮೆದುಳಿಗೆ ಕೆಲಸ ಇಲ್ಲ, ಶ್ರವ್ಯ ಮಾಧ್ಯಮದಲ್ಲಿ ಬಹಳ ಕೆಲಸ ಇದೆ. ಅಂದರೆ ಅರ್ಥ ಮಾಡಿಕೊಡ್ರಿ, ಆಕಾಶವಾಣಿಯಲ್ಲಿ ಮುಂಚೆ ಸಿನಿಮಾ ಬರ್ತಿತ್ತು, ಸೌಂಡ್ ಟ್ರ್ಯಾಕ್ ಅಂತ ಬರ್ತಿತ್ತು ಭಾನುವಾರದಲ್ಲಿ, ನಾವೆಲ್ಲ ಊಟ ಮುಗಿಸ್ಕೊಡ್ತಿದ್ವಿ ಅದಕ್ಕೆ. ಆ ಸೌಂಡ್ ಟ್ರ್ಯಾಕಲ್ಲಿ ನಮಗೆ ಇದ್ದಂಥ ಮಜಾ, 3 ತಾಸಿನ ಚಿತ್ರ ಕಣ್ಮುಂದೆ ಬರ್ತಿತ್ತು ನಮಗೆ, ಈಗ ಸಿನಿಮಾ ನೋಡೋದು ಅದು ಸಿಗೋದಿಲ್ಲ. ಹಾಗೆ ಶ್ರವ್ಯ ಮಾಧ್ಯಮದ ಮಹತ್ವವೇ ಅದು. ಸೊ ನಮಗೆ ಇಡೀ ಇಲ್ಲಿ ತನಕ ಈ ಶ್ರವ್ಯ ಮಾಧ್ಯಮದ ಒಂದು ರಸದೌತಣವನ್ನೇ ನಮಗೆ ಉಣಿಸಿದ್ದು ಆಕಾಶವಾಣಿ 90 ವರ್ಷ. ನನಗೆ ಇದ್ರ ಬಗ್ಗೆ ನಾನು ಹುಬ್ಬಳ್ಳಿಯಲ್ಲೇ ಓದಿದ್ದು, ಇಲ್ಲೇ ಇರೋದೀಗ, ಹೀಗಾಗಿ ಅದೊಂಥರ ಬಹಳ ಹತ್ತಿರದ ಒಂದು ನಮ್ಮ ನಂಟದು. ಈಗ ನಾ ಧಾರವಾಡಕ್ಕೆ ಇಲ್ಲಿ ದವಾಖಾನೆಗೆ ಬರ್ತಿದ್ದ ಕೂಡಲೇ ಅಷ್ಟೇ ಆಕಾಶವಾಣಿ ಅಲ್ಲೇ ಇತ್ತು, ಹತ್ತಿರದಲ್ಲೇ ಇತ್ತು.
0: ಆಕಾಶವಾಣಿ ಧಾರವಾಡ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ,
4: ಆಲ್ ಇಂಡಿಯಾ ರೇಡಿಯೋ ಹ್ಯಾಸ್ ಪ್ರಿಸರ್ವ್ಡ್ ಅವರ್ ಹೆರಿಟೇಜ್ ಬೈ ಪ್ರಮೋಟಿಂಗ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ಫೋಕ್ ಟ್ರೆಡಿಷನ್ಸ್ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜಸ್, ಎಜುಕೇಟೆಡ್ ಮಿಲಿಯನ್ಸ್ ಥ್ರೂ ಪ್ರೋಗ್ರಾಮ್ಸ್ ಆನ್ ಹೆಲ್ತ್, ಅಗ್ರಿಕಲ್ಚರ್ ಆ್ಯಂಡ್ ಲಿಟ್ರಸಿ, ಯುನೈಟೆಡ್ ದ ನೇಷನ್ ಬೈ ರೀಚಿಂಗ್ ದ ರಿಮೋಟೆಸ್ಟ್ ಕಾರ್ನರ್ಸ್, ಟ್ರಾನ್ಸೆಂಡಿಂಗ್ ಬ್ಯಾರಿಯರ್ಸ್ ಆಫ್ ಜಿಯೋಗ್ರಫಿ ಆ್ಯಂಡ್ ಲ್ಯಾಂಗ್ವೇಜ್, ಅಡಾಪ್ಟೆಡ್ ಟು ಚೇಂಜ್ ಬೈ ಎಂಬ್ರೇಸಿಂಗ್ FM, ಡಿಜಿಟಲ್ ಸ್ಟ್ರೀಮಿಂಗ್ ಆ್ಯಂಡ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್, ಎನ್ಶೂರಿಂಗ್ ಇಟ್ ರಿಮೇನ್ಸ್ ರೆಲೆವೆಂಟ್ ಇನ್ ದಿ ಮಾಡರ್ನ್ ಇರಾ. ದ ಸ್ಟೋರಿ ಆಫ್ AR ಟೀಚಸ್ ಅಸ್ ಇಂಪಾರ್ಟೆಂಟ್ ಲೆಸನ್ಸ್, ದ ಪವರ್ ಆಫ್ ಕಮ್ಯುನಿಕೇಷನ್, ಎ ಸಿಂಗಲ್ ವಾಯ್ಸ್ ಕ್ಯಾನ್ ಇನ್ಸ್ಪೈರ್ ಮಿಲಿಯನ್ಸ್. ಎವ್ರಿ ಇಂಡಿಯನ್ ರಿಗಾರ್ಡ್ಲೆಸ್ ಆಫ್ ಲೊಕೇಶನ್ ಆರ್ ಬ್ಯಾಕ್ಗ್ರೌಂಡ್ ಹ್ಯಾಸ್ ಎ ಪ್ಲೇಸ್ ಇನ್ ಇಟ್ಸ್ ಆಡಿಯನ್ಸ್.
0: ವೇದಿಕೆಯ ಕಾರ್ಯಕ್ರಮದ ನಂತರ ಸಂಗೀತ ಸುಧೆ ಆರಂಭವಾಯಿತು. ಕುಮಾರಿ ಕೃತಿಕಾ ಜಂಗಿನ್ಮಠ್ ಅವರು ತಮ್ಮ ಮಧುರ ಕೊಳಲು ವಾದನದಿಂದ ಎಲ್ಲ ಸಭಿಕರನ್ನ ಗಂಧರ್ವ ಲೋಕಕ್ಕೆ ಕರೆದೊಯ್ದರು. ಇವರಿಗೆ ತಬಲಾ ಸಾಥ್ ನೀಡಿದವರು ಶ್ರೀ ಶರಣ್ ಕುಮಾರ್ ಗುತ್ತರ್ಗಿಯವರು.

ಶ್ರೀ ರಘುನಂದನ್ ಭಟ್ ಅವರ ಶಾಸ್ತ್ರೀಯ ಗಾಯನ ಅಮೋಘವಾಗಿತ್ತು. ಇವರಿಗೆ ತಬಲಾ ಸಾಥ್ ಕೊಟ್ಟವರು ರಘುನಂದನ್ ಗೋಪಾಲ್ ಹೂಗಾರ್ ಹಾಗೂ ಹಾರ್ಮೋನಿಯಂ ಸಾಥ್ ನೀಡಿದವರು ಅಶ್ವಿನ್ ವಲಾವಲ್ಕರ್.

ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ವಿಶ್ರಾಂತ ಉಪಮಹಾನಿರ್ದೇಶಕ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಹಾಗೂ ಇನ್ನಿತರ ನಿವೃತ್ತ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಸಂಗೀತ ಲೋಕದ ದಿಗ್ಗಜರಾದ ಪಂಡಿತ್ ವೆಂಕಟೇಶ್ ಕುಮಾರ್, ಪಂಡಿತ್ ಬಿಎಸ್ ಮಠ್, ವಿದುಷಿ ಅಕ್ಕ ಮಹಾದೇವಿ ಮಠ್ ಹಾಗೂ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಹಾಗೂ ವಾದಿರಾಜ್ ನಿಂಬರ್ಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತರಿದ್ದರು. ಆಕಾಶವಾಣಿಯ ತಾಂತ್ರಿಕ ವಿಭಾಗದ ಸಿಬ್ಬಂದಿ ಚಂದ್ರಕಾಂತ್ ನೇಕಾರ್, ಶ್ರೀ ಬೈಜು ಹಾಗೂ ಉಮೇಶ್ ತಲ್ವಾಯಿ ಅವರು ಕಾರ್ಯಕ್ರಮದ ಧ್ವನಿ ವ್ಯವಸ್ಥೆಯನ್ನ ಅಣಿಗೊಳಿಸಿದ್ದರು ಹಾಗೂ ಕಾರ್ಯಕ್ರಮವನ್ನ ಧ್ವನಿ ಮುದ್ರಿಸಿಕೊಂಡರು. ಆಕಾಶವಾಣಿಯ ಹಿರಿಯ ಉದ್ಘೋಷಕಿ ಮಾಯಾ ರಾಮನ್ ಅವರು ಕಾರ್ಯಕ್ರಮವನ್ನ ಸೊಗಸಾಗಿ ನಿರೂಪಿಸಿದರು. ವಂದನಾರ್ಪಣೆಯೊಂದಿಗೆ ಈ ಸಂಧ್ಯಾ ಸುದೆ ಸಮಾರೋಪಗೊಂಡಿತು.

0: ಆಕಾಶವಾಣಿಗೆ 90 ಈ ಸಂಭ್ರಮಾಚರಣೆಯ ಅಂಗವಾಗಿ ದಿನಾಂಕ 15 ಶುಕ್ರವಾರದಂದು ನಡೆದ ಸಂಧ್ಯಾ ಸುಧೇ ಸಂಗೀತ ಕಾರ್ಯಕ್ರಮದ ಬಾನುಲಿ ವರದಿ ಇವರಿಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮಾಲಾ ಸಾಮ್ರಾಣಿ.
1: ಆಕಾಶವಾಣಿ ಧಾರವಾಡ.

0: ಆಕಾಶವಾಣಿ ಧಾರವಾಡ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
5: ಹಾ ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
4: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
6: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
7: ನಾನು ಬರಬೇಕಾ?
6: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
7: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
4: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವ.
8: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
9: ಮಾಯಕ, ಓ ಮಾಯಕ,
10: ಮಂಜಕ್ಕೆನ ಬಾ ಬಾ ಬಾ ಒಳಗ.

0: ಗುಹೆ ಒಳಗೆ ಕೂತ್ಕೊಂಡು ಮಂಜಕ್ಕೇನಂದ್ರೆ ಏಳೆ ಲಗು ಲಗು ಶರಣಪ್ಪ ಊರಿನಿಂದ ಜಗ್ಗ ಹಣ ತಂದಾನಂತ.
1: ಒಂದು ಮುನಿ ನೀ ಹೇಳೋದು ನೋಡಿದ್ರೆ ನಂಗೆ ಹೆಂಗೆ ಅನಿಸ್ಲಿಕ್ಕಂದ್ರೆ, ಈಗ ನನ್ನ ಮನಸ್ಸು ಸೆನ್ಸಾರ್ ನಂಗನ ಕೆಲಸ ಮಾಡ್ತದೆ ಅಂದ್ರೆ ಮಂಜಕ್ ಬಂದಾಳ ಅಂದ್ರೆ ನಾ ಒಳಗಿದ್ರು ಓಡಿ ಬಂದಿನ ನೋಡಿ ನಿನ್ ಧನಿ ಕೇಳಿ ಹಂಗ. ಆಮೇಲೆ ನಿನ್ ಮನಸ್ಸು ಹಂಗ ಏನಂದ್ರ ಶರಣಪ್ಪನ ಮನ್ಯಾಗ ಹಣ್ಣು ತಂದಿಟ್ಟಾನ ಅಂತ.
0: ಹೌದ ನೋಡಲ್ಲಿ
2: ನೀವು ಮಾತಾಡಕತ್ತಿದ್ರೆ ಲಕ್ಷಣ ಈ ಕಡೆ ಇರುದಿಲ್ಲ, ಆಗಲಿಂದ ಕೇಳಕತ್ತೇನೆ ಮಾಯಾ ಏನು ಮಾತಾಡಕತ್ತೆ ಅಂತೇಳಿ.
0: ಶರಣಪ್ಪ ಇದೇನಿದು ಒಳ್ಳೆ ಮನಿಯೊಳಗೆ ತಯಾರು ಮಾಡಿದ ಗೊಬ್ಬರ ಗೂದ್ಲಿ ಸಲಿಕಿ ಎಲ್ಲಾ ಇಟ್ಕೊಂಡು ಏನ್ ನಡೆಸಿಯರಿ ಏನಂತ
1: ಹೇಳ್ತೀನಿ ಕೇಳಿಲ್ಲ. ನಾನು ಸಾದಾ ಹಣ್ಣು ತಿನ್ನೋದಿಲ್ಲೇನುವ, ಏನಿದ್ರು ಸಾವಯವ ಹಣ್ಣು, ಹಿಂಗಾಗಿ ಅವ ಇಷ್ಟೆಲ್ಲ ಕೆಲಸ ಮಾಡಲ್ಲ.
2: ಮಂಜಕ್ಕ ಈಗ ಏನಾಗ್ಯದ ಈ ಸಾವಯವ ಮಣ್ಣು ಅದು ಸಿಗೋದು ಅಪರೂಪ ಆಗ್ಯದ, ಎಷ್ಟು ಹುಡುಕಾಡಿದ್ರು ಸಿಗುದಿಲ್ಲ. ಅದಕ್ಕೆ ಏನಾಗ್ಯದ ಅಂದ್ರೆ ಇವತ್ತು ನಮ್ಮ ಆಹಾರ ಕಲಬೆರಕೆ ಆಗ್ಬಿಟ್ಟದ, ಹಿಂಗಾಗಿ ಆಹಾರದೊಳಗೆ ರಾಸಾಯನಿಕ ಅಂಶ ಜಾಸ್ತಿ ಆಗ್ಯದ. ಸಣ್ಣ ಸಣ್ಣ ಊರು ಗಂಗಾವತಿ ಅಂತಲ್ಲಿ ಹೋದ್ರೆ ನಿಮಗೆ ಕ್ಯಾನ್ಸರ್ ಆಸ್ಪತ್ರೆ ಸಿಗ್ತದೆ.
0: ಹೌದು,
2: ಅದಕ್ಕೆ ಈ ಸಾವಯವ ಮಾಯ ಹೇಳಿದ್ಲಲ್ಲ ಅದ್ರ ಮಹತ್ವ ಭಾಳ ಅದ. ಅದಕ್ಕೆ ಸಾವಯವ ಹಣ್ಣು ಅಂತಂದ್ರೆ ನಾನು ಅದಕ್ಕೆ ನಮ್ಮ ಮಾವಿನ ತೋಪಿನಾಗೆ ಈ ಮಣ್ಣಿನ ಬಗ್ಗೆ ಬಹಳ ಕಾಳಜಿ ವಹಿಸ್ತೀನಿ. ಸಾವಯವ ಗೊಬ್ಬರಗಳನ್ನು ನಮ್ಮೇನು ಐದಾರು ಹಸು ಅದಾವು, ಎಮ್ಮೆದವು, ಆಕಳದವು, ಆಮೇಲೆ ಎತ್ತದವಲ್ಲ, ಹಾ ಸೆಗಣಿ ಗೊಬ್ಬರ. ಈ ಸೆಗಣಿ ಗೊಬ್ಬರ ಎಷ್ಟು ದುಬಾರಿ ಐತೆ ಹೊರಗಡೆ ತೊಂಬರ್ಲಿಕ್ಕೆ, ತೊಗೊಂಡ್ ಬರಕ್ ಆಗುದಿಲ್ಲ. ಆಮೇಲೆ ಈ ತಿಪ್ಪಿ ಗೊಬ್ಬರ ಹೋದ್ವಿ ಅಂದ್ರೆ ಅದ್ರ ಬರೀ ಪ್ಲಾಸ್ಟಿಕ್ ಕಸ ಇರ್ತದ, ಹಿಂಗಾಗಿ ಅದು ಭೂಮಿಗೆ ವರ್ಜ್ ಅಲ್ಲ. ಹೀಗಾಗಿ ಇವತ್ತೇನಾಗಿದೆ, ನಾನು ಸ್ವಾವಲಂಬಿ ಆಗಿರ್ಬೇಕು ಅಂತಂದ್ರೆ ಸಮಗ್ರ ಕೃಷಿ ಮಾಡಿದ್ರನ್ನ ಮನುಷ್ಯ ಸ್ವಲ್ಪ ಆರೋಗ್ಯವಾಗಿ ನಳಳಿಸ್ತಾ ಇರ್ಬೋದು. ಮತ್ತು ನೋಡಿ ಈಗ ಹಣ್ಣು ಈಗ ಎಷ್ಟು ರುಚಿ ಅದಾವ ಅಂದ್ರೆ ಮಾಯ ಅಷ್ಟ ಅಲ್ಲ, ಎಷ್ಟು ಮಂದಿ ಬಂದು ಹಣ್ಣು ಎಷ್ಟು ರುಚಿ ಅದಾವ ಅಂತ ತಿಳ್ಕೊಂಡು ಹೊಗಳು ಹೋಗ್ತಾರಲ್ಲ,
1: ಅದಕ್ಕೂ ಇಷ್ಟ
2: ಅಲ್ಲ ಅದ್ರ ಮಹತ್ವನ ಬೇರೆ.
0: ಶರಣಪ್ಪ ಈಗ ಬರೀ ಹಣ್ಣಿನ ಸುದ್ದಿ ಹೇಳಿಕತ್ತ ನಮ್ಗೆ, ಹಿಂಗ ಒಂದ್ ನೋಡ್ ಕಂಪೌಂಡ್ನಾಗ ಹಿಂಗ ಅಡ್ಡಾಡ್ ಬರೋಣ ಬಾ, ಹಿಂದ್ ನೋಡ ಅಲ್ಲೆಲ್ಲ ಇಟ್ಟಿಟ್ಟಿಟ್ಟಿಟ್ಟ ಮಡಿ ಮಾಡಿ ಕಾಯಿಪಲ್ಲೆ ಹಾಕೊಂಡ ನೋಡಲ್ಲೇ ಗ್ವಾಡಿ ಮೇಲೆ ಸೌತಿ ಬಳ್ಳಿ ಹೀರಿ ಬಳ್ಳಿ ಹಬ್ಸಾನ್
2: ಅಲ್ಲಿ ಹಕ್ರಿಕಾಯಿ ನೋಡಿದ್ರಿಲ್ಲ,
0: ಹ್ಮ್ ಅಲ್ಲಿ ನೋಡ್ ಕುಂಬಳಕಾಯಿ ಆಗ್ಯಾವ,
1: ಮೂಲಂಗಿ, ಕೋತಂಬರಿ, ಕರ್ಬೇವಿನ ಗಿಡ ಅಂತೂ ದೊಡ್ಡದಾ ಆಗಿ ನಿಂತದ.
0: ನೀ ಇದನ್ನೆಲ್ಲ ನೋಡಿದ್ರೆ ಇಕ್ಕೆ ನಿನ್ ಪ್ಯಾಟಿಗೆ ಹೋಗೋ ಹೆಣ್ಮಗಳಲ್ಲ ತಗೋಣಪ್ಪ.
1: ಅಲ್ಲ ನಾ ಆಗ್ಲೇನೆ ಹೇಳಿನ ನನ್ ಮೊದ್ಲೇ ಎಲ್ಲಾ ಸಾವಯವ ಅಂದ್ರೆ ಬಹಳ ಇಷ್ಟ ಆಗ್ತಾವ ಅಂತೇಳಿ. ಅದ್ರೊಳಗ ಅಲ್ಲ ಮಂಜಕ್ಕ ನೀ ಆ ಒಂದ್ ದಿವ್ಸ ಮನೆ ನೋಡ್ಲಿಲ್ಲ, ಆ ಸೇಬು ಮೇಲೆ ಒಂಥರ ಕ್ರಿಮಿನಾಶಕದ ವಾಸನೆವ, ಇವ ನಂಗೆ ತಿನ್ಲಿಕ್ಕೆ ಆಗಂಗಿಲ್ಲ ನೋಡ್ ಶರಣಪ್ಪ. ಅದಕ್ಕ ಹೇಳಿದೆ ನಾನು ಸಾವಯವ ಮಾವಿನ ಹಣ್ಣು ಮಾಡ್ತೀನಿ ಅಂತಂದ್ರ ನಾ ಏನ್ ಹಿಂಗ್ ನೋಡ್ಕೋತ್ ಕೂಡ ಕೆಲ್ಲ ಶರಣಪ್ಪ.
0: ಅಲ್ಲ ಶರಣಪ್ಪ ಈಗ ಎಷ್ಟೋ ಮನಿಯೊಳಗ ನಾ ನೋಡೀನಿ, ಜಗ ಎಷ್ಟು ಇರ್ತದ ಮನಿ ಸುತ್ತಲು ಖಾಲಿ ಬಿದ್ದಿರ್ತದಪ್ಪ, ಅದನ್ನ ಉಪಯೋಗನ ಮಾಡ್ಕೊಳ್ಳೋದಿಲ್ಲ. ಇನ್ನು ಕೆಲವು ಮನಿಯೊಳಗ ಜಗ ಕಮ್ಮಿ ಇರ್ತದ, ಆದ್ರೆ ಅವ್ರು ಎಷ್ಟು ಚಂದ ಉಪಯೋಗ ಮಾಡ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಈ ಒಡೆದ ಬಕೆಟ್ಗಳು, ಈ ಸಿಂಟೆಕ್ಸ್ಗಳು ಒಡೆದದ್ದು ಇರ್ತಾವ, ಆಮೇಲೆ ಈ ಪೇಂಟಿನ ಡಬ್ಬಿ ಅಂತದ್ರೊಳಗೆಲ್ಲ ಒಳ್ಳೆ ಮಣ್ಣನ್ನ, ಮತ್ತೆ ನೀಗೇನ ಜೀವಾಮೃತ ಅಂತ ಹೇಳಿದೆಯಲ್ಲ ಅಂತವನ್ನೆಲ್ಲ ತುಂಬಿ ಅದ್ರೊಳಗ ಒಂದಿಷ್ಟು ಮೆಂತೆ ಆಮೇಲೆ ಹವೀಜ ಇಂಥವೆಲ್ಲ ಹಾಕಿ ಎಷ್ಟು ಚಂದ ಸೊಪ್ಪು ಬೆಳೆದಿರ್ತಾರಂತ.
1: ನೀ ಅಷ್ಟೇ ಮಂಜಕ್ಕ ಈಗ ಮನ್ಯಾಗ ನಾವು ಅಡ್ಗೆ ಮಾಡುವಾಗ ಪಲ್ಯ ಹೆಚ್ಚುತ್ತೀವಿ, ಆಮೇಲೆ ಅದನ್ನ ಒಯ್ದು ಡಸ್ಟ್ಬಿನ್ ಆಗ ಹಾಕೋದಕ್ಕಿಂತ ಒಂದ್ ಕಡೆ ಹೊರಗೆ ಕಂಪೌಂಡ್ನ್ಯಾಗ ಒಂದ್ ಕಡೆ ಸೇರಿಸಿಟ್ಟು ಕಾಂಪೋಸ್ಟ್ ಮಾಡಿ ಅದನ್ನ ನಾವು ನಮ್ಮ ಗಿಡಗಳಿಗೆ ಬೆಳೆಸಿದ್ರೆ ಅದಷ್ಟು ಉತ್ತಮ ಗೊಬ್ಬರ ಆಗಂಗಿಲ್ಲ ನಮ್ಮ ನಮ್ಮ
2: ಗಿಡಗಳಿಗೆ. ಈಗ ಭೂತಾಯಿ ಬೇಡಿದ್ದನ್ ಕೊಡ್ತಾಳಂತ ಯಾಕಂತಾರಂದ್ರೆ, ಅಂದ್ರೆ ಈ ಅರಣ್ಯದೊಳಗೆ ಏನ್ ಬೇಕಾದ್ ಬೆಳಿತೈತೆ, ಯಾಕಂದ್ರೆ ಅಲ್ಲಿ ಯಾವ ರಾಸಾಯನಿಕ ಪ್ರಕ್ರಿಯೆ ಇರುವುದಿಲ್ಲ, ಸಹಜವಾದ ಕ್ರಿಯೆಗಳಿರ್ತದೆ. ಅದಕ್ಕೆ ನಾ ಹೇಳೋದು ಅಂದ್ರೆ ನೀ ಮನೆಯೊಳಗೂ ನೀ ಹೇಳಿದ್ರಲ್ಲ ಬಹಳ ಒಳ್ಳೆ ಕೆಲಸ ಮಾಡ್ಲಿಕ್ಕೆ, ಅಂದ್ರೆ ಕೈತೋಟ ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ ಇಲ್ಲ ಅಂದ್ರೆ ಪಾಟ್ ಒಳಗೆ ಇಡ್ಬೋದು, ಅದ್ರೊಳಗೆ ಒಂದು ಎರೆಹುಳು ಗೊಬ್ಬರ ತಂದು ಹಾಕೋದು. ಯಾಕಂದ್ರೆ ಈ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ ಮಣ್ಣೊಳಗೆ, ಅವ ಜೀವಂತಿಕೆ ತರೋದು. ಜೀವಂತವಾದ ಮಣ್ಣು ಅಂದ್ರೆ ಅಲ್ಲಿ ಜೀವಂತಿಕೆ ಇರುವಂತಹ ಸೂಕ್ಷ್ಮ ಜೀವಿಗಳು ಇರ್ತವೆ, ಅದರಿಂದ ನಮಗೆ ಏನಾಗತ್ತೆ ಉತ್ತಮವಾದ ಬೆಳೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ, ಮತ್ತೆ ಅದು ಆರೋಗ್ಯದಾಯಕವಾಗಿರುತ್ತೆ. ಇಲ್ಲದೊಂದು ರಾಸಾಯನಿಕವನ್ನು ನಾವು ತಿಂದು ಆರೋಗ್ಯ ಹದಗೆಡಿಸ್ತದೆ. ಇವತ್ತು ನೋಡಿ ಎಷ್ಟು ಜೀವನ ಶೈಲಿ ತೊಂದರೆಗಳು ಎಷ್ಟದ, ಸಕ್ಕರೆ ರೋಗ, ಆಮೇಲೆ ರಕ್ತದೊತ್ತಡ, ಇದರಿಂದ ಎಷ್ಟು ಸಮಸ್ಯೆ ಆಗ್ಲಿಕ್ಕಿರ್ತದೆ ಅಂದ್ರೆ
0: ಶರಣಪ್ಪ. ಇನ್ನೊಂದೇನ್ ಗೊತ್ತೇನು, ನಾವು ಇಷ್ಟು ಬೆಳಿಲಿಕ್ಕೆ ಸಾಧ್ಯ ಇದ್ರ ಬೆಳೀತಾ ಇಲ್ಲ ಒಂದೇದ್ದು, ಎರಡನೇದ್ದು ಯಾರು ಬೆಳೆದಿರ್ತಾರ ಅವ್ರ ಕಡೆಗೆ ಹೋಗಿ ಕೊಂಡು ತಂದು ತಿನ್ನೋ ಬದಲಿ ಇವತ್ತು ನಾವು ಈ ಪ್ಯಾಕೆಟ್ ಫುಡ್ಗಳನ್ನ ಅವಲಂಬಿಸಿವಿ ನೋಡು. ಅದೇನಪ್ಪ ನಾವು ನೋಡಿದ್ನ ಮೊನ್ನೆ ನನ್ನ ಮಗಳು ತೊಗೊಂಬಂದಾಳ ರೆಡಿ ಟು ಈಟ್ ಅಂತ ಶರಣಪ್ಪ, ಅದಕ್ಕೆ ಏನಿಲ್ಲ ಇಲ್ಲ ಆ ಪ್ಯಾಕೆಟ ನೀನು ನೀರಾಗ ಒಗದ್ ಬಿಡುದಂತ, ಹತ್ತು ನಿಮಿಷ ಇಟ್ಬಿಟ್ರ ಪಲ್ಯ ರೆಡಿ ಆತಂತ. ಅಂದ್ರ ಅದನ್ನ ಉಳಿಸ್ಲಿಕ್ಕೆ ಎಷ್ಟು ಪ್ರಿಸರ್ವೇಟಿವ್ ಹಾಕ್ಯಾರ, ಎಷ್ಟು ಕೆಮಿಕಲ್ ಹಾಕ್ಯಾರ, ಅದ್ರ ಬದ್ಲಿ ನೀನ್ ಒಂದ್ ಶಿವಡು ಸೊಪ್ಪು ತಗೊಂಬಂದಿ ಅಂದ್ರ ಫಸ್ಟ್ ಕ್ಲಾಸ್ ಪಲ್ಯ ಮಾಡ್ಬೋದು.

0: ಮಕ್ಕಳಿಗೆ ಕಣ್ಣಿಗ್ ಚಂದ್ ಕಾಣ್ತಾವಲ್ಲ ಮಂಜಕ್ಕ, ಹಿಂಗಾಗ್ತದ ನೋಡು. ಈಗ ಅವ್ರಿಗೆ ಏನಾಗ್ಬಿಡ್ತದ, ವಿಚಾರ ಮಾಡೋಷ್ಟು ಇರುದಿಲ್ಲ. ಅವ್ರ ಲಗೂನೇ ಏನ್ ಕಣ್ಣಿಗ್ ಚಂದ್ ಕಾಣಿಸ್ತದ, ತರುದದ ರೆಡಿ ಟು ಈಟ್ ಅನ್ನೋದ ಬಹಳ ಆಕರ್ಷಣೆ ಆಗ್ಬಿಡ್ತದ ಅವ್ರಿಗೆ, ಹಂಗಾಗಿ ತರುದದ ತಿನ್ನು.
1: ಇನ್ನೊಂದೇನ ಗೊತ್ತಾ ಮಾಯಾ ಮಂಜಕ್ಕ, ಈಗ ಮಕ್ಕಳು ನೀರ್ ಕುಡಿದ್ರೆ ಬಹಳ ಕಡಿಮೆ.
2: ಹೌದಪ್ಪ,
1: ಈಗ ನೀರು ಅಂದ್ರೆ ದೊಡ್ಡ ದಿವ್ಯ ಔಷಧ ಅಂತ. ಅಂದ್ರೆ ಎಷ್ಟು ನಮ್ಗ ಒಳಗಡೆ ತೊಂದರೆ ಇದ್ರು ಒಂದ್ ಗ್ಲಾಸ್ ನೀರು ಆಗಿಂದಾಗ ತಾಸಿಗೊಮ್ಮೆ ಹಿಂಗೆ ಅಂದ್ರೆ ಬೇಕಾದ ಕುಡಿತಾ ಇದ್ರ ಆರೋಗ್ಯಕ್ಕೆ ಏನ್ ತೊಂದರೆ ಇದ್ರು ಕೂಡ ಅದು ನಮಗೆ ತನ್ನಿಂತಾನ ಸರಿ
0: ಆಗ್ತದೆ. ಶರಣಪ್ಪ ಜಲ ಚಿಕಿತ್ಸೆ ಅಂತ ಮಾಡ್ತಾರ, ಬರೀ ನೀರ್ ಕೊಟ್ಟ ಎಲ್ಲಾ ರೋಗಗಳನ್ನ ಕಡಿಮೆ ಮಾಡ್ತಾರ. ಈಗ ಅನೇಕ ಹಂತ ಚಿಕಿತ್ಸೆಗಳವ, ಉಪವಾಸ ಚಿಕಿತ್ಸೆ ಅಂತಾರ, ಜಲ ಚಿಕಿತ್ಸೆ ಅಂತಾರ. ಆದ್ರೆ ನೋಡ್
1: ನೀರು ಬಹಳ ಬಹಳ ಮುಖ್ಯದ, ಅದ್ರ ಸಂಬಂಧ ಹೇಳೋದು ನೀರ್ ಕುಡಿದನ್ ಬಿಡಬಾರ್ದು.
0: ಖರೇ ಅದ. ಆದ್ರೆ ಈ ಮಾವಿನ ಹಣ್ಣು ಹಿಂಗ್ ಇಟ್ಕೊಂಡ್ ನೀನು ಇಷ್ಟ ತಿನ್ನ ನೋಡ್ ಮಂಜಕ್ಕ, ಪೊಟ್ಯಾಶಿಯಂ ಹೆಚ್ಚಾತ, ಸೋಡಿಯಂ ಕಡಿಮೆ ಆಗ್ಬೇಡ ನೋಡ್ ನೀ ನನಗೆ ಮಂಜಕ್ಕ.
2: ನೋಡು ಒಂದ್ ಹೇಳ್ತೀನಿ ಮಾಯಾ ನಿಂಗ್, ನಾನು ಯಾವಾಗ್ಲೂ ಯಾವ್ಯಾವ ಕಾಲದೊಳಗ ಯಾವ್ಯಾವ ಹಣ್ಣು ಬರ್ತಾವ ಅವನ್ನ ನಾವು ಯಥೇಚ್ಛವಾಗಿ ತಿನ್ಬೇಕು. ಈಗ ಮಾತಾಡ್ತಾ ಶರಣಪ್ಪ ಅಂದ ನೋಡು, ಈ ಕಾಡು ಗಿಡ ಕಂಟಿ ಅಲ್ಲಿ ಯಾರು ಇದನ್ನ ಹಾಕಿರ್ತಾರೆ,
1: ಕವಳಿ ಹಣ್ಣು
2: ಅದನ್ನೇ ನೋಡ್ಬೇಕಪ್ಪ, ಕಂಟ್ಯಾಗ ಬೆಳಿತಾವ, ಮುಳ್ಳು ಚುಚ್ಕೊಂಡ್ರು ಅಡ್ಡಿ ಇಲ್ಲ, ಅಲ್ಲಿ ಹೋಗಿ ತಂದ ಕವಳಿ ಹಣ್ಣು ತಿನ್ನು.
1: ನೀರ್ಲಣ್ಣು ಬಹಳ ಸಕ್ಕರೆ ಬಹಳ ಚಲೋ,
0: ಕವಳಿ ಹಣ್ಣು ನೀರ್ಲಹಣ್ಣು ಒಂದ.
1: ಆಮೇಲೆ ಇನ್ನೊಂದು ಸುದ್ದಿ ಗೊತ್ತನ ಅಂದ್ರೆ, ಮಾವಿನ ಹಣ್ಣನ್ನು ಕೂಡ ಈಗ ಸಕ್ಕರೆ ಹೋಗಿದ್ದವರು ಸ್ವಲ್ಪ ತಿನ್ಬಹುದಂತ, ಒಂದ್ ಎರಡು ತೊಳೆತಿ ಅಂದ್ರೆ ಏನ್ ತೊಂದರೆ ಆಗುದಿಲ್ಲ. ಅದು ಆಕ್ಚುಲಿ ಏನಾಗ್ತದ ಅಂದ್ರೆ, ಖಂಡಿತವಾಗಿ ಅದು ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಆದ್ರೆ ಹಂಗ ಅಂತ ಹೇಳಿ ಜಾಸ್ತಿ ತಿನ್ಬಾರ್ದು.
0: ಅಲ್ಲ ನೀನು ಸಕ್ಕರೆ ಹೋಗಿದ್ದವರ ತಿನ್ಬೇಕಂತ ಹೇಳಿದೆ, ನನಗಂತೂ ಏನು ಇಲ್ಲಪ್ಪ ಅಂದ್ಮೇಲೆ ನೀ ನೋಡ ನಾವೊಂದ್ ಹತೋಟಿ ಇಡು ಅಂತ ಅನ್ನಂಗಿಲ್ಲ ನೋಡ್ ನಮ್ಮ ತಿನ್ನಕ್ಕೆ.
2: ನಿಂಗೇನಿಲ್ಲ, ಆದ್ರೆ ಶರಣಪ್ಪ ನಮ್ಮ ರೇಡಿಯೋ ಕೇಳ್ಕೋತಿರ್ತಾರಲ್ಲ ಅವರು ಹಂಗ ಮಾಯಕ್ಕನಂಗ ಕೂತ್ ಹಣ್ಣು ತಿಂದ್ಬಿಟ್ರೆ ಅನ್ನೋ ಎಚ್ಚರಿಕೆ ಇಲ್ಲ ಹೇಳ್ದ. ಈಗ ಶರಣಪ್ಪ ಆರೋಗ್ಯದ ಬಗ್ಗೆ ನಾವ್ ಎಷ್ಟು ಕಾಳಜಿ ಮಾಡಿದ್ರು ಕಮ್ಮಿ ನಾನು ಹೌದಿಲ್ಲ. ಈಗ ಯಾವ್ದ್ರೊಳಗೋ ಏನೋ ಬಹಳ ಚಲೋ ಅಂತ ಹೇಳಿ ಅತಿ ಆದ್ರೂ ಅಮೃತ
1: ಮಾವಿನಣ್ಣು ಅತಿ ತಿಂದ್ರೆ ಅದು ಅಪಚನ ಆಗೋದು ಅದು. ಹಿಂಗಾಗಿ ಮತ್ತೆ ಆರೋಗ್ಯ ಸಮಸ್ಯೆ ತಗೊಳ್ತದ, ಮತ್ ಹಿಂದಗಡೆ ನೀರ್ ಕುಡ್ಕೊಂಡು ಕೊಡ್ಬೇಕಾಗತ್ ಮಾಯಾ. ಸರಿ,
0: ಅಂದ್ರೆ ಈಗ ಶರಣಪ್ಪ ಏನ್ ಅಂತಾನಂತಂದ್ರೆ, ಕೆಲವೊಮ್ಮೆ ಎಲ್ಲವನ್ನು ಆಸ್ವಾದಿಸ್ಬೇಕು ಅಂತ ಇರೋದಿಲ್ಲ, ಕಣ್ಣಿನಿಂದ ನೋಡಿ ಪಡ್ಬೇಕು ಅಂತ ನೋಡು ಮಂಜಕ್ಕ.
2: ಜೀವನದಾಗ ಅದು ಬಹಳ ಮುಖ್ಯ, ಯಾಕಂದ್ರ ಈಗ ಮನುಷ್ಯನಿಗೆ ನೋಡು ಬಾಲ್ಯ ಯೌವನ ಹರೆಯ ಮುಪ್ಪು ಇವೆಲ್ಲ ಇರ್ತಾವ. ಈಗ ಮುಪ್ಪಿನ ವಯಸ್ಸನ್ನ ಕೂತ್ಕೊಂಡು ಯಾರೋ ಗಿಡ ಹತ್ತಿ ಮಾವಿನಕಾಯಿ ಹರಿಯುವುದನ್ನ ನೋಡಿದಾಗ ನಾವು ಬರೀ ಸಂತೋಷ ಪಡ್ಬೇಕು, ಅವ್ರಂಗ ಹೋಗಿ ನಾ ಹತ್ತಿ ಹರಿತೀನಿ ಅನ್ಲಿಕ್ಕೆ ಆಗ್ತದೆ.
1: ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜ ಅಜ್ಜಿ ಇದ್ರಲ್ಲ, ನಾವು ಓಡಾಡ್ಕೊಂತ ಆ ಕಡೆ ಈ ಕಡೆ ಕೆಲಸ ಮಾಡಿ ನೋಡಿದ ಕಣ್ಣು ತುಂಬಾ ಸಂತೋಷ ಅವ್ರಿಗೆ. ಏ ನನ್ನ ಮೊಮ್ಮ ಬಂದ ಎಷ್ಟು ಖುಷಿಯಿಂದ ಅಂದ್ರೆ ತಮ್ಮ ಭಾವನೆಗಳನ್ನ ಹಂಚಿಕೊಳ್ತಿದ್ರು.
2: ಮುಚ್ಚಿಡ್ಬೇಡ ಇಲ್ಲಿ, ನಿಮ್ಮ ಅಜ್ಜ ಅಜ್ಜಿ ಬಂದ ನಾ ನೋಡಿ ನೀ ಶರಣಪ್ಪ ಕಾಲ್ ಕೆಳಗ ಇರ್ತಿದ್ದಿಲ್ಲ ಮಾಯ, ಯಾವ ಗಿಡ ಟನ್ ಟನ್ ಟನ್ ಟನ್ ಹಾಕಿ ಮ್ಯಾಲ ಹೋಗ್ಬಿಡೋಗಿಡ್ದಾಗ ಅಲ್ಲಿಂದ ಮಾವಿನಕಾಯಿ ಕಿತ್ತೂದು ಕೆಳಗೆ ಹೋಗುದು.
0: ಪುಣ್ಯ ಬಿದ್ದಿಲ್ ಬಾ.
1: ನಮ್ಮ ಅಮ್ಮ ಇದ್ಲ ಅಲ್ಲಿ ಸಣ್ಣ ಇದ್ ಮೂರ್ ವರ್ಷ ನಾಲ್ಕು ವರ್ಷ, ಅವಾಗ ಆ ಕಟ್ಟಿಗೆ ಹೊಡೆದಿದ್ರೆ ಅದ್ ತಗೊಂಡ್ಬಂದ ಒಂದ್ ಕಟ್ಟಿಗೆ ತಗೊಂಬಂದಿಡೋದು ನಮ್ಗೆ ಖುಷಿ. ಅದ ಅಮ್ಮ ಇಲ್ಲೊಂದ್ ಐತಿ ತಗೊಂಬತ್ತೀನಿ ಅಂತಿಕೊಂಡು ಇಷ್ಟು ತೊದಲು ಭಾಷೆಯಿಂದ ಹೇಳಿದಾಗ ಅವ್ರು ಎಷ್ಟು ಖುಷಿಯಿಂದ ಬಾರಮ್ಮ ಅಮ್ಮಗನ ಅಂತಿಕೊಂಡು. ಅಂದ್ರೆ ಈ ಹೇಳಿದಲ್ಲ, ಸಂಬಂಧಗಳು ನಮ್ಗ ಚಲೋ ಆಗ್ಬೇಕು ಅಂದ್ರ ಒಂದು ಸಂಗತದ ಜೀವನ ಬೇಕು, ಒಬ್ಬಂಟಿ ಆಗಿರೋದು ಬೇಡ. ಈಗಿನ ಕಾಲದಾಗ ಇವೆಲ್ಲ ಒಬ್ಬಂಟಿ ಆಗಿ ಒಂದೊಂದು ಮನೆ ಮೊಬೈಲ್ ಇಟ್ಕೊಂಡು ಕೊಡೋದು ಆಗ್ಯದಲ್ಲ, ಅದಾಗಬಾರ್ದು.
0: ಅದ್ರಾಗು ಶರಣಪ್ಪ ನೀಗೇನು ಅಜ್ಜ ಅಜ್ಜಿ ಅಂದಿ ನೋಡು, ಅದಂತೂ ಬಹಳ ಖುಷಿ ಕೊಡುವಂತ ಸಂಗತಿ. ಅಂದ್ರೆ ಹಿರಿಯರು ಅಂತಂದ್ರ ಆ ಮಾತ ಬೇರೆ ನೋಡು, ಮನೆಯೊಳಗ ಅಜ್ಜ ಅಜ್ಜಿ ಪ್ರೀತಿ ಏನಿರ್ತದಲ್ಲ, ನಾವು ಮಕ್ಕಳಿಗೆ ಕೊಡೋಕ್ಕಿಂತ ಜಾಸ್ತಿ ಪ್ರೀತಿನ ಅವರು ಮೊಮ್ಮಕ್ಕಳಿಗೆ ಕೊಡ್ತಾರ. ಆಮೇಲೆ ಒಂದು ಜೀವನ ಅನುಭವ ಅನ್ನೋದು ಇರ್ತದ ಅವ್ರು.
2: ಹೌದು ಹೌದು. ಅಲ್ಲ ಶರಣಪ್ಪ ನೀ ಮರ್ತಿಯೇನ, ನಾವು ನಿಮ್ಮ ಮನೆಗೆ ಬರ್ತಿದ್ವಲ್ಲ ಸಣ್ಣವರಿದ್ದಾಗ, ನಿಮ್ಮ ಅಮ್ಮ ಎಷ್ಟು ಕತಿ ಹೇಳಕ್ಕಿಪ್ಪ, ನಾವು ಹಂಗ ಕತಿ ಕೇಳುದ ಆತ ನಡ್ರಿ ಕತಿ ಮುಗಿದು.
0: ಈಗ ನೀ ಹಿಂಗ ಅಂತಿದ್ದಿ, ಅವ್ರ ತಾಯಿ ಇಷ್ಟು ಪ್ರೀತಿ ಕೊಡ್ತಾರ ಅಂದ್ರ ಇವತ್ತಿನವರೆಗೂ ಆ ತಾಯಿ ಶರಣಪ್ಪ ಹೋಗೋ ತನಕ ಊಟ ಮಾಡುದಿಲ್ಲ, ತಾವ ಊಟ ಎಲ್ಲ ಅಡಿಗೆ ಎಲ್ಲ ಮಾಡಿ ಶರಣಪ್ಪ ಬರೋ ತನಕ ಕಾಯ್ಕೋತ್ ಕೂತ್ ಈ ಸಾಂಗತ್ಯ ಅಂತಂದಲ್ಲ ಶರಣಪ್ಪ ಅಂತ ಹೇಳ್ದೆ. ಈಗ ಕುಟುಂಬದವ್ರು ಎಲ್ಲಾರು ಕೂತ್ ಊಟ ಮಾಡೋದೊಂದು ಏನ್ ಮಜಾ ಇರ್ತದ ನೋಡು, ಅದ ಬೇರೆ. ಅದು
1: ಅದಕ್ಕ ನಾ ಮಾಯಾ ಹೇಳುದು ಅಂದ್ರೆ ಮಂಜಕ್ಕ, ಹಿರಿಯರಿಂದ ಮುಂದಿನ ಪೀಳಿಗೆಯವ್ರು ಏನದಲ್ಲ ಕಲಿಯೋದು ಬಹಳ ಅದ. ಅಂದ್ರೆ ಏನಾಕತಿ ಆ ಒಂದು ಜೀವನದ ರೀತಿ ನೀತಿಗಳು, ಆಮೇಲೆ ಹೇಗೆ ಒಂದು ನಾವು ಎಲ್ಲವನ್ನು ಗೆಲ್ಲಬೇಕು ಅನ್ನೋ ವಾತಾವರಣ ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಹೇಗೆ ನಗ್ನಗ್ತಾ ಇರುವಂತದನ್ನ ಕಲಿಬೇಕು ಅಂದ್ರೆ ಎಲ್ಲವನ್ನು ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹಿರಿಯರಿರ್ತಾರಲ್ಲ, ಅವರ ಒಂದು ಭಾವನೆಗಳನ್ನ ನಾವು ಗೌರವಿಸ್ಬೇಕು, ಮತ್ತೆ ಅವ್ರಂಗ ಬದುಕಲಿಕ್ಕೆ ನಮ್ ಪ್ರಯತ್ನ ಮಾಡ್ಬೇಕು.
2: ಮತ್ತೆ ಮುಖ್ಯ ಇನ್ನೊಂದೇನ್ ಗೊತ್ತೇನು ಮಾಯಕ ಶರಣಪ್ಪ, ಮನ್ಯಾಗ ಹಿರಿಯರ್ ಇದ್ರು ಅಂದ್ರ

0: It's a pattern of strikes on UAE's critical infrastructure since the wider conflict began in late February. The International Atomic Energy Agency's Director General Rafael Grossi expressed grave concern over the incident, warning that military activity threatening the nuclear safety is unacceptable. This is Vinod Kumar for Akashvani News from Dubai.
1: In Lebanon, Israeli strikes on the south continued today, a day after negotiators from Israel and Lebanon agreed in Washington to a 45-day extension of their ceasefire. The IMD has forecast heatwave to severe heatwave conditions over West Uttar Pradesh for tomorrow. Similar weather conditions are also expected over Delhi, Haryana, Chandigarh, Madhya Pradesh, Punjab, Rajasthan, Telangana and Vidarbha during the next 2 days. Meanwhile, warm night conditions have been predicted for West Rajasthan for tomorrow. The weather agency said that the southwest monsoon is likely to set in over Kerala on the 26th of this month with a model error of plus or minus 4 days. In IPL cricket, Rajasthan Royals were 185 for 6 in 18.2 overs against host Delhi Capitals when reports last came in. Earlier, Delhi Capitals won the toss and elected to field. In another match, Royal Challengers Bengaluru defeated Punjab Kings by 23 runs in Dharamshala this evening. With this victory, Royal Challengers Bengaluru became the first team to qualify for the playoffs. In badminton, India's Shreyansi Valishetty clinched a silver medal in women's singles at the Baoji China Masters in China today. She went down to local favourite An Chi Yuan in straight sets, 14-21, 6-21, in the summit clash of the Super 100 event at Baoji City Gymnasium. Foreign portfolios investors have offloaded Indian equities worth 27,048 crore rupees so far in May. With this, the total FPI outflow from the equity market has reached 2.19 lakh crore rupees so far this year. As per the depository data, foreign portfolio investors have also pulled out 57 crore rupees from the Indian debt market so far this month. And now before we end the bulletin, here are the headlines once again. Prime Minister Narendra Modi holds delegation-level talks with his Swedish counterpart Ulf Kristersson in Gothenburg in to strengthen ties between the two countries. Prime Minister Modi says his visit to Netherlands added new momentum to bilateral ties. Congress leader V.D. Sathisan to be sworn in as new Chief Minister of Kerala tomorrow. 4 persons, including an Indian worker, killed in largest Ukrainian drone attack on Moscow. IMD forecasts severe heatwave conditions over North India tomorrow. In badminton, India's Shreyansi Valishetty clinches silver medal in women's singles at Baoji China Masters. And in IPL cricket, Royal Challengers Bengaluru defeat Punjab Kings by 23 runs in Dharamshala. That's all in the news at 9. Good night.
2: ಆಕಾಶವಾಣಿ ಧಾರವಾಡ.
3: ಕಣ್ಣುಗಳು ನಯನ
4: ನಯನ ದೀಪ.
2: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
5: ನಯನ ದೀಪ. ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ. ನೋವು ರಹಿತ ಲೇಸರ್ ಶಸ್ತ್ರಚಿಕಿತ್ಸೆ,
5: ಇಂಜೆಕ್ಷನ್ ಇಲ್ಲದ ಹೊಲಿಗೆ ರಹಿತ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಸೌಲಭ್ಯ,
4: ರೆಟಿನಾ ತೊಂದರೆಗೆ ಸಂಬಂಧಿಸಿದ ಸೇವೆಗಳು,
5: ಕಣ್ಣಿನ ಪೊರೆ ಗ್ಲೂಕೋಮಾ ಶಸ್ತ್ರಚಿಕಿತ್ಸೆ,
4: ಮಕ್ಕಳ ಕಣ್ಣಿನ ತೊಂದರೆಗಳು ಹಾಗೂ ಮೆಳ್ಳುಗಣ್ಣಿನ ಚಿಕಿತ್ಸೆ,
5: ಲಾಸಿಕ್ ಕ್ಲಿಯರ್ ಐ ಸರ್ಜರಿ,
4: ವೈಯಕ್ತೀಕರಿಸಿದ ಕಸ್ಟಮೈಸ್ಡ್ ಕೃತಕ ಕಣ್ಣಿನ ಜೋಡಣೆ
5: ಮುಂತಾದ ಎಲ್ಲಾ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಲಭ್ಯ.
4: ಖಾಸಗಿ ಆರೋಗ್ಯ ವಿಮಾ ಕಂಪನಿಗಳ ನಗದುರಹಿತ ಸೌಲಭ್ಯ,
5: ಎನ್ಎಬಿಎಚ್ ನಿಂದ ಮಾನ್ಯತೆ ಪಡೆದ ಆಸ್ಪತ್ರೆ.
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
5: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
4: ಹಳ್ಳಿಯಾಳ ರಸ್ತೆ, ಧಾರವಾಡ. ದೂರವಾಣಿ ಸಂಖ್ಯೆ
5: 0836279111,
4: 279222. ನಮಸ್ಕಾರ ಶ್ರೋತೃಗಳೇ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅನ್ನೋ ಮಾತದ ಜೀವನದ ಬೆಳಕು ಸ್ಥಿರವಾಗಿ ನಿಲ್ಲಲಿಕ್ಕೆ ನಯನ ಅನ್ನೋ ದೀಪಗಳೇ ಮುಖ್ಯ ಆಗ್ತವ. ಹಂಗಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ಸದಾ ಗಮನ ವಹಿಸ್ರಿ ಅನ್ನೋ ಕಿವಿ ಮಾತಿನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಧಾರವಾಡದ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯವರು. ನಯನ ದೀಪ ಕಾರ್ಯಕ್ರಮದೊಂದಿಗೆ ಲಕ್ಷ ಇಟ್ಟು ಕೇಳ್ರಿ, ಕಣ್ಣಿನ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳ್ರಿ.
6: ಕಣ್ಣು ಒಣಗುವುದು, ಡ್ರೈ ಐಸ್, ಈ ಕುರಿತು ಕಾರ್ನಿಯಾ ತಜ್ಞೆ ಡಾಕ್ಟರ್ ರಶ್ಮಿ ಕುದುರಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಮಾಯಾ ರಾಮನ್.
4: ನಮಸ್ಕಾರ ಶ್ರೋತೃಗಳೇ, ಧಾರವಾಡದ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ಕಾರ್ನಿಯಾ

0: ತಜ್ಞೆ ಆಗಿರುವ ಡಾಕ್ಟರ್ ರಶ್ಮಿ ಕುದುರಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್.
1: ನಮಸ್ಕಾರ
0: ಡಾಕ್ಟರ್. ನಾವೆಲ್ಲ ಈಗ ಡಿಜಿಟಲ್ ಯುಗದೊಳಗಿದ್ದೀವಿ. ಒಂದಿಲ್ಲ ಒಂದು ಕಾರಣಕ್ಕಾಗಿ ಅಭ್ಯಾಸ ಮಾಡಬೇಕಂತನೋ, ಕೆಲಸ ಮಾಡಬೇಕಂತನೋ, ಮನರಂಜನೆ ಪಡಿಬೇಕು ಅಂತನೋ ನಾವೆಲ್ಲರೂ ಲ್ಯಾಪ್ಟಾಪು, ಮೊಬೈಲು, ಕಂಪ್ಯೂಟರು ಇದರೊಳಗೆ ಮುಖ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀವಿ. ಸ್ಕ್ರೀನ್ ಟೈಮ್ ಇಷ್ಟ ಇರಬೇಕು ಇಷ್ಟ ಇರಬೇಕು ಅಂತ ವೈದ್ಯರು ಹೇಳಿದಾಗೂ ಕೂಡ ನಮಗೆ ಅದರ ಬಗ್ಗೆ ಗಮನ ಇರಂಗಿಲ್ಲ. ಅದರಿಂದಾಗಿ ಅನೇಕ ಕಣ್ಣಿನ ತೊಂದರೆಗಳು, ಅದರೊಳಗೆ ಡ್ರೈ ಐ ಅಂತ ಕೂಡ ಕೇಳಿ ಬರ್ತದೆ. ಡ್ರೈ ಐ, ಕಣ್ಣು ಒಣಗೋದು ಅಂದ್ರೆ ಏನು ಡಾಕ್ಟರ್?
1: ನೀವು ಹೇಳದಂತೆ ಈ ಡಿಜಿಟಲ್ ಯುಗದಲ್ಲಿ ಈ ಡ್ರೈ ಐ ತುಂಬಾ ಕಾಣಿಸ್ಕೊಳ್ತಾ ಇದೆ. ಸ್ಕ್ರೀನ್ ಟೈಮ್ ಹೆಚ್ಚಿರೋದ್ರಿಂದ ಡ್ರೈ ಐ ಆಗ್ತಾ ಇದೆ. ಈ ಡ್ರೈ ಐ ಅಂದ್ರೆ ಕಣ್ಣಿನಲ್ಲಿರುವಂತಹ ಕಣ್ಣೀರಿನ ಅಂಶ ಕಡಿಮೆ ಆಗ್ತದೆ. ಬೇಸಿಕಲಿ ಟಿಯರ್ಸ್ ಕಡಿಮೆ ಆಗೋದ್ರಿಂದ ಡ್ರೈ ಐ ಉಂಟಾಗ್ತದೆ.
0: ಇದರ ಲಕ್ಷಣಗಳು ಏನು ಡಾಕ್ಟರ್?
1: ಯೂಶುವಲಿ ಪೇಷಂಟ್ಸ್ ಬರ್ನಿಂಗ್ ಸೆನ್ಸೇಷನ್ ಅಂತ ಬರ್ತಾರೆ, ಪ್ರಿಕ್ಕಿಂಗ್ ಸೆನ್ಸೇಷನ್, ಮತ್ತೆ ಏನೋ ಕಣ್ಣಲ್ಲಿ ಮರಳು ಓಡಾಡ್ತಾ ಇದೆ ಆ ತರ ಕಂಪ್ಲೇಂಟ್ಸ್ ಇರುತ್ತೆ, ಮತ್ತೆ ಫಾರಿನ್ ಬಾಡಿ ಸೆನ್ಸೇಷನ್, ಆ ತರ ಹೇಳ್ತಾರೆ. ಕೆಂಪ್ ಕಣ್ಣು, ಪದೇ ಪದೇ ಕೆಂಪಾಗುವುದು, ಕಣ್ಣಲ್ಲಿ ನೀರ್ ಬರುವುದು ಕೂಡ ಡ್ರೈ ಐ ಒಂದು ಲಕ್ಷಣ.
0: ಕಣ್ಣು ಒಣಗುವುದು ಅಂತಾನು ಹೇಳ್ತೀವಿ, ಅದರ ಜೊತೆಗೆ ಕಡೆ ಕಣ್ಣಾಗಿ ನೀರ್ ಬರ್ತದ.
1: ಈ ಕಣ್ಣೀರ್ ಏನ್ ಬರ್ತದೆ, ಇಟ್ ಇಸ್ ರಿಫ್ಲೆಕ್ಸ್ ಟಿಯರಿಂಗ್ ಟಿಯರ್ಸ್, ಇವು ಅದೇ ಇರಿಟೇಷನ್ ಆಗಿ ಬರುವಂತಹ ಕಣ್ಣೀರು. ಈಗ ಕಣ್ಣೀರಿನ ಉತ್ಪತ್ತಿ ಡ್ರೈ ಐಲಿ ಕಡಿಮೆ ಆಗಿರ್ಬೋದು, ಅಥವಾ ಉತ್ಪತ್ತಿ ಆಗಿರುವಂತಹ ಕಣ್ಣೀರು ಹೆಲ್ದಿ ಆಗಿರ್ಲಿಲ್ಲ ಅಂದ್ರೂ ಕೂಡ ಡ್ರೈ ಐ ಉಂಟಾಗ್ಬೋದು. ಮತ್ತೆ ಬಹಳ ಸಿವಿಯರ್ ಇತ್ತು ಡ್ರೈ ಐ ಅಂತಂದ್ರೆ ಪೇಷಂಟಿಗೆ ಲೈಟ್ ಕೂಡ ನೋಡೋಕ್ಕಾಗೋದಿಲ್ಲ, ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಸೊ ಆ ತರ ಸಿಂಪ್ಟಮ್ ಕೂಡ ಇರುತ್ತೆ. ಬಹಳ ಸಿವಿಯರ್ ಇತ್ತಂದ್ರೆ ವಿಷನ್ ಕೂಡ ಕ್ಲಿಯರ್ ಇರ್ಲಿಕ್ಕಿಲ್ಲ,
0: ದೃಷ್ಟಿಯೊಳಗೂ ಕೂಡ ಏರುಪೇರು
1: ಇರ್ತದೆ.
0: ಈ ಕಣ್ಣು ಒಣಗುವಿಕೆ ಇದು ಆಗ್ಲಿಕ್ಕೆ ಮುಖ್ಯ ಕಾರಣ ಯಾವುದು ಅಂತೀರಿ ಡಾಕ್ಟರ್?
1: ಯೂಶುವಲಿ ಈ ಕಣ್ಣೀರಿನಲ್ಲಿ ಅಂದ್ರೆ ಟಿಯರ್ ಫಿಲ್ಮ್ ಅಂತ ಹೇಳ್ತೀವಿ, ಆ ಟಿಯರ್ ಫಿಲ್ಮ್ ನಲ್ಲಿ ಮೂರು ಲೇಯರ್ ಇರುತ್ತೆ. ಮೂರು ಲೇಯರ್ನು ಕಣ್ಣಿನ ಸುತ್ತ ಇರೋ ಬೇರೆ ಬೇರೆ ಗ್ಲಾಂಡ್ಸ್ ಇಂದ ಉತ್ಪತ್ತಿ ಆಗಿರುತ್ತೆ. ಮೂರು ಲೇಯರ್ ಯಾವುವು ಅಂದ್ರೆ, ಫಸ್ಟ್ ಲೇಯರ್ ಬಂದ್ಬಿಟ್ಟು ಅಂದ್ರೆ ಒಳಭಾಗದಲ್ಲಿರೋದು ಮ್ಯೂಸಿನ್ ಲೇಯರ್ ಅಂತ ಹೇಳ್ತೀವಿ, ಮಧ್ಯ ಭಾಗದಲ್ಲಿರೋದು ಅಕ್ವೇಸ್ ಲೇಯರ್, ಅದ್ರ ಹೊರ ಭಾಗದಲ್ಲಿರೋದು ಲಿಪಿಡ್ ಲೇಯರ್. ಪೂರ್ತಿ ಒಳಗಡೆ ಇರುವಂತದ್ದು ಮ್ಯೂಸಿನ್ ಲೇಯರು, ಈ ಬಿಳಿ ಕಣ್ಣಿನ ಬಿಳಿ ಭಾಗ ಕಂಜಂಕ್ಟೈವಾ ಅಂತ ಹೇಳ್ತೀವಿ, ಅದರಲ್ಲಿರೋ ಗಾಬ್ಲೆಟ್ ಸೆಲ್ಸ್ ಇಂದ ಪ್ರೊಡ್ಯೂಸ್ ಆಗ್ತಿರುತ್ತೆ. ಅಕ್ವೇಸ್ ಲೇಯರು ಗ್ಲಾಕ್ರಿಮಲ್ ಗ್ಲಾಂಡ್ ಇಂದ ಪ್ರೊಡ್ಯೂಸ್ ಆಗ್ತಿರುತ್ತೆ. ಹೊರಭಾಗದಲ್ಲಿರುವಂತಹ ಲಿಪಿಡ್ ಲೇಯರು ಕಣ್ಣಿನ ಸುತ್ತ ಇರುವಂತಹ ಮಿಬೋಮಿಯನ್ ಗ್ಲಾಂಡ್ಸ್ ಇಂದ ಉತ್ಪತ್ತಿ ಆಗ್ತಿರ್ತದೆ. ಅಕ್ವೇಸ್ ಲೇಯರ್ ಕಡಿಮೆ ಇದ್ದಾಗ ಅಕ್ವೇಸ್ ಡೆಫಿಷಿಯಂಟ್ ಡ್ರೈ ಐಸ್ ಅಂತ ಹೇಳ್ತೀವಿ. ಈ ಅಕ್ವೇಸ್ ಡೆಫಿಷಿಯಂಟ್ ಡ್ರೈ ಐ ಆಗ್ಲಿಕ್ಕೆ ಕಾರಣಗಳೇನೆಂದ್ರೆ, ಈ ದೇಹದಲ್ಲಿ ಕೆಲವು ಸಲ ಸಮಸ್ಯೆಗಳಿರ್ತದೆ, ಸಿಸ್ಟಮಿಕ್ ಡಿಸೀಸಸ್ ಲೈಕ್ ರುಮಟಾಯ್ಡ್ ಆರ್ಥರೈಟಿಸ್, ಎನಿ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಲೈಕ್ ಜಾಗ್ರನ್ ಸಿಂಡ್ರೋಮ್ ಇಂದ, ಸ್ಕ್ಲೇರೋಡರ್ಮಾ, ಇವೆಲ್ಲ ಕಾಯಿಲೆ ಇರೋರಲ್ಲಿ ಡ್ರೈ ಐಸ್ ತುಂಬಾ ಕಾಮನ್ ಇರುತ್ತೆ. ಈ ಊರಲ್ಲಿ ಅಕ್ವೇಸ್ ಡೆಫಿಷಿಯನ್ಸಿ ಡ್ರೈ ಐ ಆಗುತ್ತೆ. ಆಮೇಲೆ ಈಗ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ತಗೊಳ್ತಿರ್ತಾರೆ, ಪೆರಿಮೆನೋಪಾಸಲ್ ಮೆನೋಪಾಸಲ್ ಏಜ್ ಗ್ರೂಪ್ ಅಲ್ಲಿ, ಅವರಲ್ಲೂ ಕೂಡ ಡ್ರೈ ಐ ತುಂಬಾ ಕಾಮನ್. ಬಿಪಿಗೆ ಟ್ಯಾಬ್ಲೆಟ್ಸ್, ಕೆಲವೊಂದು ಬಿಪಿ ಟ್ಯಾಬ್ಲೆಟ್ಸ್ ಇಂದ ಕೂಡ ಡ್ರೈ ಐ ಆಗುತ್ತೆ. ಮತ್ತೆ ಆಂಟಿ ಹಿಸ್ಟಮಿನಿಕ್ ತಗೊಳ್ತಿರ್ತಾರೆ ಟ್ಯಾಬ್ಲೆಟ್ಸ್, ಅದರಿಂದ ಕೂಡ ಡ್ರೈ ಐ ಆಗುತ್ತೆ. ಇನ್ನೊಂದು ಭಾಗ ಬಂದ್ಬಿಟ್ಟು ಎವಾಪರೇಟಿವ್ ಡ್ರೈ ಐ ಅಂತ ಹೇಳ್ತೀವಿ. ಇನ್ನ ಹೇಳದೆ ಕೊನೆ ಲೇಯರ್ ಇರುತ್ತೆ, ಲಿಪಿಡ್ ಲೇಯರ್ ಅಂತ. ಈ ಲಿಪಿಡ್ ಲೇಯರ್ ಏನ್ ಮಾಡ್ತದೆ ಅಂದ್ರೆ, ಒಳಗಿನ ಎರಡು ಲೇಯರ್ನ ಆವೇ ಆಗಿ ಹೋಗೋದನ್ನ ತಡೆಗಟ್ತದೆ. ಸೊ ಇಫ್ ಆ ಲಿಪಿಡ್ ಲೇಯರ್ ಹೆಲ್ದಿ ಆಗಿತ್ತು ಅಂದ್ರೆ, ಒಳಗಿನ ಲೇಯರ್ಸ್ ಎಲ್ಲ ಆವೇ ಆಗೋದಿಲ್ಲ, ಹೆಲ್ದಿ ಆಗಿ ಉಳಿತದೆ ಟಿಯರ್ ಫಿಲ್ಮ್. ಸೊ ಇದು ಮಿಬೋಮಿಯನ್ ಗ್ಲಾಂಡ್ಸ್ ಇಂದ ಬರ್ತದೆ. ಆ ಮಿಬೋಮಿಯನ್ ಗ್ಲಾಂಡ್ ಅಲ್ಲಿ ಏನಾದ್ರೂ ಡಿಫೆಕ್ಟ್ ಇದ್ರೆ, ಮಿಬೋಮಿಯನ್ ಗ್ಲಾಂಡ್ ಡಿಸೀಸ್ ಅಥವಾ ಡಿಸ್ಫಂಕ್ಷನ್ ಆದ್ರೆ, ಈ ಲಿಪಿಡ್ ಲೇಯರ್ ಕಡಿಮೆ ಆಗಿ ಡ್ರೈ ಐ ಆಗುತ್ತೆ. ರೆಪ್ಪೆಯ ಸೋಂಕು ಮತ್ತೆ ಮಿಬೋಮಿಯನ್ ಗ್ಲಾಂಡ್ಸೇ ಡಿಸೀಸ್ಡ್ ಆಗಿರ್ಬೋದು, ಅದ್ರ ಸ್ಟ್ರಕ್ಚರೇ ಡಿಸೀಸ್ ತರ ಅಂದ್ರೆ ಕರೆಕ್ಟ್ ಇರ್ಲಿಕ್ಕಿಲ್ಲ, ಅದರಿಂದ ಸಿಕ್ರೀಷನ್ಸ್ ಏನ್ ಬರ್ತಿರ್ತಾವಲ್ಲ ಅದು ಒಳಗೆ ಬ್ಲಾಕ್ ಆಗಿ ಅಲ್ಲೇ ಗಟ್ಟಿ ಆಗೋದು, ಆ ತರ ಆದ್ರೂ ಕೂಡ ಇವಾಪರೇಟಿವ್ ಡ್ರೈ ಐ ಆಗ್ತದೆ.
0: ಆಮೇಲೆ ಕಾರಣಗಳು
1: ಹೌದು, ಈಗ ಇವನ್ ಎನ್ವೈರನ್ಮೆಂಟಲ್ ಚೇಂಜಸ್ ಇಂದ ಕೂಡ ಒಣ ಹವೆಯಲ್ಲಿ ಕೆಲಸ ಮಾಡೋರಿಗೆ ಬಹಳ ಡ್ರೈ ಐ ಆಗ್ತದೆ. ತುಂಬಾ ಎಸಿಯಲ್ಲಿ ಯಾರು ಎಕ್ಸ್ಪೋಸ್ಡ್ ಇರ್ತಾರ, ಡೈರೆಕ್ಟ್ ಎಸಿಗೆ ಎಕ್ಸ್ಪೋಜರ್ ಇದ್ರೂ ಆಗ್ತದೆ ಡ್ರೈ ಐ. ಅಂಡ್ ಆಸ್ ವಿ ಸೆಡ್ ಬಿಫೋರ್, ಸ್ಕ್ರೀನ್ ಟೈಮ್ ಹೆಚ್ಚಾದ್ರಂತೂ ಹಾಗೆ ಆಗ್ತದೆ.
0: ಬಹುಶಃ ಈಗ ಅನೇಕ ಕಚೇರಿಗಳೊಳಗೆ, ಸಾಫ್ಟ್ವೇರ್ ಕಂಪನಿ ಆಗಿರಬಹುದು, ಬೇರೆ ಬೇರೆ ಕಚೇರಿ ಆಗಿರಬಹುದು, ಎಲ್ಲಾ ಕಡೆ ಎಸಿ ಇದ್ದೇ ಇರ್ತದೆ. ಹಂಗಾಗಿ ನಮ್ಮ ಕಣ್ಣುಗಳು ಈ ಎಸಿಗೆ ಎಕ್ಸ್ಪೋಸ್ ಆಗೇ ಆಗ್ತಾವ ಡಾಕ್ಟರ್.
1: ಮತ್ತೆ ಬಹಳ ಸ್ಕ್ರೀನ್ ಟೈಮ್ ಯಾರು ಕಂಟಿನ್ಯೂಸ್ ಆಗಿ ನೋಡ್ತಿರ್ತಾರ, ಆ ಟೈಮ್ ಅಲ್ಲಿ ಬ್ಲಿಂಕಿಂಗ್ ರೇಟ್ ಕಡಿಮೆ ಆಗ್ತದೆ. ಬ್ಲಿಂಕಿಂಗ್ ಕಡಿಮೆ ಆದಾಗ ಡ್ರೈ ಆಟೋಮೆಟಿಕ್ಲಿ ಡ್ರೈ ಡ್ರೈ
0: ಅವೆಲ್ಲ ಇರ್ತಾವ. ಹಂಗಂದ್ರೆ ಈ ಡ್ರೈ ಐ ಅನ್ನೋದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳವ ಡಾಕ್ಟರ್?
1: ನಾ ಈಗ ಮೊದಲು ಹೇಳದಂತೆ ಹಲವಾರು ಕಾರಣಗಳಿದಾವೆ ಇದಕ್ಕೆ. ಯಾವ ಕಾರಣದಿಂದ ಬರ್ತದೆ ಅಂತ ಕಣ್ಣು ಹಿಡಿದು ಆ ಕಾರಣ ಫಸ್ಟ್ ಟ್ರೀಟ್ ಮಾಡಬೇಕು. ಏನಾದ್ರು ಸಿಸ್ಟಮಿಕ್ ಡಿಸೀಸ್ ಇತ್ತು ಅಂತಂದ್ರೆ ಸಿಸ್ಟಮಿಕ್ ಡಿಸೀಸ್ನ ಟ್ರೀಟ್ ಮಾಡಬೇಕು. ಈ ಕೆಲವೊಮ್ಮೆ ಏನಾಗ್ತದೆ, ಡೈರೆಕ್ಟ್ ಫಸ್ಟ್ ನಮ್ಮ

0: ಹತ್ರನೇ ಬರ್ತಾರೆ ಈ ತರ ಎಲ್ಲ ಲಕ್ಷಣಗಳು ಇಟ್ಕೊಂಡು. ಆವಾಗ ನಾವು ಕೆಲವು ಬ್ಲಡ್ ಟೆಸ್ಟ್ ಕಳಿಸ್ತೀವಿ, ಆ ಟೆಸ್ಟ್ ಮೂಲಕನೂ ನಮಗೆ ಈ ಸಿಸ್ಟಮಿಕ್ ಡಿಸೀಸ್ ಇದೆ ಅಂತ ಗೊತ್ತಾಗ್ತದೆ. ಸೊ ಆ ತರ ಏನಾದ್ರು ಸಿಸ್ಟಮಿಕ್ ಡಿಸೀಸ್ ಇದೆ, ಫಸ್ಟ್ ನಾವು ಅದನ್ನ ಟ್ರೀಟ್ ಮಾಡಬೇಕು. ಅದನ್ನ ಟ್ರೀಟ್ ಮಾಡಿ ಆಮೇಲೆ ನಂತರ ಕಣ್ಣಿನ ಟ್ರೀಟ್ಮೆಂಟಿಗೆ ಬಂದಾಗ ಲುಬ್ರಿಕೇಟಿಂಗ್ ಐ ಡ್ರಾಪ್ಸ್ ಕೊಡ್ತೀವಿ, ಜೆಲ್ ಕೊಡ್ತೀವಿ, ಮತ್ತೆ ಇನ್ಫ್ಲಮೇಷನ್ ಅಂದ್ರೆ ಸ್ವಲ್ಪ ಎಲ್ಲ ಕೆಂಪಾಗೋದು ಬಾವೆಲ್ಲ ಇದ್ದ ಅದಕ್ಕೆ ಸ್ಟೀರಾಯ್ಡ್ಸ್ ಕೊಟ್ಟು ಅದನ್ನ ಕಡಿಮೆ ಮಾಡ್ತೀವಿ, ಐ ಡ್ರಾಪ್ಸ್ ಇಂದಾನೆ ಕಡಿಮೆ ಮಾಡೋದು. ನಾ ಮೊದ್ಲು ಹೇಳ್ದಂಗೆ ಈಗೆಲ್ಲ ಡಿಜಿಟಲ್ ಯುಗ, ಸ್ಕ್ರೀನ್ ಟೈಮ್ ಹೆಚ್ಚಿರ್ತದೆ, ಮತ್ತೆ ಎ ಸಿ ಎಲ್ಲ ಎಕ್ಸ್ಪೋಜರ್ ಆಗ್ತಾರೆ. ಸೊ ಆ ತರ ಇದ್ದಲ್ಲಿ ವಿ ಹ್ಯಾವ್ ಟು ಟೆಲ್ ದೆಮ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಮೈಲ್ಡ್ ಟು ಮಾಡರೇಟ್ ಡ್ರೈಸ್ ಇತ್ತಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ಕೂಡ ಅದನ್ನ ಕಂಟ್ರೋಲ್ ಮಾಡಬಹುದು.
1: ನಮ್ಮ ಜೀವನ ಶೈಲಿಯನ್ನ ಬದಲು ಮಾಡ್ಕೊಳ್ಳೋದ್ರಿಂದ ಕೂಡ ಕಾಯಿಲೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ
0: ಮಾಡ್ಕೋಬಹುದು.
1: ಮತ್ತೆ ಆಹಾರ ಸೇವನೆಯ ಬಗ್ಗೆ ಕೂಡ ಹೇಳ್ತೀರಾ ಡಾಕ್ಟರ್ ತಾವು?
0: ಹೌದು, ಈಗ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಟಿಯರ್ ಸೆಕ್ರೇಷನ್ಸ್ ಅಂಡ್ ಹೆಲ್ದಿ ಟಿಯರ್ ಫಿಲ್ಮ್. ಈ ಆಂಟಿ ಆಕ್ಸಿಡೆಂಟ್ ರಿಚ್ ಇರುವಂತ ಫುಡ್ ಅಂದ್ರೆ ಫ್ಲ್ಯಾಕ್ಸ್ ಸೀಡ್ಸ್, ಮಸ್ಟರ್ಡ್ ಆಯಿಲ್, ವಾಲ್ನಟ್ಸ್, ಆಮೇಲೆ ವೈಟಮಿನ್ ಎ ರಿಚ್ ಫುಡ್ ಲೈಕ್ ಕ್ಯಾರೆಟ್, ಪಪ್ಪಾಯ, ಎನಿಥಿಂಗ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್. ಇಫ್ ದೇ ಆರ್ ಫಿಶ್ ಈಟರ್ಸ್ ದೇ ಕ್ಯಾನ್ ಇವನ್ ಟೇಕ್ ಫಿಶ್. ಇವು ಹೆಚ್ಚು ಪ್ರಮಾಣದಲ್ಲಿ ತಗೊಂಡಾಗ ಡ್ರೈ ಐನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ.
1: ಸಾಮಾಜಿಕ ಜಾಲತಾಣಗಳನ್ನ ವೀಕ್ಷಿಸೋದೇ ಆಗಿರಬಹುದು, ಅಥವಾ ನಾವು ಕೆಲಸ ಮಾಡುವಾಗ ಒಂದೇ ಸಮನೆ ಈ ಲ್ಯಾಪ್ಟಾಪ್ ಗಳನ್ನ ನೋಡ್ಕೊತ ಕೂಡೋದಾಗಿರಬಹುದು, ಕಂಪ್ಯೂಟರ್ಗಳ ಮೇಲೆ ನಾವೆಲ್ಲ ಕೆಲಸಗಳನ್ನ ಮಾಡ್ತೀವಿ, ಅವಾಗ ಒಂದೇ ಸಮನೆ ಕೆಲಸ ಮಾಡ್ತಿರ್ತೀವಿ ನಾವು, ಈ ತರ ಹಿಂಗೆ ಆಗ್ಬೇಕು ಅಂತ ಹೇಳಿ. ಆ ಬಗ್ಗೆ ನೀವು ಯಾವ ರೀತಿಯ ಎಚ್ಚರಿಕೆಯನ್ನ ಕೊಡ್ತೀರಿ ಡಾಕ್ಟರ್?
0: ಈಗ ಫಸ್ಟ್ ಆಫ್ ಆಲ್ ಗ್ಯಾಜೆಟ್ಸ್ ಅನ್ನ ಎಷ್ಟು ಅವಶ್ಯ ಇರ್ತದೆ ಅಷ್ಟೇ ಯೂಸ್ ಮಾಡಬೇಕು ಒಂದು, ಬಟ್ ಸಮಟೈಮ್ಸ್ ಇಟ್ ವಿಲ್ ಬಿ ಅನ್ಅವಾಯ್ಡೇಬಲ್. ಸೊ ಸ್ಕ್ರೀನ್ ಟೈಮ್ ಹೆಚ್ಚಿರುತ್ತದೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ ಅವರಿಗೆ ಲೈಕ್ ಐ ವರ್ಕ್ ಟಿಲ್ 10 hours ಅಂತೆಲ್ಲ ಹೇಳ್ತಾರೆ. ಸೊ ಅಂಥವರಿಗೆ ಏನು ಹೇಳ್ತೀವಿ ನಾವಂದರೆ ಎವ್ರಿ 20 minutes ಟೇಕ್ ಬ್ರೇಕ್ ಫಾರ್ 20 seconds, ಯು ಹ್ಯಾವ್ ಟು ಬ್ಲಿಂಕ್ ದ ಐಸ್ ಆ್ಯಂಡ್ ಎನಿ 20 feet ಫಾರ್ ಅವೇ ಆಬ್ಜೆಕ್ಟ್ನ ನೋಡಬೇಕು, ಸೊ ದಟ್ ಸ್ಟ್ರೆಸ್ ಕಮ್ಸ್ ಡೌನ್. ಆಮೇಲೆ ಈ ಡ್ರೈ ಐ ಆಗೋದು ಕಡಿಮೆ ಆಗ್ತದೆ.
1: ಈ 20-20 ಅನ್ನೋದು
0: 20-20 ರೂಲ್
1: ಹೇಳ್ತೀವಿ,
0: ಈ ರೂಲ್ ನ ಫಾಲೋ ಮಾಡ್ಲಿಕ್ಕೆ ಹೇಳ್ತೀವಿ.
1: ಆದ್ರೂ ಕೂಡ ಈ ನಮ್ಮ ಸಾಮಾಜಿಕ ಜಾಲತಾಣಗಳನ್ನ ಮನರಂಜನೆಯ ಸಲುವಾಗಿ ರೀಲ್ಸ್ ಆಗಿರ್ಬೋದು, ಮೀಮ್ಸ್ ಆಗಿರ್ಬೋದು, ಅವನ್ನ ನೋಡಿ ಮಾಡುವಂತ ಯುವ ಜನರಿಗೆ ಏನ್ ಕಿವಿ ಮಾತು ಹೇಳ್ತೀರಿ?
0: ಆಗ್ಲೇ ಹೇಳಿದಂತೆ ಎಷ್ಟು ಅವಶ್ಯ ಇರ್ತದೆ ಅಷ್ಟೇ ಯೂಸ್ ಮಾಡಬೇಕು, ಆ್ಯಂಡ್ ಇಫ್ ಎಟ್ ಆಲ್ ರಿಕ್ವೈರ್ಡ್ ಇತ್ತು, ನೆಸೆಸರಿ ಇತ್ತು ಅಂತಂದ್ರೆ ಯು ಹ್ಯಾವ್ ಟು ಫಾಲೋ ದ 20-20-20 ರೂಲ್.
1: ಅಂದ್ರೆ ಅನಿವಾರ್ಯ ಇದ್ದಾಗ ಅಷ್ಟೇ ಜಾಸ್ತಿ ಸ್ಕ್ರೀನ್ ಟೈಮ್ ಇರಲಿ, ಇಲ್ಲ ಅಂತಂದ್ರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋದೇ ಒಳ್ಳೇದು ಅಂತೀರಿ?
0: ಹೌದು ಹೌದು.
1: ಆಮೇಲೆ ಇದಕ್ಕೆ ವಯಸ್ಸಿನ ಮಿತಿ ಏನಾದ್ರು ಅದನ್ನ ಈ ತರ ಡ್ರೈ ಐ ಆಗೋದಕ್ಕೆ ಡಾಕ್ಟರ್?
0: ಅದು ಈ ಯುಗದಲ್ಲಂತೂ ಇವನ್ ಸಣ್ಣ ಮಕ್ಕಳಲ್ಲೂ ಡ್ರೈ ಐ ಆಗ್ಬೋದು. ಸೊ ಇದಕ್ಕೇನು ವಯಸ್ಸಿನ ಮಿತಿ ಅಂತೇನಿಲ್ಲ, ಬಟ್ ಇದನ್ನ ನಾವು ಹೆಣ್ಣು ಮಕ್ಕಳಲ್ಲಿ ಪೆರಿ ಮೆನುಪಾಸಲ್ ಅಂಡ್ ಮೆನುಪಾಸಲ್ ಏಜ್ ಗ್ರೂಪ್ ಅಲ್ಲಿ ತುಂಬಾ ನೋಡ್ತೀವಿ. ಇಟ್ ಇಸ್ ಮೋಸ್ಟ್ ಕಾಮನ್ ಡ್ಯೂರಿಂಗ್ ದಟ್ ಏಜ್.
1: ಈಗ ಚಿಕಿತ್ಸಾ ಕ್ರಮಗಳನ್ನ ಹೇಳಿದ್ರಿ ಡಾಕ್ಟರ್ ತಾವು, ಅವನ್ನ ಮಾಡಿಸ್ಕೊಳ್ಳೋದ್ರಿಂದ ಡ್ರೈ ಐ ಅಥವಾ ಕಣ್ಣು ಒಣಗುವಿಕೆಯಿಂದ ಸಂಪೂರ್ಣವಾಗಿ ಹೊರಬರಬಹುದಾ?
0: ಸಂಪೂರ್ಣವಾಗಿ ಹೋಗ್ಲಾಡ್ಲಿಸ್ ಬರೋದಿಲ್ಲ, ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು, ಅಂದ್ರೆ ಡಿಸೀಸ್ ಫ್ರೀ ಅಂತ ಇಡಬಹುದು ಪೇಷಂಟ್ನ. ಮತ್ತೆ ರಿಕರೆನ್ಸ್ ಆಗೋ ಚಾನ್ಸಸ್ ಇರ್ತದೆ. ಮೈಲ್ಡ್ ಟು ಮಾಡರೇಟ್ ಇದ್ದಾಗ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಕಡಿಮೆ ಆಗ್ತದೆ, ಬಟ್ ಈ ಸಿಸ್ಟಮಿಕ್ ಡಿಸೀಸಸ್ ಎಲ್ಲ ಇದ್ದಾಗ ಮತ್ತೆ ರಿಕರೆನ್ಸ್ ಆಗೋದು, ಮತ್ತೆ ಟ್ರೀಟ್ಮೆಂಟ್ ಕೊಡೋದು, ಇದು ಕಂಪ್ಲೀಟ್ ಆಗಿ ಹೋಗೋದಿಲ್ಲ.
1: ಈಗ ನೀವು ಹೇಳಿದ್ದು ಅದೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ದೇಹದ ಯಾವುದೋ ಒಂದು ಭಾಗದಾಗ ಏನಾದರೂ ರೋಗ ಇದ್ರೂ ಕೂಡ ಈ ತರದ ಕಣ್ಣು ಒಣ ಆಗುವಂತದ್ದು, ಈ ಡ್ರೈ ಐ ಆಗುವಂತದ್ದು ಇರ್ತದೆ ಅಂತ ಹೇಳಿ ನಮ್ಗೆ ಅದ್ರ ಕಲ್ಪನೆನೇ ಬರುವುದಿಲ್ಲ ಅಲ್ಲ, ನಾವು ಬರೀ ಕಣ್ಣಿನಿಂದ ಅಷ್ಟೇ ಯೋಚನೆ ಮಾಡ್ತೀವಿ. ಹಾಗಾಗಿ ಅವರು ತಜ್ಞ ವೈದ್ಯರನ್ನ ಭೇಟಿ ಮಾಡಿ ತೋರಿಸಿದಾಗನ ಗೊತ್ತಾಗ್ತದೆ ಡಾಕ್ಟರ್ ಅಲ್ಲ?
0: ಹೌದು, ಆ ತರ ಇದ್ದಾಗ ಭೇಟಿಯಾಗಿ ಅದಕ್ಕೆ ಏನ್ ಕಾರಣ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳೋದು ಬಹಳ ಮುಖ್ಯ. ಯಾಕಂದ್ರೆ ಕೆಲವೊಮ್ಮೆ ಸಿಸ್ಟಮಿಕ್ ಡಿಸೀಸ್ ಗೊತ್ತೇ ಆಗೋದಿಲ್ಲ, ಅದು ಬಹಳ ಮುಂದೆ ಅಡ್ವಾನ್ಸ್ ಸ್ಟೇಜ್ಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ನೇತ್ರ ತಜ್ಞರನ್ನ ಭೇಟಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳೋದು ಒಳ್ಳೇದು.
1: ಸಾಮಾನ್ಯವಾಗಿ ಯಾವ ತರಹದ ದೇಹದ ಭಾಗಗಳಲ್ಲಿನ ತೊಂದರೆಯಿಂದಾಗಿ ಈ ತರ ಕಣ್ಣು ಒಣ ಆಗ್ತದೆ?
0: ಮೋಸ್ಟ್ ಕಾಮನ್ ಆಗಿ ಈ ಸಂಧಿವಾತ ಎಲ್ಲ ಬರುತ್ತೆ, ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಆ ಪೇಷಂಟ್ ಅಲ್ಲಿ ಕಂಡು ಬರುತ್ತೆ. ಮತ್ತೆ ಜಾಗ್ರನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ದ್ರವನು ಕಡಿಮೆ ಇರ್ತದೆ, ಬಾಯಲ್ಲಾಗಿರೋ ದ್ರವ ಆಗ್ಲಿ ಕಣ್ಣಿನಲ್ಲಾಗಿರೋ ದ್ರವ ಆಗ್ಲಿ ಅದೆಲ್ಲ ಕಡಿಮೆನೆ ಇರುತ್ತೆ. ಸ್ಕ್ಲಿರೋಡರ್ಮಾ ಪೇಷಂಟ್ಸ್ ಈ ತರ ಪೇಷಂಟ್ಸ್ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಸಿಸ್ಟಮಿಕ್ ಡಿಸೀಸ್ ಇದ್ದವರಲ್ಲಿ.
1: ಡಾಕ್ಟರ್, ಈಗ ನೀವು ಹೇಳ್ತಿದ್ರಿ 3 layers ಇರ್ತಾವ ಅಂತ, ಆಯಾ ಲೇಯರ್ಗಳಿಗೆ ಆದಂತಹ ತೊಂದರೆಯಿಂದ ನೀವು ಆಯಾ ರೀತಿಯ ಚಿಕಿತ್ಸೆಗಳನ್ನ ನೀಡ್ತೀರಿ ಅಂತ ಹೇಳಿದ್ರಿ, ಇದನ್ನ ಕಂಡು ಹಿಡಿಯೋದು ಹೆಂಗ?
0: ಅದೇ, ಈಗ ಡ್ರೈ ಐ ಬಹಳ ಕಾರಣದಿಂದ ಆಗ್ತದೆ ಅಂತ ಹೇಳಿದೆ. ಇದನ್ನ ಹೇಗೆ ಕಂಡು ಹಿಡಿಯೋದಂದ್ರೆ, ಒಂದು ನಾವು ಕ್ಲಿನಿಕಲಿ ಎಕ್ಸಾಮಿನೇಷನ್ ಆಪರೇಷನ್ ಮಾಡಿದಾಗೂ ಗೊತ್ತಾಗ್ತದ. ಕೆಲವು ಟೆಸ್ಟ್ ಇರ್ತಾವ, ಫ್ಲೋರೋಸೆನ್ಸ್ ಟ್ರೈನಿಂಗ್ ಅಂತ ಹೇಳಿ ಮಾಡ್ತೀವಿ. ಆಮೇಲೆ ಶರ್ಮರ್ಸ್ ಅಂದ್ರೆ ನೀರಿನ ಅಂಶ ಎಷ್ಟಿದೆ ಅಂತ ಆ ಒಂದು ಶರ್ಮರ್ ಟೆಸ್ಟ್ ಇಂದನು ಕಂಡು

0: ಹಿಡಿಬೋದು. ಆಮೇಲೆ ಒಂದು ಹೊಸ ಉಪಕರಣದಿಂದ, ಅಂದರೆ ಹೊಸ ಟೆಕ್ನಾಲಜಿ ಅಂದರೆ ಆಕ್ಯುಲರ್ ಸರ್ಫೇಸ್ ಅನಲೈಸರ್ ಅಂತ ಮಷಿನ್ ಇದೆ, ಅದರಲ್ಲಿ ನಾವು ಟೆಸ್ಟ್ ಮಾಡಿದಾಗ ಕಣ್ಣಿನ ಯಾವ ಲೇಯರ್ನಲ್ಲಿ ಕೊರತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಈ ಗ್ಲ್ಯಾಂಡ್ಸ್ ಅಂತ ಹೇಳಿದೆ, ಕಣ್ಣಿನ ಸುತ್ತ ಮೆಬೋಮಿಯನ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ ಅಂತ, ಅದು ಹೇಗಿದೆ ಆ ಮೆಬೋಮಿಯನ್ ಗ್ಲ್ಯಾಂಡ್ಸ್ ಕಂಡೀಷನ್ ಎಲ್ಲ ನಾವು ಆ ಒಂದು ಉಪಕರಣದಿಂದ ಕಂಡುಹಿಡಿಬಹುದು. ಆ ತರ ಮೆಬೋಮಿಯನ್ ಗ್ಲ್ಯಾಂಡ್ ಡಿಸೀಸ್ ಇತ್ತು ಅದರಿಂದ ಆಗ್ತಿದೆ ಅಂತಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಮೆಬೋಮಿಯನ್ ಗ್ಲ್ಯಾಂಡ್ ಡಿಸೀಸ್ ಹೇಳಿದ್ನಲ್ಲ ಆಗಲ್ಲ, ಅದರಿಂದ ಎವಾಪರೇಟಿವ್ ಡಿಸಾರ್ಡರ್ ಆಗ್ತದೆ ಅಂತ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಯೂಶ್ವಲಿ ಅದು ಲುಬ್ರಿಕೇಟಿಂಗ್ ಐ ಡ್ರಾಪ್ಸೆ ಕೊಡ್ತೀವಿ. ಮತ್ತೆ ಹೆಚ್ಚಿತ್ತು, ಕೆಂಪಾಗಿತ್ತು, ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇದ್ರೆ ಅದನ್ನ ಸ್ಟೀರಾಯ್ಡ್ ಕೊಟ್ಟರು ಕಂಟ್ರೋಲ್ ಮಾಡ್ತೀವಿ. ಬೇಸಿಕಲಿ ಏನಿದು ಇವಾಪರೇಟಿವ್ ಡಿಸಾರ್ಡರ್ ಅಥವಾ ಮೆಬೋಮಿಯನ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಅಲ್ಲಿ ಏನಾಗ್ತದೆ ಅಂದ್ರೆ, ಇಲ್ಲಿ ಗ್ಲ್ಯಾಂಡ್ಸ್ ಇರ್ತದೆ ಅದರಿಂದ ಏನು ಉತ್ಪತ್ತಿಯಾಗಿರುವಂತಹ ನೀರು ಅಲ್ಲೇ ಗಟ್ಟಿಯಾಗಿ, ಯೂಶ್ವಲಿ ಲಿಪಿಡ್ ಅದು, ಅದು ಅಲ್ಲೇ ಗಟ್ಟಿಯಾಗಿ ಅಲ್ಲೇ ಕೂತಿರ್ತದೆ. ಸೊ ಅದನ್ನ ನಾವು ಹಾಟ್ ವಾಟರ್ ಫೋಮೆಂಟೇಷನ್ ಅಂತ ಹೇಳ್ತೀವಿ. ಬಿಸಿ ನೀರಿನಲ್ಲಿ ಬಟ್ಟೆ ಇದ್ದು ಅಂತ ಶಾಖ ಕೊಟ್ಟಾಗ ಅದು ನೀರಾಗಿ ಹೊರಗೆ ಬರ್ತದೆ. ಸೊ ಅದೇ ತರ ವಿ ಹ್ಯಾವ್ ಅ ನ್ಯೂ ಟೆಕ್ನಾಲಜಿ ನಾವು, ಮೇಬಿ ಫ್ಲೋ ಥೆರಪಿ ಅಂತ ಇದೆ. ಸೊ ಅದು ಪ್ರಾಪರ್ ಹೀಟನ್ನ ಕೊಟ್ಟು ಮಸಾಜ್ ಮಾಡ್ತದೆ. ಸೊ ಅದು ಒಂದು 3 ಸಿಟ್ಟಿಂಗ್ಸ್ ಅಲ್ಲಿ ಮಾಡ್ತೀವಿ ನಾವು. ಅದನ್ನ ಮಾಡೋದ್ರಿಂದ ಲಿಪಿಡ್ ಲೇಯರ್ ಪ್ರಾಪರ್ ಆಗಿ ಫಾರ್ಮ್ ಆಗುತ್ತೆ. ಸೊ ಅದರಿಂದ ಡ್ರೈ ಐ ಸಿಂಪ್ಟಮ್ಸ್ ತುಂಬಾ ಕಡಿಮೆ ಆಗುತ್ತೆ.
1: ಇಷ್ಟೊತ್ತು ಈ ಡ್ರೈ ಐ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿ ಕೊಟ್ರಿ ಡಾಕ್ಟರ್ ರಶ್ಮಿ ಕುದುರಿ ಅವರೇ. ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ತಮಗ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಕಣ್ಣು ಒಣಗುವುದು, ಡ್ರೈ ಐಸ್, ಈ ಕುರಿತು ಕಾರ್ನಿಯಾ ತಜ್ಞೆ ಡಾಕ್ಟರ್ ರಶ್ಮಿ ಕುದುರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ನಯನ ದೀಪ
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ನೆರವು ನವೀನ್ ಮಹಾಲೆ.
3: ನಯನ ದೀಪ ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ,
3: ಒಂದೇ ಸೂರಿನಡಿ ಅನುಭವಿ ನೇತ್ರ ತಜ್ಞರಿಂದ
5: ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಒದಗಿಸುವ,
3: ಅತ್ಯಾಧುನಿಕ ಪರಿಕರಗಳ ಬಳಕೆಯಿಂದ ಯಶಸ್ವಿ ಚಿಕಿತ್ಸೆ ಒದಗಿಸುವ
5: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
3: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
5: ಹಳಿಯಾಳ ರಸ್ತೆ, ಧಾರವಾಡ.
3: 0836279111 2792222. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನಯನ ದೀಪ. ನಯನ ದೀಪ. ನಯನ ದೀಪ.
6: ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮೂಲ ರಚನೆ ಶೋಭನಾ ಭಾರದ್ವಾಜ್ ಕನ್ನಡ ಅನುವಾದ ಎಂಪಿ ಪ್ರಜ್ವಲ್ ನಿರ್ಮಾಣ ಕೆಎಲ್ ರಾಜೇಶ್ವರಿ ಕೇಳಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ.

0: ನಮಸ್ಕಾರ. ನಾನು ಬಾಬುರಾವ್ ದೇವರಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಕೊಂಡಿರುವ ಎಲ್ಲ ಸ್ವಯಂ ಸೇವಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ಸ್ವಯಂ ಸೇವಕನು ಸಂಘದಲ್ಲಿ ವಿಶೇಷ ಸ್ಥಾನ ಹೊಂದಿರುತ್ತಾರಾದರೂ ಇಂದು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಈತ ಬಹಳ ಬುದ್ಧಿವಂತ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಹಲವು ಪರಿಸ್ಥಿತಿಗಳ ಕಾರಣದಿಂದಾಗಿ ಆತ ಹಲವು ಕಡೆ ಶಿಕ್ಷಣ ಪಡೆಯಬೇಕಾಯಿತು. ಹೀಗಾಗಿ ಅವರಿಗೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಬಹಳ ಸಾಮೀಪ್ಯದಿಂದ ಗಮನಿಸುವ ಅವಕಾಶ ಸಿಕ್ಕಿತು. ಈತನ ಕುರಿತ ಮುಖ್ಯ ವಿಷಯ ಎಂದರೆ ಅದು ಆತನ ರಾಷ್ಟ್ರ ಪ್ರೇಮ. ಇದು ಅವರಾಡುವ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರೇ ದೀನ್ ದಯಾಳ್ ಉಪಾಧ್ಯಾಯ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ವಾಗತ ನಿಮಗೆ. ಬನ್ನಿ ದೀನ್ ದಯಾಳ್ ಉಪಾಧ್ಯಾಯರೇ.
1: ವಂದೇ ಮಾತರಂ.
2: ವಂದೇ ಮಾತರಂ.
3: ನಮಸ್ಕಾರ. ಇಲ್ಲಿ ಸೇರಿರುವ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು. ನನ್ನ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನಾಡಿದ ಬಾಬುರಾವ್ ದೇವರಸ್ ಅವರಿಗೆ ನನ್ನ ಕೃತಜ್ಞತೆಗಳು. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ನನ್ನ ಏಕಮಾತ್ರ ಲಕ್ಷ್ಯವಾಗಿದೆ. ನನ್ನ ಈ ಲಕ್ಷ್ಯ ಸಾಧನೆಗೆ ಸಂಘದೊಂದಿಗೆ ಕೈ ಜೋಡಿಸುವುದು ಒಂದು ಮಾರ್ಗವಾಗಿದೆ ಎಂಬ ವಿಶ್ವಾಸ ನನಗಿದೆ. ಸಂಘದ ಮೂಲ ಸಿದ್ಧಾಂತ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡದೇ ಇದ್ದರೆ ಬಹುಶಃ ಇಂದು ನಾನು ಇಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾಗಿದೆ ಮತ್ತು ಅಮೂಲ್ಯವಾಗಿದೆ. ಇದನ್ನು ಸಂರಕ್ಷಿಸುವ ಪ್ರಚುರಪಡಿಸುವ ಅಗತ್ಯವಿದೆ. ಇಂದು ಪರಾಧೀನದ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರೆಯುತ್ತಿದ್ದೇವೆ. ನನಗನ್ಸುತ್ತೆ ಅದಕ್ಕೆ ಈ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ನಮ್ಮ ಈ ಹೋರಾಟದಲ್ಲಿ ವಿಜಯ ಸಿಗೋದು ನಿಧಾನ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದರ ನೆರಳಿಗೆ ನಮ್ಮನ್ನು ತರುವ ಮಹತ್ವದ ಕೆಲಸನ ಸಂಘ ಮಾಡ್ತಾ ಇದೆ. ಜನರು ಸಂಘದ ಜೊತೆ ಸೇರೋದು, ಅದರ ಮಹತ್ವನ ತಿಳಿದುಕೊಂಡು ಸಂಸ್ಕೃತಿನ ರಕ್ಷಿಸೋದು ತುಂಬಾ ಅಗತ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆದರೆ ಸಂಸ್ಕಾರ ತಾನೇ ತಾನಾಗಿ ಸುರಕ್ಷಿತವಾಗುತ್ತದೆ. ಮನಸ್ಸಿನಲ್ಲಿ ಭಾರತದ ಸಂಸ್ಕೃತಿ ನೆಲೆಗೊಂಡರೆ ಸ್ವಾತಂತ್ರ್ಯದ ಈ ಸಂಗ್ರಾಮ ಗೆಲ್ಲುವುದು ನಮಗೆ ಬಹಳ ಸುಲಭವಾಗುತ್ತದೆ. ಸಂಘಕ್ಕಾಗಿ ಕೆಲಸ ಮಾಡುವುದು ನನ್ನ ಪ್ರಯತ್ನವಾಗಿದೆ.
1: ವಂದೇ ಮಾತರಂ.
2: ವಂದೇ ಮಾತರಂ.
0: ದೀನ್ದಯಾಳ್, ನೀನು ಸಂಘಕ್ಕೆ ಸೇರಲು ಬಹಳ ಉತ್ತಮವಾದ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯ. ನೀವೇನಂತೀರಿ ಬಲವಂತ ಶಿಂಧೆ ಅವರೇ?
4: ಹೌದೌದು, ಖಂಡಿತವಾಗಿಯೂ ಮಕರ ಸಂಕ್ರಾಂತಿಗಿಂತ ಪವಿತ್ರ ದಿನ ಬೇರಾವುದಿದೆ?
3: ಈ ದಿನ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಕರ್ಮಗಳಿಂದ ಮುಕ್ತವಾಗಿ ಹೊಸ ಜನ್ಮ ಪಡೆಯುತ್ತಾರೆ ಎಂದು ಹೇಳುತ್ತಾರೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ ರಾಷ್ಟ್ರದ ಸೇವೆಯಲ್ಲಿ ತೊಡಗಿಕೊಳ್ಳಬೇಕೆನ್ನುವುದು ನನ್ನ ಆಸೆ.
0: ಒಂದು ಮಾತು ಹೇಳಲೆ ದೀನ್ ದಯಾಳ್.
3: ಹೇಳಿ.
0: ನಿನ್ನಲ್ಲಿ ಬೇರೆಯದೇ ರೀತಿಯ ಏನೋ ಒಂದು ವಿಶೇಷ ಗುಣವಿದೆ.
4: ನೀವು ಸರಿಯಾಗಿ ಹೇಳಿದ್ರಿ. ನಿಮ್ಮನ್ನು ಭೇಟಿಯಾಗುವ ಜನರಿಗೆ ಇದು ಸಹಜವಾಗಿಯೇ ತಿಳಿದು ಬರುತ್ತದೆ.
0: ನಾವು ಭೇಟಿಯಾಗದೇ ಇದ್ದಿದ್ರು ನೀನು ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಮಾರ್ಗನ ಹೇಗಾದರೂ ಕಂಡುಕೊಳ್ತಾ ಇದ್ದೆ ಅಂತ ನನಗನ್ಸುತ್ತೆ. ರಾಷ್ಟ್ರಕ್ಕೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಕಾರ್ಯಕರ್ತ ಸಂಘಕ್ಕೆ ದೊರೆತಿದ್ದಾನೆ. ನೀನು ಸಂಘಕ್ಕೆ ಸೇರಿಕೊಂಡಿದ್ದನ್ನ ನಾನು ಸಂಘದ ಸೌಭಾಗ್ಯ ಅಂತ ಭಾವಿಸ್ತೇನೆ.
3: ನನಗೆ ಸಂಕೋಚವಾಗ್ತಾ ಇದೆ.
4: ನೋಡ್ತಾ ಇರೋ ದೀನ್ ದಯಾಳ್, ಬಾವುರಾವ್ ಅವರ ಈ ಮಾತು ಭವಿಷ್ಯದಲ್ಲಿ ಸತ್ಯ ಎಂದು ಸಾಬೀತಾಗುತ್ತದೆ.
5: ದೀನ್ ದಯಾಳ್ನ ಪತ್ರ ಬಂದಿದೆ. ಅರೆ, ಎಲ್ಲೋದ್ರಿ ನೀವು? ಬೇಗ ಬಂದು ಪತ್ರ ಓದಿ. ಏನ್ ಬರ್ದಿದ್ದಾನೆ ತಿಳಿಸಿ.
6: ಬರ್ತಾ ಇದ್ದೀನಿ ಹೀರೋ. ಏನಿವತ್ತು ತಾಳ್ಮೆ ಇಲ್ಲದವಳು ರೀತಿ ಆಡ್ತಾ ಇದೀಯಾ?
5: ಯಾಕೆ ಆಡ್ಬಾರ್ದು ಹೇಳಿ, ದೀನ್ ದಯಾಳ್ಗೆ ಪತ್ರ ಬರ್ದಿದ್ನಲ್ಲ ನಾನು, ಅದಕ್ಕೆ ಉತ್ತರ ಇರುತ್ತೆ ಇದ್ರಲ್ಲಿ ಅಲ್ವಾ?
6: ಹೌದಲ್ವಾ, ಕೊಡಿರಿ. ಏನ್ ಬರ್ದಿದ್ದಾನೋ ನೋಡೋಣ. ಗೌರವಾನ್ವಿತ ಮಾಮ, ನಮಸ್ಕಾರಗಳು. ಸುಖವಾಗಿರ. ನಿಮ್ಮ ಪತ್ರ ತಲುಪಿತು. ನೀವು ಮತ್ತು ಮಾಮಿ ಸದಾಕಾಲ ನನ್ನ ಒಳಿತನ್ನೇ ಬಯಸುತ್ತೀರೆಂದು ನನಗೆ ಗೊತ್ತು.

Sunday!

0: ಸುಖವಾಗಿರು ಕಂದ.
1: ಆದರೆ ಮಾಮ, ಇಂದು ನಮ್ಮ ಸಮಾಜ, ನಮ್ಮ ದೇಶದ ಪರಿಸ್ಥಿತಿ ನೋಡುತ್ತಿರುವಾಗ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ.
2: ನೀವು ನನಗೆ ವಿದ್ಯೆ ಬುದ್ಧಿ ಕಲಿಸಿ ಎಲ್ಲ ರೀತಿಯಲ್ಲಿ ಯೋಗ್ಯನನ್ನಾಗಿಸಿದ್ದೀರಿ. ಈಗ ನನ್ನನ್ನು ಸಮಾಜಕ್ಕಾಗಿ ನೀಡಲಾಗಿದೆ. ಯಾವ ಸಮಾಜಕ್ಕಾಗಿ ನಾವು ಋಣಿಯಾಗಿದ್ದೇವೆಯೋ ಸಮಾಜಕ್ಕಾಗಿ ನಮ್ಮ ಹೊಣೆಗಾರಿಕೆಯೂ ಇರುತ್ತದಲ್ಲವೇ. ಇಂದು ಸಮಾಜ ರೂಪದ ತಾಯ್ನಾಡಿಗೆ ಗೊಬ್ಬರದ ಅಗತ್ಯವಿದೆ. ನಾವು ಕೇವಲ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ಬಯಸುತ್ತೇವೆ, ಆದರೆ ಭೂಮಿಗೆ ಗೊಬ್ಬರವನ್ನು ಹಾಕಬೇಕಲ್ಲವೇ? ಹಾಕದೇ ಇದ್ದರೆ ಭೂಮಿ ಬರಡಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾವ ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ರಾಮ ವನವಾಸ ಸಹಿಸಿದನೋ, ಕೃಷ್ಣ ಹಲವಾರು ಕಷ್ಟಗಳನ್ನು ಸಹಿಸಿದನೋ, ರಾಣಾ ಪ್ರತಾಪ್ ಕಾಡು ಮೇಡು ಅಲೆದನು, ಶಿವಾಜಿ ಎಲ್ಲವನ್ನೂ ಸಮರ್ಪಿಸಿದನು, ಗುರು ಗೋವಿಂದ್ ಸಿಂಗ್ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಗೋಡೆಯಲ್ಲೇ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಅವರ ಸಲುವಾಗಿ ನಾವು ನಮ್ಮ ಸುಳ್ಳು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೇ? ಇಂದು ಸಮಾಜ ಕೈಚಾಚಿ ಬೇಡುತ್ತಿದೆ.
1: ಜನರು ತಮ್ಮ ಒಬ್ಬನೇ ಮಗನನ್ನು ಕೂಡ ಸಂತೋಷವಾಗಿ ಒಪ್ಪಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಒಬ್ಬರ ಬದಲಿಗೆ ಮೂವರು ಗಂಡು ಮಕ್ಕಳಿದ್ದಾರೆ. ಅವರ ಪೈಕಿ ಒಬ್ಬರನ್ನಾದರೂ ನೀವು ಸಮಾಜಕ್ಕೆ ನೀಡಲಾರಿದ ನಿಮ್ಮ ದೀನ್ ದಯಾಳ್.
0: ಮದುವೆ ಮಾಡಿಕೊಳ್ಳಲು ದೀನ ಒಪ್ಪಲಿಲ್ಲ, ಈಗ ಅವನನ್ನ ಹೇಗೆ ಒಪ್ಪಿಸ್ತೀರಿ?
1: ನಾವು ಅವನನ್ನ ಒಪ್ಪಿಸೋದಕ್ಕೆ ಸಾಧ್ಯ ಅಂತ ನಿನಗೆ ಅನ್ನಿಸ್ತಿದೆಯೇ? ಅವನು ಮದುವೆ ಮಾಡಿಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ರೆ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ. ಕುಟುಂಬದ ಮೋಹ ಪಾಶದಿಂದ ಚಿಕ್ಕ ವಯಸ್ಸಿನಲ್ಲೇ ದೇವರು ಅವನನ್ನ ದೂರ ಮಾಡಿಬಿಟ್ಟಿದ್ದಾನೆ.
0: ಅವನು ಮದುವೆ ಮಾಡ್ಕೊಂಡಿದ್ದಿದ್ರೆ ನಾವು ಅವನ ವಿಷಯದಲ್ಲಿ ನಿಶ್ಚಿಂತರಾಗಿರ್ತಿದ್ವಿ.
1: ಬಹುಶಃ ಹೌದೇನೋ, ಆದ್ರೆ ಪರಾಧೀನ ಭಾರತದಲ್ಲಿ ನಿಶ್ಚಿಂತೆ ಅನ್ನೋದು ಅರ್ಥಹೀನ ಅನ್ನೋದು ಕೂಡ ಸತ್ಯ. ಅವನು ಈಗ ಯುವಕ, ಸಾಧ್ಯವಾದಷ್ಟು ಬೇಗ ತನ್ನ ದೇಶವನ್ನ ಸ್ವತಂತ್ರ ದೇಶವನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಬೇರೊಬ್ಬರನ್ನ ಅವನು ಹೇಗೆ ಮಾತ್ರ ಸಹಿಸ್ಕೊಳ್ತಾನೆ ಹೇಳು.
0: ಏನ್ ಮಾಡೋದು ಈಗ, ಅವನಿಗೆ ಹೇಗೆ ಅರ್ಥ ಮಾಡಿಸೋದು?
1: ಅವನನ್ನೆಲ್ಲ ಈಗ ನಾವು ಅರ್ಥ ಮಾಡ್ಕೋಬೇಕಾದ್ರು.

0: ನೆರೆದಿರುವ ಗಣ್ಯರೆಲ್ಲರಿಗೂ ಸ್ವಾಗತ. ನಮ್ಮ ಮಾಸಿಕ ನಿಯತಕಾಲಿಕೆ ರಾಷ್ಟ್ರ ಧರ್ಮದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ನಾನಾಜಿ ದೇಶ್ಮುಖ್, ನಮ್ಮ ಪ್ರಕಾಶಕರಾಗಿರುವ ಶ್ರೀ ರಾಧೇಶ್ಯಾಮ್ ಕಪೂರ್, ನಮ್ಮ ವ್ಯವಸ್ಥಾಪಕರಾಗಿರುವ ಶ್ರೀ ಜ್ವಾಲಾ ಪ್ರಸಾದ್ ಚತುರ್ವೇದಿ ಮತ್ತು ಶ್ರೀ ಮನಮೋಹನ್ ಗುಪ್ತಾ, ಹಾಗೂ ನಮ್ಮ ಪ್ರೆಸ್ ವ್ಯವಸ್ಥಾಪಕರಾಗಿರುವ ಶ್ರೀ ಬಜರಂಗ್ ಶರಣ್ ತಿವಾರಿ ಮತ್ತು ಜನಾರ್ದನ್ ರಾವ್ ಪಾವಗಿ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಯಾವ ಜನ ಜಾಗೃತಿ ಮತ್ತು ರಾಷ್ಟ್ರದ ಏಳಿಗೆಯ ಉದ್ದೇಶದಿಂದ ಈ ರಾಷ್ಟ್ರ ಧರ್ಮ ಪತ್ರಿಕೆ ಆರಂಭವಾಗುತ್ತಿದೆಯೋ, ಇದು ಹೊಸದೊಂದು ಜನಕ್ರಾಂತಿ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನಾನಾಜಿ ದೇಶ್ಮುಖ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
1: ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಈ ಪತ್ರಿಕೆಯ ಪ್ರಕಟಣೆಯ ಮೂಲಕ ದೇಶದ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಲು ನಾವು ಇಂದು ಹಾಕಿದ ಈ ಅಡಿಪಾಯವು ಪತ್ರಿಕೆಯ ಪ್ರತಿ ಆವೃತ್ತಿಯೊಂದಿಗೆ ಬಲಗೊಳ್ಳುತ್ತದೆ ಎಂದು ನಾನು ಆಶಿಸುತ್ತೇನೆ. ಇಂದು ಭಾರತೀಯ ಸಮಾಜವು ವಿವಿಧ ಭಾಗಗಳಾಗಿ ಛಿದ್ರಗೊಂಡಿದೆ. ಹಲವು ದುಷ್ಟತನಗಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಸಿಲುಕಿಕೊಂಡು ತನ್ನ ಸಂಸ್ಕೃತಿಯನ್ನು ಮರೆಯುತ್ತಿರುವ ಈ ಸಮಯದಲ್ಲಿ ನಮ್ಮ ಈ ರಾಷ್ಟ್ರ ಧರ್ಮ ಪತ್ರಿಕೆಯು ಜನರಲ್ಲಿ ಹೊಸ ಶಕ್ತಿ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಾನು ನಂಬುತ್ತೇನೆ. ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ.
0: ಅಟಲ್ ಬಿಹಾರಿ ವಾಜಪೇಯಿ ಅವರೇ, ಮಹಾತಿನಲ್ಲಿ ನಿಮ್ಮನ್ನು ಸೋಲಿಸುವುದು ನನಗಂತೂ ಸಾಧ್ಯವಿಲ್ಲ.
2: ನಿಜ ಹೇಳುತ್ತಿದ್ದೇನೆ ದೀನ್ ದಯಾಳ್, ನಿಮ್ಮ ಜ್ವಲಂತ ಲೇಖನಗಳು ರಾಷ್ಟ್ರದ ಜನರ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ನನಗೆ ಸಂಪಾದಕ

0: ಯಾವುದೇ ಅನುಭವ ಇಲ್ಲ, ಆದರೆ ಸತ್ಯ ಹೇಳುತ್ತೇನೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕಲಿಯುತ್ತಿದ್ದೇನೆ.
1: ವ್ಯಕ್ತಿ ಕೆಲಸ ಕಲಿಯುತ್ತಾನೆ ಮತ್ತು ಕೆಲಸವೇ ವ್ಯಕ್ತಿಗೆ ಕಲಿಸುತ್ತದೆ. ಪತ್ರಿಕೆ ಮುಖಾಂತರ ನಾವು ದೇಶದ ಮೂಲೆ ಮೂಲೆಗೂ ನಮ್ಮ ಮಾತುಗಳನ್ನು ತಲುಪಿಸುತ್ತಿದ್ದೇವೆ. ಆದರೆ ಈಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರಕ್ಕೆ ನಮ್ಮ ವಿಚಾರಗಳು ರುಚಿಸುತ್ತಿಲ್ಲ. ಜನ ಜಾಗೃತಿ ಮೂಡಿಸುವುದು ನಮ್ಮ ಕೆಲಸ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ, ನಾವು ಅದನ್ನ ಮಾಡುತ್ತಲೇ ಇರಬೇಕು. ಹಿಂದುಳಿದ ಮತ್ತು ಬಡವರ್ಗದವರ ಅಗತ್ಯಗಳ ಕಡೆಗೆ ಸರ್ಕಾರದ ಗಮನವನ್ನು ನಾವು ಸೆಳೆಯುತ್ತಲೇ ಇರಬೇಕು. ತಮಗೆ ಸ್ವಾತಂತ್ರ್ಯ ದೊರೆತಿದೆ, ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ, ಅದರ ಒಂದು ಭಾಗವಾಗುವಂತೆ ಮಾಡಿದಾಗಲೇ ಈ ಸ್ವಾತಂತ್ರ್ಯ ಸಾರ್ಥಕವಾದಂತೆ.
0: ಸತ್ಯವಾದ ಮಾತು, ಭಾರತ ಪರಾಧೀನವಾಗಿದ್ದಾಗ ಸ್ವತಂತ್ರರಾಗುವುದು ನಮ್ಮೆಲ್ಲರ ಗುರಿಯಾಗಿತ್ತು. ನೋಡಿ, ಈಗ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ರಾಷ್ಟ್ರ ಎನಿಸಿದೆ. ಆದರೆ ವಿಚಿತ್ರವೇನೆಂದರೆ, ಇಂದು ಈ ಸ್ವತಂತ್ರ ಭಾರತದಲ್ಲಿ ಕೂಡ ಪರಾಧೀನ ಭಾರತದ ಸಮಸ್ಯೆಗಳಲ್ಲೇ ನಾವು ಒದ್ದಾಡುತ್ತಿದ್ದೇವೆ. ಹೀಗಾದಲ್ಲಿ ಸ್ವಾತಂತ್ರ್ಯದ ಅರ್ಥವಾದರೂ ಏನು?
1: ಇದಕ್ಕೆ ಒಂದೇ ಉಪಾಯ, ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು. ಮೊದಲೇ ವಿಭಜನೆಯ ಕ್ರೂರ ದುರಂತ ನಮಗೆ ಸರಿಯಾಗಿ ಸ್ವಾತಂತ್ರ್ಯದ ಆನಂದೋತ್ಸವ ಆಚರಿಸಲು ಬಿಡಲಿಲ್ಲ. ಯಾವ ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಲೆಗಳಿಂದ ಮುಕ್ತರಾಗಿರಿಸಲು ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರೋ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೋ, ಅದೇ ಧರ್ಮವನ್ನು ದೇಶದ ವಿಭಜನೆಗೆ ಆಯುಧವನ್ನಾಗಿ ಮಾಡಿಕೊಳ್ಳಲಾಯಿತು. ಈಗ ಯೋಚಿಸಿದರೆ ನಿಜಕ್ಕೂ ಬಹಳ ದುಃಖವಾಗುತ್ತದೆ.
0: ನಿಜ ದೀನ್ ದಯಾಳ್, ಪೂರ್ವ ಪಾಕಿಸ್ತಾನದಿಂದ ಈಗಲೂ ಕೂಡ ಹಿಂದೂಗಳನ್ನು ಅವರು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿಲ್ಲ ಎಂಬ ಕಾರಣವನ್ನೊಡ್ಡಿ ಅಲ್ಲಿಂದ ಓಡಿಸಲಾಗುತ್ತಿದೆ.
1: ಆದರೂ ಸರ್ಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಲಿಯಾಖತ್ ಅಲಿ ಅವರೊಂದಿಗೆ ರಾಜಿ ಮಾತುಕತೆಗೆ ಮುಂದಾಗುತ್ತಿದೆ. ಇದು ದೇಶದ ನಾಗರಿಕರನ್ನು ತೀವ್ರ ಸಂಕಟಕ್ಕೆ ಈಡು ಮಾಡುತ್ತಿದೆ.
0: ಉದ್ಯೋಗ ಸಚಿವ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ರಾಜಿ ಮಾತುಕತೆ ನಡೆಯಬಾರದು ಎಂದು ಬಹಳ ಪ್ರಯತ್ನಪಟ್ಟರೆಂಬುದು ನಿಮಗೆ ಗೊತ್ತೇ ಇದೆ. ಈ ರಾಜಿ ಸಂಧಾನ ಸರಿಯಲ್ಲ, ಭಾರತದ ಹಿತಾಸಕ್ತಿ ಇದರಲ್ಲಿಲ್ಲ ಎಂದು ಬಹಳಷ್ಟು ಹೇಳಿ ನೋಡಿದರು. ಆದರೆ
1: ಈ ರಾಜಿ ಸಂಧಾನವೇ ಮಂತ್ರಿಮಂಡಲಕ್ಕೆ ಅವರ ರಾಜೀನಾಮೆಗೆ ಕಾರಣವಾಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ನಮ್ಮ ಸಂಘದ ಗುರೂಜಿ ಶ್ರೀ ಮಾಧವ್ ಸದಾಶಿವರಾವ್ ಗೋಲವಲ್ಕರ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಭೇಟಿಯ ಕಾರಣವೇನೆಂದು ನೋಡೋಣ, ಏನಾದರೂ ಒಳ್ಳೆಯದೇ ನಡೆಯುವ ಸಂಭವವಿದೆ.
0: ಹೌದು, ಖಂಡಿತವಾಗಿಯೂ ಸಂಭವ ಇದೆ. ಸ್ವಾತಂತ್ರ್ಯದ ನಂತರ ಈಗ ಏನೇ ನಡೆದರೂ ಒಳಿತೇ ಆಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದ್ದು.
2: ಬಾಬಾ ದಿಂದ ಸ್ವಾಗತ ನಿನಗೆ.
1: ನಮಸ್ಕಾರ ಗುರುಜಿ, ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ.
1: ಹೇಳಿ ಗುರುಜಿ, ನನ್ನನ್ನು ನೆನಪಿಸಿಕೊಟ್ಟ ಕಾರಣವೇನು?
2: ಶಾಂತ ಮನಸ್ಸು ಮತ್ತು ಬಲಿಷ್ಠ ಭುಜಗಳ ಅಗತ್ಯ ಬಂದಾಗ ಎಲ್ಲಕ್ಕಿಂತ ಮೊದಲು ನನಗೆ ನೀನು ನೆನಪಾಗುವೆ.
1: ನೀವು ಹೀಗೆ ಹೇಳುವುದು ಕೇಳಿ ನಾನು ಧನ್ಯ ಎನಿಸುತ್ತಿದೆ. ಹೇಳಿ, ವಿಷಯವೇನು?
2: ನೋಡು ದೀನ್ ದಯಾಳ್, ಭಾರತ ಸ್ವಾತಂತ್ರ್ಯವನ್ನೇನೋ ಪಡೆಯಿತು, ಆದರೆ ಭಾರತೀಯರಿಗೆ ಅವರ ನಿಜವಾದ ಹಕ್ಕುಗಳನ್ನು ಕೊಡಿಸುವ ಸಂಗ್ರಾಮ ಇನ್ನೂ ಬಾಕಿ ಇದೆ ಅನ್ನೋದು ನಿನಗೆ ಗೊತ್ತೇ ಇದೆ.
1: ನಿಜ ಗುರುಜಿ,
2: ನಾವು ಸ್ವಯಂ ಸೇವಕ ಸಂಘದ ಮೂಲಕ ಪತ್ರಿಕೆಗಳ ಮೂಲಕ ಪ್ರಯತ್ನವನ್ನೇನೋ ಮಾಡುತ್ತಲೇ ಇದ್ದೇವೆ, ಆದರೆ ಭಾರತದ ಶಕ್ತಿ ಸರಿಯಾದ ಕೈಗಳಲ್ಲಿರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ.
1: ಇದರಲ್ಲಿ ಸಂದೇಹವೇ ಇಲ್ಲ ಗುರುಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ.
2: ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮಪ್ರಸಾದ್ ಮುಖರ್ಜಿ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದರು.
1: ಹೌದು, ಗೊತ್ತಾಯಿತು.
2: ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ. ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ.
1: ಇಂತಹ ವಿಚಾರ ಒಳ್ಳೆಯದೇ ಅಲ್ಲವೇ ಗುರುಜಿ?
2: ನನಗೂ ಸಮಂಜಸ ಅನ್ನಿಸ್ತು. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಬಲಿಷ್ಠ ವಿರೋಧ ಪಕ್ಷ ಇರಲೇಬೇಕು. ಆದ್ರಿಂದಲೇ ಸಂಘ ಮತ್ತು ಅದರಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಬೆಂಬಲ ನೀಡುತ್ತಾರೆ ಅನ್ನೋ ಭರವಸೆಯನ್ನ ನಾನು ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ನೀಡಿದ್ದೇನೆ.
1: ನಾನು ಸಂತೋಷದಿಂದ ಸಿದ್ಧನಿದ್ದೇನೆ.
2: ದೀನ್ದಯಾಳ್, ನಿನ್ನಲ್ಲಿ ಸಂಘಟಿಸುವಂತಹ ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಶ್ಯಾಮಪ್ರಸಾದ್ ಮುಖರ್ಜಿ ಅವರೊಂದಿಗೆ ಸೇರಿ ರಾಜಕೀಯ ಅಭಿಯಾನ

0: ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಸಹಕಾರ ನೀಡುತ್ತೀಯಾ ಅನ್ನುವಂಥ ಭರವಸೆ ನನಗಿದೆ. ನಿನ್ನೊಂದಿಗೆ ಇನ್ನಷ್ಟು ಕಾರ್ಯಕರ್ತರನ್ನ ಸೇರಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಸಿಕೋ.
1: ಆದರೆ
0: ನೋಡು, ನಿನಗೆ ರಾಜಕೀಯದಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ಪ್ರಸಕ್ತ ಸರ್ಕಾರ ಆಡಳಿತ ನಡೆಸ್ತಾ ಇರುವಂತಹ ರೀತಿ ರಾಷ್ಟ್ರಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ನಿನಗೆ ಗೊತ್ತು. ಒಂದು ವೇಳೆ ಯಾರಾದರೊಬ್ರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಾನು
1: ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರುಜಿ.
0: ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು.
1: ಇನ್ನು ನನಗೆ ಅನುಮತಿ ನೀಡಿ.

0: ಯಾರಾದರೊಬ್ರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಾನು
1: ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರುಜಿ.
0: ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು.
1: ಇನ್ನು ನನಗೆ ಅನುಮತಿ ನೀಡಿ.
0: ವಿಜಯೀ.
2: ನಾನು ಶ್ಯಾಮಪ್ರಸಾದ್ ಮುಖರ್ಜಿ ವಿನಮ್ರ ವಿನಂತಿಯೊಂದಿಗೆ ನಿಮ್ಮನ್ನು ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಗುರೂಜಿಯವರಲ್ಲಿ ನಾನು ಒಂದು ವಿಚಾರವನ್ನು ಮಂಡಿಸಿದ್ದೇನೆ. ಗುರೂಜಿ ಆ ಕಲ್ಪನೆಗೆ ಒಂದು ರೂಪ ನೀಡೋದಕ್ಕೆ ಅವರು ದೀನ್ದಯಾಳ್ ಉಪಾಧ್ಯಾಯ ಅವರ ರೂಪದಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೊಂದಿರುವ ವ್ಯಕ್ತಿಯೊಬ್ಬರನ್ನು ನನಗೆ ನೀಡಿದ್ದಾರೆ. ದೀನ್ದಯಾಳ್ ಅವರ ಪ್ರಯತ್ನಗಳಿಂದಲೇ 1951 ಅಕ್ಟೋಬರ್ 21 ಅಖಿಲ ಭಾರತ ಜನಸಂಘ ಸ್ಥಾಪನೆ ಸಾಧ್ಯವಾಯಿತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಖಿಲ ಭಾರತ ಜನಸಂಘದ ಸ್ಥಾಪನೆ ಒಂದು ದೈವಿಕ ಕನಸು ನನಸಾದಂತಾಗಿದೆ. ನಾನು ಜನಸಂಘದ ಬೀಜವನ್ನು ಬಿತ್ತಿದ್ದೆ ಅಷ್ಟೇ, ಆದರೆ ಅದನ್ನು ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ ದೀನ್ದಯಾಳ್ ಉಪಾಧ್ಯಾಯ ಅವರು. ಇಂದು ರಾಜ್ಯ ಮಟ್ಟದಲ್ಲಿ ಜನಸಂಘ ರಚನೆಯಾಗಿದೆ ಅಂತ ಹೇಳಿದ್ರೆ ಅದು ದೀನ್ದಯಾಳ್ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಬದ್ಧತೆಯ ಫಲಿತಾಂಶವಾಗಿದೆ ಅಂತಲೇ ಹೇಳಬೇಕು. ನನ್ನ ಬಳಿ ಇಬ್ಬರು, ಕೇವಲ ಇಬ್ಬರು ದೀನ್ದಯಾಳ್ ಇದ್ರೆ ಸಾಕು, ನಾನು ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸ್ತೇನೆ ಅಂಥೇಳಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ. ನಮ್ಮ ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನು ಇವತ್ತು ಕಂಡುಕೊಂಡಿದೆ ಅಂಥೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
1: ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ಜನಸಂಘದ ಎಲ್ಲ ಸದಸ್ಯರು, ನಾನಾಜಿ ದೇಶ್ಮುಖ್ ಮತ್ತು ಗೌರವಾನ್ವಿತ ಶ್ಯಾಮಪ್ರಸಾದ್ ಮುಖರ್ಜಿ, ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಮ್ಮೆಲ್ಲರಿಗೂ ರಾಷ್ಟ್ರದ ಹಿತ ಅತ್ಯಂತ ಮುಖ್ಯವಾದದ್ದು. ಜನಸಂಘವನ್ನು ರಚಿಸುವ ಉದ್ದೇಶ ರಾಜಕೀಯವಲ್ಲ, ಬದಲಾಗಿ ಶಾಂತಿಯುತ ಮಾರ್ಗಗಳ ಮೂಲಕ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರುವುದಾಗಿದೆ. ಅಧಿಕಾರ ಮತ್ತು ಸ್ಥಾನಗಳಿಗೆ ಅಂಟಿಕೊಂಡಿರುವ ಕುಟುಂಬಗಳು ಪದಚ್ಯುತಗೊಳ್ಳುವ ನಿರಂತರ ಭಯದಲ್ಲೇ ಜೀವಿಸುತ್ತಿರುತ್ತಾರೆ. ಅಧಿಕಾರದಿಂದ ಬೇರ್ಪಟ್ಟ ತಕ್ಷಣ ಅವರು ಚಡಪಡಿಸತೊಡಗುತ್ತಾರೆ. ಅಂತಹ ನಾಯಕತ್ವ ಮತ್ತು ಅಂತಹ ನಾಯಕರು ಅವಕಾಶವಾದಿಗಳಾಗಿರುತ್ತಾರೆ. ಅವರಿಂದ ಆದರ್ಶವಾದವನ್ನು ನಿರೀಕ್ಷಿಸುವುದು ಬೇವಿನ ಮರದಲ್ಲಿ ಮಾವಿನ ಹಣ್ಣುಗಳನ್ನು ಬಯಸುವಂತಿರುತ್ತದೆ. ಇನ್ನು ದೇಶದ ವಿಷಯಕ್ಕೆ ಬಂದರೆ ಸ್ವಜನ ಪಕ್ಷಪಾತಕ್ಕೆ ಸ್ಥಳವಿರಬಾರದು. ಭಾರತೀಯ ಜನಸಂಘವು ಸಾಮಾನ್ಯ ಜನರ ಸಂಘಟನೆಯಾಗಬೇಕು ಎಂಬುವುದು ನನ್ನ ನಂಬಿಕೆ ಮತ್ತು ಆಶಯ ಕೂಡ. ಇಂದು ರಾಷ್ಟ್ರೀಯ ಶಕ್ತಿ ಭಾರತೀಯನ ಕೈಯಲ್ಲಿರುವಾಗ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಪ್ರತಿಯೊಂದು ಕಣ ಕಣದಲ್ಲೂ ಭಾರತದ ಭವ್ಯ ಇತಿಹಾಸ ಪ್ರತಿಧ್ವನಿಸುವುದು ಅತ್ಯಗತ್ಯ. ನಮ್ಮ ದೇಹ ಈ ದೇಶದ ಮಣ್ಣಿನಿಂದಲೇ ರೂಪುಗೊಂಡಿದೆ ಎಂಬುದನ್ನು ಆ ವ್ಯಕ್ತಿ ಎಂದಿಗೂ ಮರೆಯಬಾರದು. ಈ ದೇಶದ 30 ಜನರ ಹೃದಯದಲ್ಲಿರುವ ಅದೇ ಭಾವನೆಗಳಿಂದ ಆತನ ಹೃದಯ ತುಂಬಿರಬೇಕು. ಪ್ರತಿಯೊಬ್ಬ ಭಾರತೀಯನ ಸಂತೋಷ, ಪ್ರತಿಯೊಬ್ಬ ಭಾರತೀಯನ ಅಭಿವೃದ್ಧಿ ನಮ್ಮ ಗುರಿಯಾಗಿರಬೇಕು. ಪ್ರತಿಯೊಬ್ಬ ಭಾರತೀಯನ ದುಃಖ ಮತ್ತು ಸಮಸ್ಯೆಗಳನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗಿರಬೇಕು. ಮತ್ತು ಇದೆಲ್ಲವೂ ಸಂಭವಿಸದಿದ್ದರೆ ಸ್ವಾತಂತ್ರ್ಯ ಚಳುವಳಿ ಅರ್ಥಹೀನವಾಗುತ್ತದೆ. ಜನರು ಸಾಮೂಹಿಕತೆಯನ್ನು ಮರೆತು ವೈಯಕ್ತಿಕ ಮಟ್ಟದಲ್ಲಿ ಯೋಚಿಸಿದಾಗ ಅದು ದೊಡ್ಡ ಮಟ್ಟದಲ್ಲಿ ಹಾನಿಗೆ ಕಾರಣವಾಗುತ್ತದೆ. ನಾವು ಸಾಮೂಹಿಕವಾಗಿ ನಮ್ಮ ಕೆಲಸವನ್ನು ಮಾಡಿ ರಾಷ್ಟ್ರದ ಬಗ್ಗೆ ಚಿಂತಿಸಿದಾಗ ನಾವು ವ್ಯಕ್ತಿಗಳಾಗಿರೋದಿಲ್ಲ, ಸಮಾಜವಾಗಿ ಯೋಚಿಸಿದಾಗ ಮಾತ್ರ, ಆಗ ಮಾತ್ರ ಸ್ವಾತಂತ್ರ್ಯದ ಅರ್ಥವು ಸಾಕಾರಗೊಳ್ಳುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಅರ್ಥಹೀನ, ಅರ್ಥಹೀನ. ವಂದೇ ಮಾತರಂ,
3: ವಂದೇ ಮಾತರಂ, ವಂದೇ ಮಾತರಂ, ವಂದೇ

0: ಇಲ್ಲಿ ನೆರೆದಿರುವ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇಂದು ಜನಸಂಘದ ಈ ಅಧಿವೇಶನ ಕೇವಲ ನಮ್ಮೆಲ್ಲರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಬಹಳ ಮಹತ್ವಪೂರ್ಣವೆಂದು ಸಾಬೀತಾಗಲಿದೆ. ಏಕೆಂದರೆ ನಮ್ಮ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಂದು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಸಮಯ ವ್ಯರ್ಥ ಮಾಡದಂತೆ ನಾನು ದೀನ್ ದಯಾಳ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀನ್ ದಯಾಳ್ ಅವರೇ, ಬನ್ನಿ.
1: ವಂದೇ ಮಾತರಂ.
2: ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ರಾಷ್ಟ್ರದ ಹಿತಕ್ಕಾಗಿ ಏನಾದರೂ ಯೋಚಿಸಬೇಕು, ಏನಾದರೂ ಮಾಡಬೇಕು ಎನ್ನುವುದು ಯಾವಾಗಲೂ ನನ್ನ ಪ್ರಯತ್ನವಾಗಿತ್ತು. ನಾನು ಇಂದು ನಿಮ್ಮೆಲ್ಲರನ್ನು ಏಕಾತ್ಮ ಮಾನವವಾದಕ್ಕೆ ಪರಿಚಯಿಸಲು ಬಯಸುತ್ತೇನೆ. ಏಕಾತ್ಮ ಮಾನವವಾದ ಎಂದು ಕೇಳಿ ಇದೇನು ಹೊಸದೆಂದು ನೀವು ಭಾವಿಸಬಹುದು, ಆದರೆ ಇದು ಹೊಸದಲ್ಲ. ನಾವು ಪ್ರಾಚೀನ ಕಾಲದಿಂದಲೂ ಇದನ್ನು ತಿಳಿದಿದ್ದೇವೆ. ಹೆಸರು ಹೊಸದಿರಬಹುದಷ್ಟೇ. ಬಂಡವಾಳಶಾಹಿ ವ್ಯಕ್ತಿಯನ್ನು ಆರ್ಥಿಕ ಘಟಕವಾಗಿ ಮತ್ತು ಕಮ್ಯುನಿಸಂ ವ್ಯಕ್ತಿಯನ್ನು ರಾಜಕೀಯ ಮತ್ತು ಭೌತಿಕ ಘಟಕವಾಗಿ ನೋಡಿದರೆ ಈ ಏಕಾತ್ಮ ಮಾನವತಾವಾದವು ವ್ಯಕ್ತಿಯನ್ನು ಒಟ್ಟಾರೆಯಾಗಿ ನೋಡುತ್ತದೆ. ವ್ಯಕ್ತಿ ಎಂದರೆ ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮದ ಒಕ್ಕೂಟ. ಇದನ್ನು ಅರ್ಥ ಮಾಡಿಕೊಳ್ಳಿ. ಏಕಾತ್ಮ ಮಾನವತಾವಾದವು ಭಾರತೀಯ ಸಂಸ್ಕೃತಿ, ಚಿಂತನೆ ಮತ್ತು ತತ್ವಶಾಸ್ತ್ರದಿಂದ ಹುಟ್ಟಿಕೊಂಡಿತು ಮತ್ತು ಇದರ ಮೂಲಕ ನಾವು ಭಾರತದ ಶಾಶ್ವತ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಅಡಿಪಾಯ ಸಂಘರ್ಷವಲ್ಲ, ಸಹಕಾರ. ಏಕಾತ್ಮ ಮಾನವತಾವಾದವು ನಮ್ಮ ಭಾರತೀಯ ಮಣ್ಣಿನ ಅಗತ್ಯತೆಗಳು ಮತ್ತು ನಮ್ಮ ಸ್ವಭಾವದೊಂದಿಗೆ ಸಾಮರಸ್ಯದಿಂದ ಬೆಳೆಸಲಾದ ಅಂಶಗಳ ಮಿಶ್ರಣವಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಏಕಾತ್ಮ ಮಾನವತಾವಾದದಲ್ಲಿ ಹುದುಗಿದೆ. ಮನುಷ್ಯನನ್ನು ರೂಪಿಸುವ ಈ ನಾಲ್ಕು ಅಂಶಗಳ ಏಕತೆ ಅತ್ಯಗತ್ಯ. ಏಕೆಂದರೆ ಈ ಏಕತೆಯೇ ವ್ಯಕ್ತಿಯನ್ನು ಕಠಿಣ ಪರಿಶ್ರಮಿ ಮತ್ತು ಉದ್ಯಮಶೀಲನನ್ನಾಗಿ ಮಾಡುತ್ತದೆ. ಅವರನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಮತ್ತು ಸೂಕ್ತವಾಗಿಸುತ್ತದೆ. ವ್ಯಕ್ತಿ ಮತ್ತು ಸಮಾಜ ಹೇಗೆ ಪ್ರತ್ಯೇಕವಾಗಿರಲು ಸಾಧ್ಯ? ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವುದೇ ಏಕಾತ್ಮ ಮಾನವತಾವಾದ. ಸರ್ಕಾರದ ನೀತಿಗಳು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕ ಸಂತೋಷ, ಸಮೃದ್ಧಿ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಮಾಜ ಮತ್ತು ಸರ್ಕಾರವು ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ಏಕಾತ್ಮ ಮಾನವತಾವಾದದ ಮೂಲಭೂತ ಸ್ವರೂಪ. ನಾವು ಏಕಾತ್ಮ ಮಾನವತಾವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು, ಸಂದಿಗ್ಧತೆಗಳು ಕೊನೆಗೊಳ್ಳುತ್ತವೆ ಎಂಬ ಭರವಸೆ ನನಗಿದೆ. ಹಾಗೆಯೇ ಇವುಗಳ ಅಂತ್ಯದೊಂದಿಗೆ ನಮ್ಮ ದೇಶದ ಅಭ್ಯುದಯದ ಪಯಣ ಆರಂಭವಾಗುತ್ತದೆ. ಅದುವೇ ವಾಸ್ತವ ಭಾರತದ ಪಯಣ, ವಾಸ್ತವ ಭಾರತದ ಪಯಣ. ನಮ್ಮ ಈ ಅಭಿವೃದ್ಧಿಯ ಪಯಣ ಭಾರತವನ್ನು ಪುನಃ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದ, ಭಾರತವನ್ನು ಗುರು ಎನ್ನಲಾಗುತ್ತಿದ್ದ ಕಾಲಕ್ಕೆ ಕರೆದೊಯ್ಯಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ದೇಶದ ಪ್ರಜೆಗಳು, ನಮ್ಮ ಯುವಜನತೆ ಏಕಾತ್ಮ ಮಾನವವಾದದ ಮಾರ್ಗದಲ್ಲಿ ಒಟ್ಟಾಗಿ ಮುಂದುವರಿಯಲಿ. ನಾನು ಪುನಃ ಇದೇ ಭಾರತದಲ್ಲಿ ಜನ್ಮ ತಾಳಬೇಕು, ನನ್ನ ಹಣೆಗೆ ಇದೇ ಮಣ್ಣಿನಿಂದ ತಿಲಕ ಹಚ್ಚಿಕೊಳ್ಳಬೇಕೆನ್ನುವುದು ನನ್ನ ಆಸೆಯಾಗಿದೆ. ವಂದೇ ಮಾತರಂ.
1: ವಂದೇ ಮಾತರಂ.
2: ವಂದೇ ಮಾತರಂ.
1: ವಂದೇ

ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದ್ರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವಥ್ ನಾರಾಯಣ ರಾವ್ ಜಾಧವ್. ಮೂಡಿಬಂದ ಧ್ವನಿಗಳು ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ಜಾಂಪಣ್ಣ ಆಶಿಹಾಳ್ ಮತ್ತು ಕೆವಿ ಕೃಷ್ಣಪ್ಪ. ನಿರ್ಮಾಣ ಸಹಕಾರ ಮಾನಸ ಚಂದ್ರಿಕಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: अभी आप बांसुरी पर सुन रहे थे राग चंद्र कंस, प्रस्तुत कर रहे थे श्री विवेक सोनार। आपके साथ तबले पर संगत कर रहे थे श्री ओजस अधिया। इसी के साथ आज का रविवासरीय अखिल भारतीय संगीत सभा संपन्न होती है। इस कार्यक्रम का ध्वनि मुद्रण आकाशवाणी मुंबई में किया गया और इसे आकाशवाणी दिल्ली केंद्र से प्रसारित किया गया।
1: यू आर लिस्निंग टू राग चंद्र कंस बाय रिनाउंड फ्लॉटिस्ट श्री विवेक सोनार। He was accompanied on tabla by Sri Ojas Adia. With this tonight, we conclude Ravi Vasariya Akhil Bharatiya Sangeet Sabha. This program was recorded in the studios of Akashwani Mumbai, and this broadcast came to you from Akashwani Delhi.
2: Akashwani Dharwada.
3: Atmiya Kelugare. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
4: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
3: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
5: ನರಿರಾಯ ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
6: ನಾನು ಬರಬೇಕಾ?
5: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿನಾಗೋಗಿದ್ದೆ.
6: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
3: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
2: ಆಕಾಶವಾಣಿ ಧಾರವಾಡ. ಸಮಯ 11:00 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

ಆಕಾಶವಾಣಿ ಧಾರವಾಡ. ಸಮಯ 11:15. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳ ಮೇಲೆ ನಾಳೆಯ ಪ್ರಸಾರ ಬೆಳಿಗ್ಗೆ 5:55 ಆರಂಭವಾಗುವುದು. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಕೆಳಗುರೆ, ಇನ್ನು ಮುಂದೆ 11:10 FM ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮ್ಮೆಲ್ಲ ಕೆಳಗುರಿಗೂ ಶುಭರಾತ್ರಿ. ಜೈ ಹಿಂದ್.